ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026ನೇ ಇಸವಿಯ ಜುಲೈ ತಿಂಗಳ 25ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಸ್ಫೂರ್ತಿ ಸಲಹೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45

9:20 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಇದೊಂದು ವಿಚಿತ್ರ ಘಟನೆ ಸ್ನೇಹಿತರೆ, ನನ್ನ ತುಂಬ ಪ್ರಿಯವಾದಂಥ ಘಟನೆ. ನಾನು ಅದು ಒಂದು ರೀತಿ ಭಾಗ್ಯ ಆದವನು. ನನ್ನ ಅಕ್ಕನ ಸ್ನೇಹಿತೆ ಈ ಮುಂಬೈನ ಶಾರದಾಶ್ರಮ ಅನ್ನೋ ಶಾಲೆಯಲ್ಲಿ ಸುಮಾರು 30 ವರ್ಷ ಗಣಿತದ ಶಿಕ್ಷಕಿ ಆಗಿದ್ರು. ಸಾಮಾನ್ಯವಾಗಿ ಆ ಶಾಲೆಗೆ ಬರೋರು ಮಧ್ಯಮ ವರ್ಗದ ಮಕ್ಕಳೇ ಬರಬೇಕು, ಶ್ರೀಮಂತರ ಮಕ್ಕಳೆಲ್ಲ ಬೇರೆ ಬೇರೆ ಕಾನ್ವೆಂಟ್ಗೆ ಹೋಗೋರು. ಶಾರದಾಶ್ರಮ ಸಣ್ಣ ಶಾಲೆ ಇದು. ಆಕೆ ಯಾವಾಗಲೂ ಹೇಳ್ತಿದ್ರು ಮಕ್ಕನ ಕಡೆ ಬಂದಾಗ, ಅಯ್ಯೋ ಮರಾಯ, ಈ 9ನೇ ಕ್ಲಾಸಿನ ಮಕ್ಕಳಿಗೆ 10ನೇ ಕ್ಲಾಸಿನ ಮಕ್ಕಳಿಗೆ ಗಣಿತ ಕಲಿಸೋದೊಂದು ಶಾಪ ಇದ್ದಂಗೆ ನೋಡು. ಛೇ, ಕ್ಲಾಸಿಗೆ ಹೋಗಿ ಗಣಿತ ಶುರು ಮಾಡಿದ ತಕ್ಷಣ ಮಕ್ಕಳಿಗೆಲ್ಲ ಜ್ವರ ಬಂದಂಗೆ ಆಗ್ತದೆ, ಮುಖ ಕಳೆಗೊಂದು ಕೂಡ್ತವೆ, ವಿಷಯ ಕಠಿಣ ಆಗಿತ್ತು, ಕಲಿಸೋ ತಿಳಿಯಲೋ ಗೊತ್ತಿಲ್ಲ, ಭಾಳ ಕಷ್ಟಪ್ಪ. ಅದು ಅಲ್ಲದೆ ನಾನು ಕಲಿಸೋಕೆ ಶುರು ಮಾಡಿದ ಕೂಡಲೇ ಹಿಂದಿನ ಬೆಂಚಲ್ಲಿ ಕೂತಿರ್ತಾರಲ್ಲ ವಿದ್ಯಾರ್ಥಿಗಳು, ಅವ್ರು ತೂಕಡಿಸ್ತಾರೆ. ಅವ್ರು ತೂಕಡಿಕೆ ನೋಡಿದ್ರೆ ನನಗೆ ಬರೋ ಗಣಿತ ಮರೆತು ಹೋಗ್ಬಿಡುತ್ತಪ್ಪ. ಛೇ, ಈ ಹುಡುಗರನ್ನ ಎಂದು ದೇವರೆ ಪಾರ್ ಮಾಡ್ಬೇಕು, ಫೇಲ್ ಆಗ್ತಾರೆ ಹುಡುಗರೆಲ್ಲ. ಆದರೆ ತರಗತಿ ಮುಗಿದ ತಕ್ಷಣ ಸಾಯಂಕಾಲ ತಮ್ಮ ಕ್ರಿಕೆಟ್ ಕಿಟ್ ಹಿಡ್ಕೊಂಡು ಪಕ್ಕದಲ್ಲಿ ಶಿವಾಜಿ ಪಾರ್ಕಕ್ಕೆ ಹೋಗಿ ಕ್ರಿಕೆಟ್ ಆಡ್ತಾ ಇದ್ರು, ಅದ್ಭುತವಾಗಿ ಆಡ್ತಿದ್ರಂತೆ. ಆಕೆ ಹೇಳೋಳು, ಈ ಹುಡುಗನಿಗೆ ಕ್ರಿಕೆಟ್ ಬರಲ್ಲ, ಎಂದು ಬರಲ್ಲ ಕ್ರಿಕೆಟ್, ಇವನಿಗೆ ಆಟನೂ ಬರಲ್ಲ ಕ್ರಿಕೆಟ್ ಬರಲ್ಲ ಗಣಿತ ಬರಲ್ಲ ಅಂತಿದ್ರು. ನಂತರ ಆ ಕ್ಲಾಸಲ್ಲಿ ಕೂತ್ಕೊಂಡು ಹಿಂಗೆ ತೂಕಡಿಸ್ತಾ ಇದ್ನಲ್ಲ ಹುಡುಗ, ಜಾಸ್ತಿ ತೂಕಡಿಸ್ಕೊ ಹುಡುಗ. ಆ ಹುಡುಗ ಪ್ರಪಂಚದ ಅತ್ಯಂತ ಶ್ರೇಷ್ಠ ಬ್ಯಾಟ್ಸ್ಮನ್ ಇನ್ ದಿ ವರ್ಲ್ಡ್ ಆದವನು, ಅವನ ಹೆಸರು ಸಚಿನ್ ತೆಂಡೂಲ್ಕರ್. ಆಕೆ ಬಂದು ಹೇಳೋಳು, ಅವನ 11ನೇ ಕ್ಲಾಸ್ ಪಾಸ್ ಆಗಲ್ಲ ಬಿಡು, ಗಣಿತ ಬರಲ್ಲ ಅವನಿಗೆ ಅಂತ. ನಾನು ಕೇಳಿ ಕೇಳಿ ಬೇಜಾರಾಗಿ ಒಂದು ದಿವಸ ಹೇಳಿದೆ, ಸಾಕು ಮಾಡಿದ್ರೆ, ಹೇಳಿದ್ದು ಅವನಿಗೆ ಗಣಿತ ಬರಲ್ಲ ಅನ್ಬೇಡ, ನಿನ್ನ ಗಣಿತ ಅವನಿಗೆ ಬರಲ್ಲ, ಅವನ ಗಣಿತ ನಿನಗೆ ಬರಲ್ಲ, ಅವನದೇನು ಗಣಿತ ಅಂತ ಕೇಳಿದ್ಲು. ಅವನು ಇರೋದೇ 5 ಅಡಿ 4 ಇಂಚ್ ಇದ್ದಾನೆ, ಒಂದು 4 ಇಂಚ್ ಅಗಲ ಬ್ಯಾಟ್ ಹಿಡ್ಕೊಂಡು ನಿಂತ್ಕೋತಾನೆ, ಆ ಕಡೆಯಿಂದ ತಾಸಿ 150 ಕಿಲೋಮೀಟರ್ ವೇಗದಲ್ಲಿ ಬಾಲ್ ಎಸಿತಾನೆ ಇನ್ನೊಬ್ಬನು, ಇವನು ತಪ್ಪಿಸ್ಬೇಕಂತ ಎಸಿತಾನೆ, 1/2 ಸೆಕೆಂಡ್ ಒಳಗೆ ಬಾಲ್ ಬಂದ್ಬಿಡ್ತದೆ ಇಲ್ಲಿ. ಅಷ್ಟೊಳಗೆ ಆತ ಎಡಗಾಲು ಎಷ್ಟು ಮುಂದಿಡಬೇಕು, ಬ್ಯಾಟ್ ಎಲ್ಲಿಂದ ತರಬೇಕು, ಎಲ್ಲಿ ಜನ ಇಲ್ಲ ಮೇಲ್ ಹೊಡಿಬೇಕು ಗ್ರೌಂಡ್ ಹೊಡಿಬೇಕು ಇಷ್ಟೆಲ್ಲ ವಿಚಾರ ಮಾಡಬೇಕು. ಬಾಲ್ ಬೌಂಡ್ರಿ ದಾಟಿದಾಗ ಕೋಟಿಗಟ್ಟಲೆ ಜನ ಎದ್ದಿಂತರು ಲವ್ಲಿ ಶಾಟ್ ಅಂತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಆಕೆ ಹೇಳಿದೆ, ಅಮ್ಮ ಅವನ ಜಾಗದಲ್ಲಿ ನೀನೇನಾದರೂ ಇದ್ದಿದ್ರೆ ಮರುದಿವಸ ಆಸ್ಪತ್ರೆಯಲ್ಲೇ ಇರ್ತಿದ್ದೆ ನೀನು. ಅವನ ಗಣಿತ ಅಲ್ವಾ ಅದು, ನಿನ್ನ ಗಣಿತ ಬರಲಿಕ್ಕಿಲ್ಲ, ಅವನ ಗಣಿತ ಬೇರೆ ಇದೆ. ಯಾಕೆ ಹೇಳ್ತೀನಿ ಅಂದರೆ, ನಾವು ಪಾಲಕರಿಗೆ ಹೇಳಬೇಕಾದಂಥ ಮಾತು, ಸಚಿನ್ ತೆಂಡೂಲ್ಕರ್ ಒಳ್ಳೆ ಕ್ರಿಕೆಟ್ ಆಟಗಾರ ಸರಿ, ಅವನ ಅಪ್ಪ ಅಮ್ಮನಿಗೆ ಋಣಿಯಾಗಿರ್ಬೇಕು ನಾವು. ಬೇರೆ ಪಾಲಕರಂಗೆ ಸಾಕೇನೆ ಕ್ರಿಕೆಟ್ ಆಡಿದ್ದು, ಕಟ್ಟಿ ಮೇಲೆ ಹಾಕಿ

ಮಟ್ಟದ ಮೇಲೆ ಹಾಕು, ಗಟ್ಟಿ ಹಾಕುವುದು ಗಣಿತ ಓದು ಅಂದಿದ್ರೆ ಪ್ರಪಂಚಕ್ಕೆ ಎರಡು ನಷ್ಟ ಆಗ್ತಿದ್ವು. ಮೊದಲನೇದಾಗಿ ಪ್ರಪಂಚಕ್ಕೊಬ್ಬ ಅದ್ಭುತ ಕ್ರಿಕೆಟ್ ಆಟಗಾರ ಸಿಗ್ತಿರಲಿಲ್ಲ, ಎರಡನೇದಾಗಿ ಬಹುಶಃ ನಮಗೆ ಕೆಟ್ಟ ಗಣಿತಜ್ಞ ಸಿಗ್ತಿದ್ದ. ಎಲ್ಲರೂ ಹಾಗೆ ಮಾಡಬೇಕು ಅಂತಿಲ್ಲ, ಎಲ್ಲರೂ ಸಚಿನ್ ಆಗೋದಿಲ್ಲ, ಆದರೆ ಮಕ್ಕಳ ಮನಸ್ಸನ್ನು ಗಮನಿಸಿ ಅವರಲ್ಲಿರುವಂಥ ಶಕ್ತಿಗಳನ್ನು ಸರಿಯಾದ ಸಮಯಕ್ಕೆ ಉತ್ತೇಜನ ಕೊಟ್ಟರೆ ಬಹುದೊಡ್ಡ ನಾಯಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದರು. ನಮ್ಮ ಜೀವನದ ಅಸಫಲ ಪ್ರಯತ್ನಗಳನ್ನು ಮಕ್ಕಳ ಮೇಲೆ ಹೇರಿ ಹೀಗಾಗಿ ಅನ್ನೋದು ಬೇಡ, ಅವರಾಗೂ ಹಾಗೆ ಬಿಡಿ, ಬೆಳೆತಾರೆ ದೊಡ್ಡವರಾಗಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯಿನಿ ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಆಂಧ್ರಪ್ರದೇಶದ ನಡುವೆ 1,264 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಗುಂತ್ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ. 700,000 ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ

0: ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾಯೋಜನೆ ಸಿದ್ಧಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು. ಅವುಗಳ ಸರಬರಾಜು ತಡೆಗೆ ಶಾಸನಬದ್ಧ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ 100% ಪೂರ್ಣಗೊಂಡಿದ್ದು 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, MyGov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು ನಾಳೆ ರಾತ್ರಿ 8 ಕನ್ನಡ ಅವತರಣಿಕೆ ಮರು ಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷ ಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷ ಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ KY ವೆಂಕಟೇಶ್ ತಿಳಿಸಿದ್ದಾರೆ.
5: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಗೋಲೆಯಲ್ಲಿ ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ ಲೋಕೇಶ್ ಅವರು ಪ್ಲಸ್

0: ಮಿನಿಸ್ಟರ್ ತುಂಬಾ ಸಂತೋಷ, ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ ವಿಕಲಚೇತನರು ಭಾಗವಹಿಸ್ತಾ ಇದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದಾರೆ. ಸೊ ಇಬ್ಬರಿಗೂ ಒಳ್ಳೆ ಒಳ್ಳೇದಾಗಿ ನಮ್ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇದ್ದೀನಿ.
1: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 86 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
6: ಅವಿದಿತ ಅಖಂಡ ಸತ್ವದ
5: ಅಪಾರ ಜಲಧಿಯಲಿ ಭುವನದ ದ್ವೀಪ
6: ಕಿಂಚಿನ್ ಮಾತ್ರ ವಿದಿತ
5: ಪವಿತಾಂತರಕ್ಷಿಗೆ
6: ಆ ಎರಡು ಒಂದೇ ವಸ್ತು
5: ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ.
7: ಸೊ ಇಲ್ಲಿ ವ್ಯಕ್ತರೂಪವಾದಂಥ ಪ್ರಪಂಚದಲ್ಲಿ ಏನೆಲ್ಲ ವೈವಿಧ್ಯತೆಗಳಿದೆ ಅನ್ನೋದನ್ನು ನಾವು ಕಳೆದ ಇದರಲ್ಲೂ ನೋಡ್ತಾ ಬಂದ್ವಿ. ವಕ್ರ ರುಜು, ಸಮ ಅಸಮ, ಚಲ ಅಚಲ, ಮೇಯ ಅಮೇಯ, ಸೊ ಈ ತರ ಎಲ್ಲೆಲ್ಲ

ಇದಿರುತ್ತೆ, ಅವೆಲ್ಲ ಮಿಶ್ರಣವಾಗಿರುವಂಥದ್ದು ಪ್ರಕಟಿತವಾದಂತಹ ಬ್ರಹ್ಮನ ರೂಪ, ಅದು ಜಗತ್ತು ಅಂತ ಹೇಳ್ತಾ ಇದ್ರು. ಇಲ್ಲಿ ಇನ್ನೊಂದು ಸುಂದರವಾದಂಥ ಉದಾಹರಣೆ, ನಾವು ಕಳೆದ ಸರ್ತಿ ಒಂದು ನದಿ ತೀರ ಅಥವಾ ಸಮುದ್ರದ ತೀರದಲ್ಲಿ ನಿಂತಾಗ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ಊಹೆ ಮಾಡಿಕೊಂಡ್ವಿ. ಒಂದು ಕಡೆ ನೀರು, ಇನ್ನೊಂದು ಕಡೆ ಭೂಮಿ. ಹಾಗೆ ಒಂದು ದ್ವೀಪದಲ್ಲಿ ನಿಂತಾಗ ಅದು ಹೇಗೆ ಕಾಣಿಸುತ್ತೆ? ಸುತ್ತಲೂ ನೀರು, ಮಧ್ಯದಲ್ಲಿ ಒಂದು ಭೂಪ್ರದೇಶ, ಅಷ್ಟು ಮಾತ್ರ ನಮಗೆ ಕಾಣುತ್ತೆ ಅಂತ. ಸೊ ನಮಗೆ ಕಾಣುವಂಥ ಆ ಥರದ ಒಂದು ಸಣ್ಣ ಪರಿಸ್ಥಿತಿಯನ್ನು, ಸಂದರ್ಭವನ್ನು ಇಡೀ ವಿಶ್ವಕ್ಕೆ ನಾವು ಹೋಲಿಸ್ಕೊಂಡಾಗ, ಸಮುದ್ರ ಅನ್ನೋದು ಎಲ್ಲ ಕಡೆ ತುಂಬಿಕೊಂಡಿರೋಂಥ, ಎಲ್ಲ ಕಡೆ ನಮಗೆ ಕಾಣಿಸ್ತಾ ಇರುವಂಥ ಸಮುದ್ರ ಒಂದು ವಿಶ್ವ ಅಂತ ಅಂದ್ಕೊಳ್ಳೋಣ, ಇಡೀ ವಿಶ್ವ. ಆ ವಿಶ್ವದಲ್ಲಿ ನಾನು ನಿಂತಿರೋಂಥ ದ್ವೀಪವೇ ಭೂಮಿ. ಸಣ್ಣ ಪ್ರಮಾಣದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಎಲ್ಲೋ ಒಂದು ಕಡೆ ನಾನು ಯಾವುದೋ ದ್ವೀಪಕ್ಕೆ ಹೋಗಿದ್ದೀನಿ, ಅಲ್ಲಿ ನಾನು ನಿಂತಿದ್ದೀನಿ, ಸುತ್ತೂರು ನೋಡ್ತೀನಿ, ಸುತ್ತೂರು ನೀರು ಕಾಣಿಸುತ್ತೆ, ನನ್ನ ಕೆಳಗಡೆ ಕಾಲು ಕೆಳಗಡೆ ಭೂಮಿ ಇದೆ. ಇದು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ಅದನ್ನೇ ಒಂದು ದೊಡ್ಡದಾಗಿ ನಾವು ವಿಸ್ತಾರ ಮಾಡಿಕೊಂಡಾಗ, ಹೇಗೆ ನನ್ನ ಈ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಎಲ್ಲ ಕಡೆಯೂ ನೀರು ಕಾಣಿಸ್ತಾ ಇದೆಯೋ, ಹಾಗೆ ಇಡೀ ವಿಶ್ವ ಅಂತ ಅನ್ಕೊಳ್ಳೋಣ. ಆ ವಿಶ್ವದಲ್ಲಿ ಭೂಮಿ ಒಂದು ದ್ವೀಪ. ನಾನು ನಿಂತಿರೋ ಭೂಮಿ ಮತ್ತು ಸಮುದ್ರವನ್ನು 100,000 ಸರ್ತಿ ಮ್ಯಾಗ್ನಿಫೈ ಮಾಡ್ಕೊಳ್ಳೋಣ. ಆವಾಗ ನನ್ನ ಚಿಕ್ಕ ದ್ವೀಪವೇ ಒಂದು ಭೂಮಿಯಷ್ಟು ದೊಡ್ಡದಾಗತ್ತೆ, ನನ್ನ ಸುತ್ತ ಕಾಣ್ತಾ ಇರುವಂಥ ಸಮುದ್ರವೇ ವಿಶ್ವದಷ್ಟು ವಿಸ್ತಾರವಾಗುತ್ತೆ. ಸೊ ಹಾಗೆ ಆ ವಿಸ್ತಾರವಾದಂತಹ ವಿಶ್ವ ಹೇಗಿದೆಯಪ್ಪ ಅಂತಂದರೆ, ಅಪಾರವಾದಂಥ ಜಲಧಿ ಅದು, ಅದು ಅವಿದಿತ, ಅದು ಸ್ಪಷ್ಟವಾಗಿ ನಮಗೆ ವಿತ್ ಅಂದರೆ ತಿಳ್ಕೊಳ್ಳೋವಂಥದ್ದು ಅಂತ, ತಿಳಿದದ್ದು, ತಿಳಿಯುವಂಥದ್ದು. ಅವಿದಿತ ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಬಹಳ ಕಷ್ಟಕರವಾದಂಥದ್ದು, ಕಷ್ಟ ಸಾಧ್ಯವಾದಂಥದ್ದು. ಅವಿದಿತ ಅಖಂಡ, ಅದರಲ್ಲಿ ಪೀಸಸ್ ಇಲ್ಲ, ಕಂಟಿನ್ಯೂಸ್ ಆಗಿದೆ ಅದು. ಈಗ ಸಮುದ್ರವನ್ನು ನಾವು ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೂ ಸಮುದ್ರ, ಅಲ್ಲಿಂದ ಏನೋ ಗ್ರ್ಯಾಪು ತಿರ್ಗಾ ಏನೋ ಸಮುದ್ರ, ಹಂಗಿರಲ್ಲ, ಅದು ಅಖಂಡ, ಕಂಟಿನ್ಯೂಸ್ ಆಗಿರುತ್ತೆ. ಅದೇ ಥರ ಈ ಸೃಷ್ಟಿ ವಿಶ್ವ ಕೂಡ ಅಖಂಡವಾದಂತಹ, ಅಪಾರವಾದ, ಎಂಡಿಲ್ಲ ಅದಕ್ಕೆ, ಅಪಾರವಾದಂತಹ ಒಂದು ಸಮುದ್ರದ ರೀತಿಯಲ್ಲಿದೆ. ಅದರಲ್ಲಿ ಒಂದು ದ್ವೀಪ, ಒಂದು ಐಲ್ಯಾಂಡನ್ನು ನಾವು ಭೂಮಿ ಅಂತ ಅನ್ಬಹುದು. ಸೊ ನಾವು ಭೂಮಿಯನ್ನು, ನಾವು ಇಲ್ಲಿ ಕಾಣುವಂಥ ವೈವಿಧ್ಯತೆ, ಇದೆಷ್ಟು ದೊಡ್ಡದಪ್ಪ ಇದೆ, ಎಷ್ಟು ಸಮುದ್ರ, ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ನಾವೇನು ಅನ್ಕೋತೀವಿ, ಅದನ್ನು ಸೃಷ್ಟಿಗೆ ಹೋಲಿಸ್ಕೊಂಡಾಗ ಭೂಮಿ ಅನ್ನೋದು ಎಷ್ಟು ಚಿಕ್ಕದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಭೂಮಿಯಲ್ಲಿ ನಾವು ಎಷ್ಟು ಸಣ್ಣವರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ವಿಸ್ತಾರವಾದಂಥ ದೃಷ್ಟಿಕೋನವನ್ನು ಕೂಡ ನಾವು ಇಟ್ಕೊಂಡು ನೋಡಿದಾಗ, ಕಿಂಚಿತ್ ಮಾತ್ರ ವಿದಿತ, ಸ್ವಲ್ಪ ಮಾತ್ರ ನಮಗೆ ಗೊತ್ತಾಗಿರುವಂಥದ್ದೇನು, ಈ ಭೂಮಿ ಇದೆ ಅಂತ, ಈ ಭೂಮಿಯಲ್ಲಿ ಇಷ್ಟು ವೈವಿಧ್ಯತೆ ಇದೆ. ಆದರೆ ನಮಗೆ ಗೊತ್ತಾಗಿರುವಂಥ ವೈವಿಧ್ಯತೆ ಆ್ಯಕ್ಚುಯಲ್ ವೈವಿಧ್ಯತೆಗೆ ಹೋಲಿಸಿದರೆ ಬಹಳ ಕಡಿಮೆ. ಯಾಕೆ? ಈ ವಿಶ್ವ ಅನ್ನುವಂಥದ್ದು ಅಪಾರವಾದಂಥ ಜಲಧಿ. ನಾವು ಹೇಗೆ ಭೂಮಿಯಲ್ಲಿ ಈ ವೈವಿಧ್ಯತೆಯನ್ನೇ ಸಾಧಾರಣವಾಗಿ ಹೆಚ್ಚಾಗಿ ಕಾಣ್ತಾ ಹೋಗ್ತೀವೋ, ಹಾಗೆ ವಿಶ್ವವನ್ನು ನೋಡಿದಾಗಲೂ ಅದರಲ್ಲೂ ವೈವಿಧ್ಯತೆಯನ್ನೇ ನಾವು ಕಾಣುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಏನು, ಇದು ಸೋಲಾರ್ ಸಿಸ್ಟಮು, ಇದರಲ್ಲಿ ಇಷ್ಟು 8 ಗ್ರಹಗಳಿವೆ, ಪ್ರತಿಯೊಂದು ಗ್ರಹಕ್ಕೂ ಇಷ್ಟು ಚಂದ್ರಗಳಿದ್ದಾವೆ, ಅದರ ತಾಪಮಾನ ಇಷ್ಟು, ಅದರ ವಿಸ್ತೀರ್ಣ ಇಷ್ಟು, ಈ ಥರ. ಸೊ ನಾವೇನು ಮಾಡ್ತೀವಿ, ಒಂದೊಂದಕ್ಕೂ ಅಳತೆಗಳನ್ನು ನಾವು ಇಡ್ತಾ ಹೋಗ್ತೀವಿ. ಆ ಅಳತೆಗಳನ್ನು ಇಡೋವಂಥದ್ದು ಅದು ಪ್ರಕಟಿತವಾದ ವಸ್ತುಗಳನ್ನು ಅಳೆಯುವ ಇಂದ್ರಿಯಜನ್ಯವಾದಂತಹ ಜ್ಞಾನ. ಆ ಜ್ಞಾನ ನಮಗೆ ಬರೋದು ಇಂದ್ರಿಯ ಅಕ್ಷಿಯಿಂದ, ನಮ್ಮ ಕಣ್ಣಿನಿಂದ. ಆದರೆ ಅಂತರಕ್ಷಿ ಅಂತ ಒಂದಿರುತ್ತಂತೆ, ಒಳಗಡೆ ಒಂದು ಅಕ್ಷಿ ಇದೆ, ಒಂದು ಕಣ್ಣು. ಆ ಕಣ್ಣಿನಿಂದ ನಾವು ನೋಡಿದಾಗ, ಹಿಂದೆ ನಾವು ತಿಳಿ ಮನಾದಿ ವೀಕ್ಷಿಸಿದಾಗ ಅಂತ ಒಂದು ವಿಚಾರವನ್ನು ನಾವು ನೋಡಿದ್ವಿ. ತಿಳಿಮನದಿಂದ ನೋಡಿದಾಗ ಹೇಗೆ ಸತ್ಯ ಅನ್ನೋದು ನಮಗೆ ಪ್ರಕಟಿತವಾಗುತ್ತೋ, ಹಾಗೆ ಪವಿತ್ರವಾದಂತಹ ಪವಿತ ಅಂತರಕ್ಷಿ, ಪವಿತ್ರವಾದಂತಹ, ಪರಿಶುದ್ಧವಾದಂತಹ, ನಿರ್ಮಲವಾದಂತಹ, ತಿಳಿಯಾದಂತಹ ಒಳಗಿನ ಕಣ್ಣಿನಿಂದ ನಾವು ನೋಡೋದಕ್ಕೆ ಸಾಧ್ಯವಾದರೆ, ಆಗ ಎರಡೂ ಒಂದೇ ವಸ್ತು. ಯಾವುದೆರಡು

0: ಇದು ನಾನು ನಿಂತ ದ್ವೀಪ ಅಂದರೆ ಭೂಮಿ. ಆ ಭೂಮಿ ಇರುವಂಥ ಅಪಾರವಾದಂತಹ ವಿಶ್ವ, ಇವ್ ಎರಡೂ ಕೂಡ ಮೂಲ ವಸ್ತು ಒಂದೇ. ಆ ಮೂಲ ವಸ್ತುವನ್ನು ನೋಡುವಂತಹ ಕಣ್ಣು ಈ ಇಂದ್ರಿಯವಾದಂತಹ ಕಣ್ಣಲ್ಲ. ಇಂದ್ರಿಯ ಕಣ್ಣುಗಳಿಂದ ನಾವು ನೋಡ್ತಾ ಇದ್ರೆ ಯಾವಾಗಲೂ ಮೆಷರ್ಮೆಂಟು, ಕ್ಯಾಲ್ಕುಲೇಷನ್ಸು, ಗುಡ್ ಬ್ಯಾಡ್ ಈ ಥರದ್ದೇ ನಾವು ಅಂದ್ಕೊಳ್ತಾ ಹೋಗ್ತೀವಿ. ಆದರೆ ಅಂತರಕ್ಷೆಯಲ್ಲಿ ಪಾವಿತ್ರ್ಯತೆ, ಪರಿಶುದ್ಧತೆ ಇಟ್ಕೊಂಡು ನಾವು ನೋಡಿದಾಗ ಅದು ಮತ್ತು ಇದು ಎರಡೂ ಒಂದೇ ವಸ್ತು. ಆ ವಸ್ತು ಏನಪ್ಪ ಅಂದರೆ ಬ್ರಹ್ಮ. ಆದರೆ ಬರೀ ಬ್ರಹ್ಮನಲ್ಲ, ಅವಗುಂಠಿತ ಬ್ರಹ್ಮ ಅಂದರೆ ಮುಸ್ಕ್ ಹಾಕ್ಕೊಂಬಿಟ್ಟಿದೆಯಂತೆ, ಮುಸ್ಕ್ ಹಾಕ್ಕೊಂಬಿಟ್ಟಿದೆ. ಒಳಗಡೆ ಏನಿದೆ ನಮ್ಗೆ ಗೊತ್ತಿಲ್ಲ, ಮುಸ್ಕ್ ತೆಗಿಯೋವರೆಗೂ ನಮಗೆ ಕಾಣಿಸಲ್ಲ. ಹೊರಗಿನ ಕಣ್ಣಿಗೆ ಕಾಣಿಸೋವಂಥದ್ದು ಬರೀ ಮುಸುಕು, ಅಂತರಕ್ಷಿಗೆ ಕಾಣುವಂಥದ್ದು ಆ ಮುಸುಕಿನ ಒಳಗಡೆ ಇರುವಂತಹ ಬ್ರಹ್ಮ. ಸೊ ಹಾಗೆ ಆ ಒಳಗಿರುವ ಬ್ರಹ್ಮನನ್ನು ನಾನು ಹುಡುಕಬೇಕು ಪ್ರಪಂಚದಲ್ಲಿ ಅಂತಂದರೆ, ಆಗ ನನ್ನ ಅಂತರಕ್ಷಿಯಿಂದ ನಾನು ನೋಡಬೇಕು. ಆ ಅಂತರಕ್ಷಿಯಿಂದ ನೋಡಬೇಕಾದ್ರೆ ಅದರಲ್ಲಿ ನನಗೆ ಪರಿಶುದ್ಧತೆ ಇರಬೇಕು. ಆ ಪರಿಶುದ್ಧತೆಯನ್ನು ನಾನು ಅರ್ಥ ಮಾಡಿಕೊಂಡು ಅನ್ವಯ ಮಾಡಿಕೊಂಡು ಅನುಷ್ಠಾನ ಮಾಡುವಂಥ ಕ್ರಮ ಇದೆಯಲ್ಲ, ಅದು ಧರ್ಮ. ಎಲ್ಲರನ್ನೂ ಸಮನಾಗಿ ನೋಡುವಂಥ, ಎಲ್ಲವನ್ನೂ ಸಮನಾಗಿ ನೋಡುವಂಥ, ಎಲ್ಲವನ್ನೂ ಸಮವಾಗಿ ಸ್ವೀಕರಿಸಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಾಗ ನನಗೆ ತಿಳಿ ಮನ ಬರುತ್ತೆ, ಪವಿತ್ರವಾದಂಥ ಪರಿಶುದ್ಧ ಅಂತರಕ್ಷಿ ಬರುತ್ತೆ. ಆ ಅಂತರಕ್ಷಿಯಲ್ಲಿ ನಾನು ಎಲ್ಲವನ್ನೂ ನೋಡಿದಾಗ ಅವಗುಂಠಿತನಾದಂತಹ ಬ್ರಹ್ಮ ಪ್ರಕಟಿತನಾಗ್ತಾನೆ. ಆ ರೀತಿಯ ಪ್ರಕ್ರಿಯೆಯಲ್ಲಿ ನಾನು ತೊಡಗಿಸ್ಕೊಳ್ತಾ ಹೋದರೆ ಆ ಒಂದೊಂದು ಕ್ರಿಯೆಯೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 86ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸತ್ಯ ಮತ್ತು ಅಸತ್ಯದ ನಡುವಿನ ಮಾಯಾಲೋಕ ಎಂಬ ವಿಷಯದ ಕುರಿತು ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸತ್ಯ ಮತ್ತು ಅಸತ್ಯದ ನಡುವಿನ ಮಾಯಾಲೋಕ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಒಂದು ಮುಂಜಾನೆ ನದಿ ತೀರದಲ್ಲಿ ಕುಳಿತಿದ್ದ ಶಿಷ್ಯನೊಬ್ಬ ಗುರುಗಳನ್ನು ಕೇಳಿದ. ಗುರುಗಳೇ, ಈ ಜಗತ್ತು ಕೇವಲ ಮಾಯೆ ಅಥವಾ ಸುಳ್ಳು ಎಂದು ವೇದಾಂತ ಹೇಳುತ್ತದಲ್ಲವೇ? ಆದರೆ ನನ್ನ ಕಣ್ಣಿಗೆ ಕಾಣುವ ಪ್ರಕೃತಿ, ನನ್ನ ಮನಸ್ಸಿಗೆ ಆಗುವ ಸುಖ ದುಃಖಗಳು ಇಷ್ಟೊಂದು ನಿಜವಾಗಿರುವಾಗ ಇದನ್ನು ಸಂಪೂರ್ಣ ಸುಳ್ಳು ಎನ್ನಲು ಹೇಗೆ ಸಾಧ್ಯ? ಗುರುಗಳ ಮುಗುಳ್ನಕ್ಕೂ ನದಿಯ ನೀರಿನಲ್ಲಿ ಶಿಫಲಿಸುತ್ತಿದ್ದ ಸೂರ್ಯನ ಬಿಂಬವನ್ನು ತೋರಿಸಿ ಕೇಳಿದರು. ಮಗು, ಆ ನೀರಿನಲ್ಲಿ ಕಾಣುತ್ತಿರುವ ಸೂರ್ಯ ನಿಜವಾದ ಸೂರ್ಯನೇ? ಶಿಷ್ಯ ಉತ್ತರಿಸಿದ, ಇಲ್ಲ ಗುರುದೇವ, ನಿಜವಾದ ಸೂರ್ಯ ಆಕಾಶದಲ್ಲಿದ್ದಾನೆ, ಇದು ಕೇವಲ ಬಿಂಬ ಎಂದು ಹೇಳಿದನು. ಗುರುಗಳು ತಕ್ಷಣವೇ, ಹಾಗಾದರೆ ಆ ನೀರಿನಲ್ಲಿ ಏನೂ ಇಲ್ಲವೇ, ಅದು ಸಂಪೂರ್ಣ ಶೂನ್ಯವೇ ಎಂದರು. ಶಿಷ್ಯ ಗೊಂದಲಕ್ಕೀಡಾಗಿ, ಇಲ್ಲ, ಅದು ಶೂನ್ಯವಲ್ಲ, ನನ್ನ ಕಣ್ಣಿಗೆ ಸೂರ್ಯ ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದ್ದಾನೆ, ನೀರಿನ ಅಲೆಗಳಿಗೆ ತಕ್ಕಂತೆ ಚಲಿಸುತ್ತಿದ್ದಾನೆ ಎಂದನು. ಗುರುಗಳು ವಿವರಿಸಿದರು, ಇದೇ ಮಾಯೆಯ ರಹಸ್ಯ. ನೀರಿನಲ್ಲಿರುವ ಸೂರ್ಯ ಸಂಪೂರ್ಣ ಸತ್ಯವೂ ಅಲ್ಲ, ಏಕೆಂದರೆ ನಿಜವಾದ ಸೂರ್ಯ ಆಕಾಶದಲ್ಲಿದ್ದಾನೆ. ಹಾಗೆಂದು ಸಂಪೂರ್ಣ ಅಸತ್ಯವೂ ಅಲ್ಲ, ಏಕೆಂದರೆ ಅದು ನಿನಗೆ ಅನುಭವಕ್ಕೆ ಬರುತ್ತಿದೆ. ಇದಕ್ಕೆ ಆದಿ ಶಂಕರಾಚಾರ್ಯರು ಮಿಥ್ಯೆ ಅಥವಾ ಅನಿರ್ವಚನೀಯ ಎಂದು ಕರೆದಿದ್ದಾರೆ. ಅಂದರೆ ಇದನ್ನು ಪೂರ್ಣ ಸತ್ಯ ಎಂದು ಹೇಳಲಾಗದು, ಪೂರ್ಣ ಅಸತ್ಯ ಎಂದು ತಳ್ಳಿ ಹಾಕಲಾಗದು. ಇದು ಸತ್ಯ ಮತ್ತು ಅಸತ್ಯದ ನಡುವಿನ ಒಂದು ಮಧ್ಯಂತರ ಸ್ಥಿತಿ.

ವೇದಾಂತವು ಸತ್ಯವನ್ನು ಮೂರು ಸ್ತರಗಳಲ್ಲಿ ವಿವರಿಸುತ್ತದೆ. ಪಾರಮಾರ್ಥಿಕ ಸತ್ಯ, ಎಂದಿಗೂ ಬದಲಾಗದ ಶಾಶ್ವತವಾದ ಬ್ರಹ್ಮನ್ ಅಥವಾ ಆತ್ಮಚೇತನ. ವ್ಯಾವಹಾರಿಕ ಸತ್ಯ, ನಾವು ದಿನನಿತ್ಯ ಅನುಭವಿಸುವ ಹೆಸರು ಮತ್ತು ರೂಪಗಳಿಂದ ಕೂಡಿದ ಈ ಜಗತ್ತು, ಇದು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿಲ್ಲ, ಆದರೆ ಅನುಭವಕ್ಕೆ ಬರುತ್ತದೆ. ತುಚ್ಛ ಅಂದರೆ ಸಂಪೂರ್ಣ ಸತ್ಯ, ತಾರ್ಕಿಕವಾಗಿ ಅಸಾಧ್ಯವಾದ ಮತ್ತು ಎಂದಿಗೂ ಅನುಭವಕ್ಕೆ ಬಾರದ ವಿಷಯಗಳು. ಕತ್ತಲೆಯಲ್ಲಿ ಬಿದ್ದಿರುವ ಹಗ್ಗವನ್ನು ನೋಡಿ ನಾವು ಹಾವೆಂದು ಹೆದರಿದಾಗ ಆ ಹಾವು ಸೃಜಿಸಿದ ಭಯ ನಿಜವಾಗಿರುತ್ತದೆ. ಆದರೆ ಬೆಳಕು ಬಿದ್ದಾಗ ಹಾವಿನ ಭ್ರಮೆ ಹಳಿದು ಹಗ್ಗವಷ್ಟೇ ಕಾಣುತ್ತದೆ. ಇಲ್ಲಿ ಹಾವು ಎಲ್ಲಿಗೂ ಓಡಿ ಹೋಗುವುದಿಲ್ಲ, ಬದಲಿಗೆ ಹಾವಿನ ಜಾಗದಲ್ಲಿ ಹಗ್ಗದ ಸತ್ಯ ದರ್ಶನವಾಗುತ್ತದೆ. ಹಾಗೆಯೇ ಜ್ಞಾನದ ಬೆಳಕು ಮೂಡಿದಾಗ ಜಗತ್ತು ನಾಶವಾಗುವುದಿಲ್ಲ, ಬದಲಿಗೆ ಈ ಜಗತ್ತಿನ ಪ್ರತಿ ಕಣವು ಆ ಪರಮಾತ್ಮನ ರೂಪವೇ ಎಂಬ ಅರಿವು ಮೂಡುತ್ತದೆ. ನಮ್ಮ ಜೀವನದಲ್ಲಿ ಎದುರಾಗುವ ಏಳು ಬೀಳುಗಳು, ಸಂಬಂಧಗಳು ಮತ್ತು ಭೌತಿಕ ಜಗತ್ತು ಸಂಪೂರ್ಣ ಸುಳ್ಳಲ್ಲ, ಅವು ತಾತ್ಕಾಲಿಕವಾದ ಮಧ್ಯಂತರ ಸ್ಥಿತಿಗಳು. ಈ ಜಗತ್ತನ್ನು ಶಾಶ್ವತ ಸತ್ಯವೆಂದು ನಂಬಿ ಅತಿಯಾಗಿ ಅಂಟಿಕೊಳ್ಳುವುದೇ ಅಜ್ಞಾನ. ಜಗತ್ತಿನ ಬದಲಾಗುವ ಸ್ವಭಾವವನ್ನು ಒಪ್ಪಿಕೊಂಡು ಅದರ ಹಿಂದಿರುವ ಶಾಶ್ವತ ಚೇತನವನ್ನು ಗುರುತಿಸುವುದೇ ನಿಜವಾದ ಜ್ಞಾನ. ಬದುಕನ್ನು ಒಂದು ಸುಂದರ ನಾಟಕದಂತೆ ನೋಡಿ ಅದರ ಪಾತ್ರವನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸುವುದರಲ್ಲಿಯೇ ಜೀವನದ ನೆಮ್ಮದಿ ಅಡಗಿದೆ ಎಂದರು ನಗುತ್ತ. ಶಿಷ್ಯನಿಗೆ ಆಗ ಮಾಯೆಯ ಸತ್ಯದ ಅರಿವಾಗಿತ್ತು. ಇಂಥ ಮಾಯೆಯ ಬದುಕಿನಲ್ಲಿ ನಾವೆಲ್ಲರೂ ಇದ್ದೇವೆ. ಶಾಶ್ವತ ಸತ್ಯವೆಂದು ನಂಬಿಕೊಂಡು ಅನೇಕ ವಿಷಯಗಳ ಬಗ್ಗೆ ನಮ್ಮ ಅಜ್ಞಾನವನ್ನು ಪ್ರದರ್ಶಿಸುತ್ತಿರುತ್ತೇವೆ. ಆದರೆ ನಮ್ಮ ಜ್ಞಾನ ಹೆಚ್ಚಾದಂತೆಲ್ಲ ನಿಜವಾದ ಸತ್ಯ ನಮ್ಮ ಮುಂದೆ ಅನಾವರಣವಾಗುತ್ತಾ ಹೋಗುತ್ತದೆ. ಅದಕ್ಕೆ ಹಿರಿಯರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎಂದು ಹೇಳುತ್ತಾರೆ. ಯಾವುದೇ ವಿಷಯದ ಬಗ್ಗೆ ಖಂಡಿತವಾಗಿ ನಂಬಿಕೆ ಬೆಳೆಸಿಕೊಳ್ಳುವ ಮೊದಲು, ವಿತಂಡವಾದ ಮಾಡುವ ಮೊದಲು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಜ್ಞಾನದ ಬೆಳಕಿನಲ್ಲಿ ನೋಡೋಣ. ಆಗ ನಮ್ಮ ನಡುವೆ ಇರುವಂತಹ ಅನೇಕ ಗೊಂದಲಗಳಿಗೆ ಆಸ್ಪದವೇ ಇರುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸತ್ಯ ಮತ್ತು ಅಸತ್ಯದ ನಡುವಿನ ಮಾಯಾಲೋಕ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸತ್ಯ ಮತ್ತು ಅಸತ್ಯದ ನಡುವಿನ ಮಾಯಾಲೋಕ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೇಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ITEC ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ

0: ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನ ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಎನ್ಟಿಎ ಗುತ್ತಿಗೆಯ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, ಎನ್ಟಿಎ ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡು ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದ ಜಿಲ್ಲೆ ಮೂಲದ ಜಂಡು ತಮ್ಮ 2ನೇ ಪ್ರಯತ್ನದಲ್ಲಿ 190 ಕೆಜಿ ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 ಕೆಜಿ ಅವರ ಅಪ್ರತಿಮ ಅಂತಿಮ ಪ್ರಯತ್ನವು

0: ಸ್ಥಾನ, ಸುಮನ್ ದೇವಿ ಏಳನೆಯ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡು ಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ, ತರಬೇತಿ ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೂರು ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ ಟಿ20 ಮಾದರಿಯಲ್ಲಿ ಅರ್ಧ ಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡು ಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇನ್ನು ಮುಂದೆ ಕೇಳಿ ಬರೋಣ ಸ್ಫೂರ್ತಿಸಲೆ ಕಾರ್ಯಕ್ರಮದಲ್ಲಿ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 6 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ.

ಕಾಶಿಗೆ ಹೋಗೋದು ಕ್ಯಾನ್ಸಲ್ ಆದ್ಮೇಲೆ ಆಕೆ ಜಾಗ ನೋಡ್ಬೇಕಲ್ಲ, ನದಿ ದಂಡೆ ಮೇಲೆ ಎಲ್ಲಿ ಸಿಗ್ತದೆ? ಆಕೆ ಎಷ್ಟು ಹುಡುಕಿದ್ಲು ಅಂದ್ರೆ ಸುಮಾರು ಒಂದು ವರ್ಷ ಹುಡುಕಿರ್ಬೇಕು, ಅದನ್ನು ಜಾಗ ಹುಡುಕ್ಬೇಕು, ಎಲ್ಲಿ ಹುಡುಕ್ಬೇಕು? ನದಿ ದಂಡೆಗಿರ್ಬೇಕು, ಪ್ರಶಸ್ತವಾಗಿರ್ಬೇಕು, ಗುಡಿ ಕಟ್ಟೋದು ಸರಿಯಾಗಿರ್ಬೇಕು. ಹಾಗೆ ಹುಡುಕ್ತಾ ಇದ್ದಾಗ ಭಾಗೀರಥಿ ನದಿ ಪೂರ್ವ ದಿಕ್ಕಿಗೆ ದಕ್ಷಿಣೇಶ್ವರ ಅನ್ನುವಂಥ ಜಾಗ, ಆ ದಕ್ಷಿಣೇಶ್ವರದಲ್ಲಿ 30 ಎಕರೆ ಜಮೀನು ಸಿಕ್ತಂತೆ, ನದಿಗೆ ಹೊಂದಿದ ಹಾಗೆ ಸಿಕ್ತು, 30 ಎಕರೆ ಜಮೀನು ಸಿಕ್ತು. ಸಿಕ್ಕ ತಕ್ಷಣ ಆಕೆ ಪ್ಲ್ಯಾನ್ ಮಾಡಿದ್ವಿ, ಎಷ್ಟು ಚಂದ ಮಾಡ್ತಾಳ್ರಿ, 9 ಗೋಪುರ ಇರುವಂತಹ ಕಾಳಿ ಮುಖ್ಯ ದೇವಾಲಯ ಈ ಥರ ಪುಟ್ಟ ಪುಟ್ಟ ತಾವು ನೋಡಿದ್ರಿ, ದಕ್ಷಿಣೇಶ್ವರ ನೋಡಿದ್ರೆ ನಿಮ್ಮ ಕಣ್ಮುನ ಚಿತ್ರ ಬರುತ್ತೆ. ನೋಡಿದಾಗ 9 ಗೋಪುರ ಇರುವಂಥ ಕಾಳಿ ದೇವಸ್ಥಾನ ಮಧ್ಯದಲ್ಲಿದೆ, ಸುತ್ತಲೂ ಪ್ರಾಕಾರದಲ್ಲಿ ಸಣ್ಣ ಗುಡಿಗಳಿದ್ದಾವೆ, ಬೇಕಾದಷ್ಟು ಗುದಿಗಳು. ಎಡಕ್ಕೆ ಇಳಿದ್ರೆ ನದಿನೇ, ಘಟ್ಟದ ಇಳಿದ ಮೇಲೆ ಬರಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಈ ಥರ ದೊಡ್ಡ ವಿಗ್ರಹ ದೇವಸ್ಥಾನ ಕಟ್ಟಿಸಿದ್ರು, ಅದಷ್ಟೇ ಇದ್ರೆ ಚೆನ್ನಾಗಿರಲ್ಲ, ಸುತ್ತಲೂ ದೇವಾಲಯಗಳಾಗಬೇಕು, ಅರ್ಚಕರು ಇರೋದಕ್ಕೆ ಜಾಗ ಆಗಬೇಕು, ಆ ಕೋಣೆಗಳನ್ನು ಕಟ್ಟಬೇಕು, ಉದ್ಯಾನವನ ಆಗಬೇಕು, ತುಂಬ ಚಂದ ಉದ್ಯಾನವನ ಮಾಡಿದ್ಲು. ಆಕೆ ಹೇಳ್ತಾಳೆ, ನೀರಿನ ಹಂಗೆ ಹಣ ಖರ್ಚು ಮಾಡಿಲ್ಲ ಆಕೆ ಅಂತ. ಈಗ ನೀರು ಮಾಡಲ್ಲ ನಾವು ಅಷ್ಟು ಖರ್ಚು, ಅಷ್ಟು ಖರ್ಚು ಮಾಡಿದ್ದಂಥ ಹಣವನ್ನು ಖರ್ಚು ಮಾಡಿ ತುಂಬ ಚಂದ ಅಲಂಕಾರ ಮಾಡಿದ್ಲು, ದೇವಿ ವಿಗ್ರಹ ಕೆತ್ತಬೇಕು ಅಂತ ಶುರುವಾಯಿತು. ಅವರು ಶಿಲ್ಪಿಗಳು ಹೇಳಿದ್ರಂತೆ, ನಾವೆಷ್ಟು ಭಕ್ತಿಯಿಂದ ಕೆತ್ತೇವೋ ಅಷ್ಟು ಯಾರು ಮಾಡ್ತಾರಲ್ಲ ಅವರು ಕೂಡ ಹಾಗೆ ಧರ್ಮದಲ್ಲಿ ಬದುಕಬೇಕು ಅಂತ. ಆಕೆ ಹೇಳಿದ್ದು ಮಾಡ್ತೀನಿ ಅಂತ. ಪ್ರತಿನಿತ್ಯ ಅವು ಯಾವ ವೃತಗಳನ್ನು ಹೇಳಿದ್ರೋ ಸನ್ಯಾಸಿನಿ ಹಾಗೆ ಆಕೆ ಬದುಕಿದ್ಲು. 5 ವರ್ಷ ತಗೊಂಡಂತೆ ದೇವಸ್ಥಾನ ಕಟ್ಟಬೇಕಾದ್ರೆ, 5 ವರ್ಷ. 5 ವರ್ಷ ಆದ್ಮೇಲೆ ದೇವಸ್ಥಾನ ರೆಡಿ ಆಯಿತು, ವಿಗ್ರಹ ತಯಾರಾಯಿತು. ಮುಹೂರ್ತ ಯಾವಾಗ ಪುರೋಹಿತರು ಹೇಳಬೇಕು ಅದನ್ನು, ಇನ್ನೂ ಕಾಲ ಬಂದಿಲ್ಲ ಅಂದರು. ಆ ಮೂರ್ತಿಗೆ ಏನಾದರೂ ಪೆಟ್ಟಾಗಬಾರ್ದು ಅಂತ ಹೇಳಿ ಅದಕ್ಕೊಂದು ಪೆಟ್ಟಿಗೆ ಮಾಡಿ ಪೆಟ್ಟಿಗೆಯಲ್ಲಿ ಇಡಿಸ್ಬಿಟ್ರು ವಿಗ್ರಹನ ಪೂರ್ತಿ. ಪೆಟ್ಟಿಗೆ ಇಟ್ಟಾಗ ಯಾವಾಗ ಮುಹೂರ್ತ ಬರ್ತದೋ ಅಂತ ಕೇಳ್ತಾ ಇದ್ದು, ದಿನ ಕೇಳೋ ಬರ್ತದೆ ನೋಡ್ತೀವಿ ಅಂತ ಇದ್ರು. ಅದು ಹೆಂಗೇನಪ್ಪ ಹೇಳಲಿ, ಅಲ್ಲಿ ಮುಹೂರ್ತ ಹೇಳಿಲ್ಲಂತ. ನಮ್ಮ ಆಚಾರ್ಯ ಹೇಳಿದ್ರೆ ಬೇಕಾದಷ್ಟು ಬೇಗ ಕೊಟ್ಬಿಡ್ತಾರೆ ಮುಹೂರ್ತ, ಅಲ್ಲಿ ಅದು ಸಿಗಲಿಲ್ಲ, ಮುಹೂರ್ತ ಬಂದಿಲ್ಲ ಅಂದ್ರಂತೆ. ಆ ವಿಗ್ರಹ ಹಂಗೆ ಪೆಟ್ಟಿಗೆಯಲ್ಲಿ ಕೂತಿತ್ತಲ್ಲ, ಒಂದು ದಿವಸ ಒಬ್ರು ಯಾರೋ ಇದ್ದವರು ಅದು ಮಾಡಿದವರು ಅದನ್ನು ಒರೆಸ್ಬೇಕು, ಧೂಳು ಕೂತ್ಕೊಂಡಿರುತ್ತೆ ಅಂತ ತೆಗೆದಾಗ ಒಂದು ಆಶ್ಚರ್ಯ ಆಗಿತ್ತಂತವ್ರೆ. ಆಶ್ಚರ್ಯ ಏನು ಅಂದರೆ, ವಿಗ್ರಹ ಬೆವತ್ತು ಬಿಟ್ಟಿತ್ತು ಅಂತ. ಅವ್ರು ಬಂದು ಹೇಳಿದ್ರಂತೆ, ನೋಡು ಇದೇನು ವಿಚಿತ್ರ, ಇದು ನಾವೆಂದೂ ಕಂಡಿರಲಿಲ್ಲ, ವಿಗ್ರಹ ಬೆವತ್ತು ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ಕೆಲವರು ಹೇಳಿದ್ರಂತೆ, ಅದೇನು ದೊಡ್ಡದಲ್ಲ, ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದೆಯಲ್ಲ ಒಳಗಡೆ ಆವಿ ಆಗಿರುತ್ತೆ, ಆವಿಯಿಂದ ಆಗಿರುತ್ತದೆ ಅಂತ. ಆದರೆ ಆಕೆಗೆ ಹಾಗಲ್ಲ, ಅದು ಆವಿಯಿಂದ ಆದದ್ದಲ್ಲ, ಇಷ್ಟೊಂದು ಆಗ್ತಿರಲಿಲ್ಲ, ಬೆವರ್ತಿರಲಿಲ್ಲ ಅದು.

ಅಂತ. ರಾತ್ರಿ ಕನಸಾಯ್ತಂತೆ. ಮತ್ತೆ ಕನಸಲ್ಲಿ ಬಂದು ಆ ದೇವಿ ಹೇಳಿದಂಗಾಯ್ತು, ಉಸಿರುಗಟ್ಟತಾ ಇದ್ದಾರೆ, ನನಗೆ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ಯಾ, ಯಾವಾಗ ಮುಕ್ತಿ ಮಾಡ್ತೀಯ ನನಗೆ, ಯಾವಾಗ ಪ್ರತಿಷ್ಠಾಪನೆ ಮಾಡ್ತೀಯ, ಬೇಗ ಮಾಡು ಅಂತ. ಆಕೆ ಖಾತ್ರಿ ಆಯಿತು ಅದು ಆವಿಯಲ್ಲ, ನಿಜವಾಗ್ಲೂ ಮೂರ್ತಿ ಬೇವಂತದ್ದು ಅಂತ ಅನಿಸ್ತಂತೆ. ತಕ್ಷಣ ಪುರೋಹಿತರು ಕೇಳಿದ್ದಂತೆ, ಮುಹೂರ್ತ ಕೊಡಿ, ಏನು ಮಾಡ್ತೀರಿ ಅಂತ. ಅವರು ಹತ್ರ ಮುಹೂರ್ತ ಅಂದರೆ 7 ತಿಂಗಳು ಬೇಕಿನ್ನು. 7 ತಿಂಗಳು ಒಂದು ಅಲ್ಲಿ ಸ್ನಾನ ಜಾತ್ರೆ ಅಂತ ಮಾಡ್ತಾರೆ, ಆ ಸ್ನಾನ ಜಾತ್ರೆ ಹೊತ್ತಿಗೆ ಅಂತ ಹುಣ್ಣಿಮೆ ದಿವಸ ತಾರೀಖು ಫಿಕ್ಸ್ ಮಾಡಿದರು, 1855 May 31 ಪ್ರತಿಷ್ಠಾಪನೆ ಮಾಡೋದು ಅಂತ ತೀರ್ಮಾನ ಆಯಿತು. ಇದು ಒಂದು ಹಂತ. ಅವತ್ತಿದ್ದಂಥ ಸಂಪ್ರದಾಯಗಳೇ ಬೇರೆ ಬೇರೆ. ಸಂಪ್ರದಾಯದಲ್ಲಿ ಏನಿತ್ತು ಅಂದರೆ, ಈ ಅಂಬಿಗರ ಕುಲಕ್ಕೆ ಸೇರಿದಂಥ ರಾಸಮಣಿ ಸ್ಥಾಪಿಸಿದಂಥ ದೇವಾಲಯದೊಳಗೆ ಅನ್ನ ನೈವೇದ್ಯ ಮಾಡೋದು ಸಂಪ್ರದಾಯಕ್ಕೆ ವಿರುದ್ಧ. ಅಂದರೆ ಬೇರೆ ಯಾವ ಜಾತಿಯವರು ಮಾಡಿದರೂ ಕೂಡ ಉಳಿಕೆ ಪೂಜೆ ಮಾಡಿಕೊಳ್ಳಿ, ಅನ್ನ ನೈವೇದ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರಂತೆ. ಆದರೆ ಆಕೆ ದೇವಿ ಕನಸಲ್ಲಿ ಹೇಳಿದ್ದು ಅನ್ನ ನೈವೇದ್ಯ ಆಗಬೇಕು ದಿನ ನನಗೆ ಅಂತ ಹೇಳಿದ್ದು. ದೇವಿ ಹಂಗೆ ಹೇಳ್ತಾಳೆ, ಇವು ಪುರೋಹಿತರು ಹಿಂಗೆ ಹೇಳ್ತಾರೆ, ಏನು ಮಾಡೋದು? ರಾಸಮಣಿಗೆ ಚಿಂತೆ ಆಯಿತು, ನಾನು ಸಂಪ್ರದಾಯನೂ ಮುರಿಬಾರ್ದು, ನೋಡಬೇಕು ಅಂತ ಹೇಳಿ ಆಕೆ ಮಥುರಾನಾಥ ಕೇಳಿದ್ಲಂತೆ, ಏನಪ್ಪ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ಲ ಅಂತ. ಅವನೊಂದು ಐಡಿಯಾ ಹೇಳಿದ, ಡೆಮೋಕ್ರಸಿ. ಈಗ ಯಾಕೆ ಅವನೇನು ಮಾಡಿದ, ಒಂದು 50 ಪತ್ರ ಮಾಡಿದ್ದಂತೆ ಎಲ್ಲರಿಗೂ. ಪಂಡಿತರು ಯಾರ್ಯಾರು ಇದ್ದಾರೋ ಕಲ್ಕತ್ತೆ ಪ್ರದೇಶದಲ್ಲಿ ಅವರೆಲ್ಲರಿಗೂ ಪತ್ರ ಬರೆದು, ಈ ಸಮಸ್ಯೆ ಬಂದಿದೆ, ನಮ್ಮ ರಾಣಿ ರಾಸಮಣಿ ಸ್ವಪ್ನದಲ್ಲಿ ಕಾಳಿ ಮಾತೆ ಬಂದು ನಿತ್ಯ ಅನ್ನ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ದಾಳೆ. ಆದರೆ ಕೆಲವರು ಸಂಪ್ರದಾಯದ ಪ್ರಕಾರ ಇದು ಅಂಬಿಗರ ಕುಲದಲ್ಲಿ ಕಟ್ಟಿದಂಥ ಅವ್ರು ಕಟ್ಟಿದಂಥ ದೇವಸ್ಥಾನದಲ್ಲಿ ಅನ್ನ ನೈವೇದ್ಯ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೇನಾದರೂ ಪ್ರಾಯಶ್ಚಿತ್ತ ಇದೆಯಾ, ಉಪಾಯ ಇದೆಯಾ, ಇದ್ರ ಪರಿಹಾರ ಮಾಡೋದು ಹೇಗೆ ತಿಳಿಸ್ಕೊಡಿ ಅಂತ ಒಂದು 50 ಜನಕ್ಕೆ ಪತ್ರ ಬರೆದ್ರಂತೆ. ವಿಚಿತ್ರ ಅಂದರೆ 50ರಲ್ಲಿ 48-49 ಜನ ಇದು ವಿಚಾರ ಮಾಡಲೇಬೇಡಿ, ಇದು ಆಗೋದಿಲ್ಲ ಆಗೋದಿಲ್ಲ. ಯಾವಾಗ ಅಂಬಿಗರ ಹೆಣ್ಮಗಳು ಕಟ್ಟಿದಂಥ ದೇವಸ್ಥಾನದಲ್ಲಿ ಇದಾಗೋಕ್ಕೆ ಸಾಧ್ಯ ಇಲ್ಲ, ಅನ್ನ ನೈವೇದ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಮಾತ್ರ ಬರೆದಿದ್ದ, ಏನೂ ತಪ್ಪಿಲ್ಲ, ವಿಗ್ರಹ ಸ್ಥಾಪನೆ ಮಾಡೋದು. ವಿಗ್ರಹ ಕೆತ್ತೋನು ಅವನು ಉಚ್ಚಕುಲಕ್ಕೆ ಸೇರಿದವನಲ್ಲ, ವಿಗ್ರಹ ಕೆತ್ತೋದಕ್ಕೆ ಬರ್ತದಂತೆ ನೈವೇದ್ಯ ಮಾಡೋಕೆ ಬರಲ್ವಾ ಅಂಥೇಳಿ ಅವನು ಹೇಳ್ದ. ಏನಿಲ್ಲ, ಅರ್ಚಕರನ್ನು ಬ್ರಾಹ್ಮಣರನ್ನ ಇಟ್ಕೊಂಬಿಡಿ ಪೂಜೆ ಮಾಡೋದಕ್ಕೆ, ಅವ್ರು ಪೂಜೆ ಮಾಡ್ತಾರೆ, ಅವರೇ ನೈವೇದ್ಯ ಮಾಡ್ತಾರೆ, ಅವಾಗೇನು ತೊಂದರೆ ಇಲ್ಲ, ಮಾಡಬಹುದು ಅಂದ. ತುಂಬ ಸುಲಭದ ಸೊಲ್ಯೂಷನ್ ಅದು. ಹೇಳಿದಾಗ ಆಕೆಗೆ ಹೌದು ಅನ್ನಿಸ್ತು. ಆ ಸಜೆಷನ್ ಕೊಟ್ಟವ್ರು ಯಾರು, ಆ ಸಲಹೆ ಕೊಟ್ಟವ್ರು ಯಾರು ಅಂದರೆ, ಜಾಮಾಪುಕುರದ ಸಂಸ್ಕೃತ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿದ್ದಂಥ ರಾಮಕುಮಾರ್, ರಾಮಕುಮಾರ್ ಒಪಿನಿಯನ್ ಕೊಟ್ಟಿದ್ದದು. ಆಕೆ ಕರೆಕ್ಟ್ ಅನ್ನಿಸ್ತು, ಒಳ್ಳೇದಲ್ಲ, ಇವರೊಬ್ಬರೇ ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ. ಒಳ್ಳೇದಂದ್ರೆ ಯಾವುದು, ಒಳ್ಳೆ ಅಭಿಪ್ರಾಯ ಅಂದರೆ ಯಾವುದು ಗೊತ್ತಾ, ನಾನು ಹೇಳಿದ್ದನ್ನೇ ಅನುಮೋದನೆ ಮಾಡೋದು. ಅದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಹೂ ಈಸ್ ಎ ಗುಡ್ ಪರ್ಸನ್, ದ ಪರ್ಸನ್ ಎಕ್ಸೆಪ್ಟ್ಸ್ ವಾಟ್ ಎವರ್ ಐ ಸೇ. ನಾನು ಹೇಳಿದ್ದನ್ನು ಒಪ್ಪೋರೆ ಒಳ್ಳೆಯವರು. ಕೆಲವೊಂದ್ಸಲ ಮಾತಾಡಲ್ವ ನಾವು, ಹೋದ ವರ್ಷ ತನಕ ಚೆನ್ನಾಗಿದ್ದೆ ಸರ್ ಅವನು, ಈಗೇನು ಕೆಟ್ಟೋಗಿದ್ದಾನು, ಏನು ತರಕಾರಿನ ಕೆಟ್ಟೋಗೋದಕ್ಕೆ. ನಾವು ಹೇಳೋದು ಹಾಗೇನೆ, ಮನ್ ಮನೆಯವರ ಚೆನ್ನಾಗಿದ್ದೆ ಸರ್ ಅವನು ಅಂತ ಮನ್ ಮನೆಯವ್ರನ್ನ ಹೇಳೋದು ಕೇಳ್ತಾ ಇದ್ದ, ಈಗ ನಾನು ಹೇಳೋದು ಕೇಳ್ತಾ ಇಲ್ಲ, ಅದಕ್ಕೆ ಅವ್ನು ಚೆನ್ನಾಗಿಲ್ಲ. ಈಕೆಗೆ ಏನಾಗಿತ್ತು ಅಭಿಪ್ರಾಯ, ಅನ್ನ ನೈವೇದ್ಯ ಮಾಡಬೇಕು, ಎಲ್ಲರೂ ಬೇಡ ಅಂತ ಇವನೊಬ್ಬ ಹೇಳಿದಾನಲ್ಲ, ಹಾಗಾದ್ರೆ ಒಂದು ಪಾಯಿಂಟ್ ಇದೆಯಲ್ಲ. ಆಕೆ ಏನು ಮಾಡಿದ್ಲು, ಹಾಗಾದರೆ ಪಂಡಿತರನ್ನ ಅಲ್ಲೇ ಕರೆದ್ಲು ದಕ್ಷಿಣೇಶ್ವರಕ್ಕೆ. ನೋಡಿ, ಒಬ್ಬರು ರಾಮಕುಮಾರ್ ಅನ್ನೋರು ಯಾರೋ ಸಲಹೆ ಕಳಿಸಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಪ್ರಕಾರ ಹಿಂಗೆ ಮಾಡ್ಬೋದು ಅಂತಾರೆ, ನನಗೂ ಅಭಿಪ್ರಾಯ ಸರಿ ಅನಿಸುತ್ತೆ, ದಿಸ್ ಇಸ್ ಬ್ಯೂಟಿ, ನನಗೆ ಭಾಳ ಇಷ್ಟ ಆಗೋದು. ಅಂದರೆ ಶತಮಾನ ಕಳೆದ್ರೂ ಮನುಷ್ಯನ ಸ್ವಭಾವ ಬದಲಾಗಲಿಲ್ಲ ಅಂತ. ರಾಣಿ ರಾಸಮಣಿ ಶ್ರೀಮಂತೆ, ಆ ದೇವಸ್ಥಾನದ ಯಜಮಾನಿ. ಆಕೆ ಎಲ್ಲ ಪಂಡಿತರು ಕರೆದು, ರಾಮಕುಮಾರ್ ಹೇಳಿದ ಅಭಿಪ್ರಾಯ ನನಗೆ ಒಪ್ಪಿಗೆ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತು, ಹಾಗೆ ಮಾಡಬಹುದೇ ಅಂತ ಕೇಳಿದ್ರಂತೆ. ಏನು ಮಾಡ್ತಾರೆ ಪಂಡಿತರು, ಪಂಡಿತರಿಗೆ ಬಹಳ ಕಷ್ಟ, ಇಲ್ಲ ಅಂದರೆ ರಾಸಮಣಿ ಕೋಪ ಬರುತ್ತೇನೋ. ಕೆಲವರು ಬೇಜಾರು ಮಾಡಿಕೊಂಡ್ರು, ಸುಮ್ಮನೆ ಕೂತ್ಕೊಂಡು ಕೆಲವರು ಹಾಂ ಮಾಡ್ಬೋದು ಮಾಡ್ಬೋದು ಮಾಡ್ಬೋದು, ಯಾಕಂದರೆ ಅವನು ಹೇಳಿದ ತಪ್ಪೇನಿಲ್ಲ, ಮಾಡ್ಬೋದು ಅಂತ. ಅದಕ್ಕೆ ಹೇಳ್ತಾರೆ, ಐಡಿಯಾಸ್ ಆ್ಯಂಡ್ ಒಪಿನಿಯನ್ಸ್ ಆಫ್ ದ ರಿಚ್ ಆ್ಯಂಡ್ ದಿ ಪವರ್ಫುಲ್ ಆರ್ ಆಲ್ವೇಸ್ ಸಕ್ಸಸ್ಫುಲ್ ಅಂತ. ಶ್ರೀಮಂತರು ಮತ್ತು ಅತಿ ಪ್ರಭಾವಶಾಲಿ ಅವ್ರ ಒಪಿನಿಯನ್ ಯಾವಾಗಲೂ ನಡೀತದಂತೆ. ಬಾಸ್ ಹೇಳಬೇಕು, ಆಮ್ ಐ ರೈಟ್ ಅಂತ ಕೇಳಬೇಕು. ಏನು ಹೇಳ್ತಾರೆ ಅವರು, ಯು ಆರ್ ರೈಟ್ ಸರ್, ಹೊರಗಡೆ ಹೋಗಿ ಯೂಸ್ಲೆಸ್ ಫಲೋ ತಲೆಗೆ ಹೋಗಲ್ಲ ಅವನಿಗೆ ಅಂತ ಹೇಳ್ಬೋದು, ಆದರೆ ಅವ್ನು ಮುಂದೆ ಮಾತ್ರ ಹೇಳಲ್ಲ. ಇಲ್ಲ ಹಂಗೆ ಪಂಡಿತರನ್ನು ಕೂಡಿಸ್ಕೊಂಡು ಹೇಳಿ ಸರಿ ಇದೆಯಾ ರಾಮಕುಮಾರ್ ಹೇಳಿದ್ದು ಅಂದಾಗ, ತಪ್ಪೇನಿಲ್ಲ ಆದರೂ ಆದರೂ ಅಂದರು, ಆದರೂ ಇದ್ರೆ ಬೇಡ, ತಪ್ಪಿಲ್ಲಲ್ಲ, ಮಾಡ್ತೀನಿ ಅಂದ್ಲಕ್ಕ ಮಾಡಿಬಿಡೋದು. ಹಾಗಾದರೆ ಅರ್ಚಕರನ್ನ ಯಾರನ್ನು ಕರಿಬೇಕು, ಯಾರನ್ನು ಕರಿಬೇಕು ಅಂತ ತಲೆಗೆ ಬಂದಿದ್ದು, ಯಾರನ್ನು ಕರಿಬೇಕು ಅರ್ಚಕರಾಗಿ, ಒಪಿನಿಯನ್ ಕೊಟ್ಟವ್ ನೀವನ್ನೇ, ಅವ್ರು ಎಲ್ಲಿದ್ದಾರೆ ಹುಡುಕಿ ಅಂದರು. ಒಂದು ಇಂಟ್ರೆಸ್ಟಿಂಗ್ ಆಯಿತು, ಈ ಒಬ್ಬ ಮಹೇಶ ಅಂತಿದ್ದ, ಮಹೇಶ್ ಚಂದ್ರ ಅಂತ, ಅವನು ಸಿಹೋರ್ ಗ್ರಾಮದವನು. ಸಿಹೋರ್ ಗ್ರಾಮದ ಬಗ್ಗೆ ಹೇಳಬೇಕು ನಮ್ಮ ಮುಂದೆ, ಈ ಹೃದಯ ರಾಮ ಅಂತಿದ್ದಾನೆ ಇವರು.

ರಾಮಕೃಷ್ಣ ಪರಮಹಂಸರ ಸೋದರತ್ತೆ ಮಗಳು ಸಿಹೋರ್ ಗ್ರಾಮದವಳು. ಆ ಊರಿನವನು ಇವನು ಮಹೇಶ. ಇವನು ಚೆನ್ನಾಗಿ ಪರಿಚಯ, ರಾಮ್ಕುಮಾರ್ ಪರಿಚಯ, ರಾಮಕೃಷ್ಣದ ಪರಿಚಯ ಆತನಿಗೆ. ರಾಮ್ಕುಮಾರ್ ಅಂದ ತಕ್ಷಣ ಗೊತ್ತಾಯ್ತು ಅವನಿಗೆ, ಅವನು ರಾಸಮಣಿ ಎಸ್ಟೇಟಲ್ಲಿ ಕೆಲಸ ಮಾಡೋನು, ಸ್ವಲ್ಪ ಬುದ್ಧಿವಂತ ಅವನು. ಬುದ್ಧಿವಂತ ಅಂದರೆ ವ್ಯವಹಾರಸ್ಥ. ಹೇಗಾದರೂ ಮಾಡಿ ರಾಣಿ ಒಳ್ಳೆ ಅಭಿಪ್ರಾಯ ತಗೋಬೇಕು ಅಂತ ಒಂದಿದ್ದು. ಅವ್ರು ಹೇಗಿದ್ರು ಪುರೋಹಿತ ಹುಡುಕ್ತಾ ಇದ್ದಾರೆ, ನಮ್ಮ ರಾಮ್ಕುಮಾರ್ನ ಯಾಕೆ ಹೇಳಬಾರ್ದು ಅಂತ ಹೋಗಿ ರಾಣಿಗೆ ಹೇಳಿದಂತೆ. ಬಹಳ ಒಳ್ಳೆ ಬುದ್ಧಿವಂತ ಅವನು, ಅತ್ಯಂತ ನಿಷ್ಠಾವಂತನಾದ ಮನುಷ್ಯ. ಅವ್ರ ತಂದೆ ಮನೆತನದೆಲ್ಲ ಗೊತ್ತು ನನಗೆ, ಬಹಳ ಒಳ್ಳೆಯವರು, ಸಂಪ್ರದಾಯಸ್ಥರು, ಬಟ್ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ, ಜ್ಞಾನಿ ಇದ್ದಾನೆ, ತಿಳ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನೇ ಅಭಿಪ್ರಾಯ ಕೊಟ್ಟದ್ದು ಇದನ್ನು ಅಂತ ಹೇಳ್ದ. ಓಹ್, ಹಂಗಾರೆ ಅವನ್ನೇ ಕೇಳು, ಪೂಜೆ ಬರ್ತಾನೆ, ಅರ್ಚಕನಾಗಿ ಬರ್ತಾನೆ ಕೇಳು ಅಂತ ಹೇಳಿದ್ರಂತೆ. ಈತ ಹೋಗಿ ಅವ್ರಿಗೆ ಹೇಳ್ದ ರಾಮ್ಕುಮಾರ್ಗೆ, ನೀವು ತಿಳ್ಕೊಳ್ಳಿ ರಾಮ್ಕುಮಾರ್ ಯಾವ ಪರಿಸ್ಥಿತಿಯಲ್ಲಿದ್ದರು ಅಂತ. ರಾಮ್ಕುಮಾರ್ಗೆ ನಾಳೆ ಹೇಗೆ ನಡೆಸ್ಬೇಕು ಅಂತ ಗೊತ್ತಿಲ್ಲ. ಆತ ಹೇಳ್ಬಿಟ್ಟಿದ್ದಾನೆ ತಮ್ಮನಿಗೆ, ಇಲ್ಲಪ್ಪ ಏನು ಭಿಕ್ಷೆ ಒಂದೇ ಇರೋದು ನಮಗೆ, ಆಗ್ತಾ ಇಲ್ಲ ಅಂತ ಹೇಳಿದ್ದಾನೆ. ಅಸಹಾಯ ಪರಿಸ್ಥಿತಿ ಒಂದೇ ಅಲ್ಲ, ಆತನಿಗೆ ಪೂಜೆ ಮಾಡಬೇಕು, ಕಾಳಿ ದೇವಸ್ಥಾನದಲ್ಲಿ ವಿಗ್ರಹದ ಅರ್ಚಕನಾಗಬೇಕು ಅಂದಾಗ ಒಂದು ಪ್ರೀತಿನೂ ಇತ್ತು ಅದ್ರ ಬಗ್ಗೆ. ನಾ ಮಾಡ್ತೀನಿ, ಚೆನ್ನಾಗಿ ಪೂಜೆ ಮಾಡ್ತೀನಿ ಅಂತ ತಮ್ಮನಿಗೆ ಹೇಳ್ದ. ನೀನು ಬಂದ್ಬಿಡು, ಅಲ್ಲೇ ಹೋಗಿ ಪೂಜೆ ಮಾಡೋಣ ಅಂತ. ಆ ಮಹೇಶ ಹೋಗಿ ಇವ್ರ ಬಗ್ಗೆ ಒಳ್ಳೆ ಮಾತನ್ನು ಅವ್ರಿಗೆ ಹೇಳಿ, ರಾಸಮಣಿ ಬಗ್ಗೆ ಒಳ್ಳೆ ಮಾತನ್ನು ಇವನಿಗೆ ಹೇಳಿ ಒಪ್ಪಿಸಿ, ನೀ ಮಾಡಪ್ಪ ಒಳ್ಳೇದಾಗತ್ತೆ, ನಾನು ಇರ್ತೀನಿ ಬಾ ಅಂತ ಕರ್ಕೊಂಬಂದು ಭೇಟಿ ಮಾಡಿಸಿ. ರಾಣಿ ರಾಸಮಣಿ ಮತ್ತು ಮಥುರಾನಾಥ ಇಬ್ಬರು ಕೂಡಿ ಬೇಡ್ಕೋತಾರೆ. ಅದು ಭಾಳ ಚಂದ ನೋಡಿ, ಇದು ಮತ್ತೊಬ್ಬರ ಬಗ್ಗೆ ಗೌರವ ಕೊಡುವಂಥ ಮಾತು. ರಾಣಿ ರಾಸಮಣಿ ತಾನೇ ಪತ್ರ ಬರೀತಾಳೆ ಕೈಯಿಂದ, ಭಟ್ಟಾಚಾರ್ಯರೇ ನೀವು ಒಪ್ಕೊಂಡ್ರೆ ನಮಗೆ ಭಗವದ್ ಅನುಗ್ರಹ ಆದಂಗಿರ್ತದೆ, ದಯವಿಟ್ಟು ನಮ್ಮ ಮಾತನ್ನು ಒಪ್ಕೊಂಡು ನಮ್ಮ ಕಾಳಿ ದೇವತೆಯನ್ನು ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಬೇಡ್ಕೊಳ್ಳೋದು. ಕಮಾಂಡಿಂಗ್ ಇಲ್ಲ ಅಲ್ಲಿ, ಕಂಪ್ಲೀಟ್ ಸರೆಂಡರ್. ದಯವಿಟ್ಟು ಬಂದರೆ ಚೆನ್ನಾಗಿರ್ತದೆ, ನಿಮ್ಮಂಥ ಜ್ಞಾನಿಗಳು ಬರಬೇಕು ಅಂತ. ಈ ವಿನಯ ಬಹಳ ಇಷ್ಟ ಆಯಿತು ರಾಮ್ಕುಮಾರಿಗೆ. ತನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ಬರಲ್ಲ ಅಲ್ಲಿ, ತನ್ನ ಆತ್ಮಗೌರವಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಖಾತ್ರಿ ಆದಮೇಲೆ ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು. ಅವ್ರನ್ನೇನು ಒಪ್ಪಿಸ್ಬಿಟ್ರು. ಆದರೆ ಇಲ್ಲಿ ಫಜೀತಿ ಇತ್ತು. ಯಾಕಂದರೆ ಅಲ್ಲಿ ಬ್ರಾಹ್ಮಣರು ಹೇಗಿದ್ದರು ಅಂದರೆ, ಬೇರೆ ಜಾತಿಯವರು ಕಟ್ಟಿದಂಥ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡೋಂಗಿಲ್ಲ, ಆಗಿನ ಕಾಲದ ಪದ್ಧತಿ ಅದು. ಅಕಸ್ಮಾತ್ ಯಾವನಾದರೂ ಒಪ್ಕೊಂಡ್ಬಿಟ್ರೆ ಬ್ರಾಹ್ಮಣ, ಉಳಿದವರು ಅವನು ಮಾತಾಡಿಸ್ತಿರ್ಲಿಲ್ಲ, ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋನು ಇವನು ಅಂಥೇಳಿ ಒಂದು ರೀತಿ ಬಹಿಷ್ಕಾರ ಹಾಕಿದಂಗೆ ಆಗ್ಬಿಡೋದು. ರಾಮ್ಕುಮಾರ್ಗೆ ಚಿಂತೆ ಆಯಿತು, ನನಗೂ ಹಂಗೆ ಬಹಿಷ್ಕಾರ ಹಾಕ್ಬಿಡ್ತಾರೇನೋ, ಮಾತಾಡಲಿಕ್ಕೆ ಇಲ್ಲೇನೋ ಅಂತ. ಆದರೆ ಆತನಿಗೆ ಒಂದೇ ಒಂದು ವಿಶ್ವಾಸ, ಪ್ರೀತಿ ಇದ್ದದ್ದು, ನಾನು ಅತ್ಯಂತ ಪ್ರೀತಿಯಿಂದ ಕಾಳಿ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದರೆ ಆಕೆ ನನ್ನ ಕಾಪಾಡ್ತಾಳೆ. ಇದು ಬಹಳ ಮುಖ್ಯ ಸ್ನೇಹಿತರೆ, ಬಹಳ ಹೇಳಬೇಕು ನಾನು. ಎಲ್ಲಿವರೆಗೂ ನಿಮ್ಮಲ್ಲಿ ಗಟ್ಟಿಯಾದ ನಂಬಿಕೆ ಇದೆಯೋ, ಯಾವ ಕೆಲಸ ಮಾಡಿದ್ರೂ ತಪ್ಪಾಗಲ್ಲ, ಸರಿ ಆಗ್ತದೆ ಅಂತ ಹೇಳಿದ. ನಾನು ಕಾಳಿ ದೇವಸ್ಥಾನಕ್ಕೆ ಹೋಗೋದು ಕಾಳಿ ದೇವಿ ಪೂಜೆ ಮಾಡೋದಕ್ಕೆ, ಅದನ್ನು ಅತ್ಯಂತ ಪ್ರೀತಿಯಿಂದ ನಿಷ್ಠೆಯಿಂದ ಮಾಡ್ತೀನಿ, ನನಗೇನು ತೊಂದರೆ ಆದರೆ ಆಕೆ ನೋಡ್ಕೋತಾಳೆ. ಬೇಡ, ಒಪ್ಕೊಂಡ. ತನ್ನನ್ನು ತಾನು ಒಪ್ಸ್ಕೊಂಡ ರಾಮ್ಕುಮಾರ್, ಅದು ತಮ್ಮನ್ನು ಒಪ್ಸೋದು ಕಷ್ಟ ಆಯಿತು. ರಾಮಕೃಷ್ಣ ಇದ್ದಾರಲ್ಲ ಜೊತೆಗೆ, ಅವ್ರು ತಕರಾರು ತೆಗೆದ್ರು, ಅಣ್ಣ ನೀ ಮಾಡ್ತಿರೋ ತಪ್ಪು, ನಮ್ಮಪ್ಪ ಎಂದೂ ಹೇಗೆ ಶೂದ್ರರು ಸ್ಥಾಪನೆ ಮಾಡಿದಂಥ ದೇವಸ್ಥಾನಕ್ಕೆ ನಮ್ಮಪ್ಪ ಹೋಗ್ತಿರ್ಲಿಲ್ಲ, ನೀನು ಯಾಕೆ ಹೋಗ್ತೀಯಾ, ಹೋಗ್ಬಾರ್ದು. ಮತ್ತಿನ್ನೊಂದು, ಯಾರು ದಕ್ಷಿಣೆ ಕೊಟ್ಟರು ತೊಗೋತಿರ್ಲಿಲ್ಲ ಅಪ್ಪ, ಈಗ ತೊಗೋಬೇಕಲ್ಲ ದಕ್ಷಿಣೆ, ತೊಗೋಬೇಕಲ್ವ ಬದುಕಬೇಕಾದ್ರೆ ನೀನು, ಹಾಗಾದ್ರೆ ಯಾಕೆ ತೊಗೋತೀಯ, ಅಪ್ಪ ಹಾಕಿದ ದಾರಿಲಿ ನಡೆಯೋದು ನಮ್ಮ ಧರ್ಮ ಅಲ್ವಾ, ನೀನು ಯಾಕೆ ಹೋಗ್ತೀಯ ಅಂತ ತಕರಾರು ತೆಗೆದ ತಮ್ಮ. ಈತ ತಮ್ಮ ಶಾಸ್ತ್ರ ಏನೇನು ತನಗೆ ಗೊತ್ತಿತ್ತೋ ಎಲ್ಲ ಹೇಳಿ, ಹಾಗಲ್ಲಪ್ಪ ಅದಲ್ಲ ಅದಲ್ಲ ಅಂತ ಏನು ಹೇಳಿದ್ರು ಒಪ್ಪಲಿಲ್ಲ ರಾಮಕೃಷ್ಣ. ಬೇಡ, ನೀವು ಹೋಗೋದು ಬೇಡ, ಅಲ್ಲಿ ಅರ್ಚಕಾಗಿ ಹೋಗೋದು ಬೇಡ ಅಂತ. ಕೊನೆಗೊಂದು ಲಾಸ್ಟ್ ವೆಪನ್ ಇತ್ತು ರಾಮ್ಕುಮಾರ್ ಕಡೆ. ಒಂದು ಕೆಲಸ ಮಾಡೋಣ, ನಾನು ನೀನು ತೀರ್ಮಾನ ಮಾಡೋದು ಬೇಡ, ಎರಡು ಚೀಟಿ ಹಾಕ್ಬೋಣ. ಚೀಟಿ ಹಾಕಿದರೆ ಒಂದು, ಕಾಳಿ ದೇವಸ್ಥಾನ ಅರ್ಚಕ ಹೋದರೆ ಒಳ್ಳೆಯದು ಅಂತ ಭಗವಂತನ ಇಚ್ಛೆ ಇದ್ದರೆ ಹೋಗ್ತೀನಿ, ಇಲ್ಲಾಂದ್ರೆ ಬಿಡ್ತೀನಿ. ಎರಡು ಚೀಟಿ ಹಾಕಿದ, ಹೋಗ್ಲೋ ಬೇಡವೋ, ಚೀಟಿ ಹಾಕಿದ, ನೀನೇ ಎತ್ತು ಅಂದ. ರಾಮಕೃಷ್ಣ ಎತ್ತಿದ್ರು. ಆ ಚೀಟಿ ಪ್ರಕಾರ ನೀನು ಕಾಳಿ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು ಅಂತ ಬಂದ್ಬಿಡ್ತೀನಿ. ರಾಮಕೃಷ್ಣ ಮನಸ್ಸು ಎಂತದಂದ್ರೆ, ಒಂದ್ಸಲ ಒಪ್ಕೊಂಡ್ಬಿಟ್ರೆ ಮುಂದೆ ಹೆಸಿಟೇಷನ್ ಇಲ್ಲ, ತಕ್ಷಣ ಆ ಚೀಟಿ ಬಂತಲ್ಲ ಆಯ್ತು ಹೋಗೋಣ ರೆಡಿ ಆಗಿದ್ರೆ ಬಂದ್ಬಿಟ್ರು. ಬಂದರು ದಕ್ಷಿಣೇಶ್ವರಕ್ಕೆ ಬಂದರು, ಗದಾಧರ ಒಪ್ಕೊಂಡ್ರು. ಆ ದಕ್ಷಿಣೇಶ್ವರ ಜೀವನ ರೂಢಿ ಆಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು ರಾಮಕೃಷ್ಣರಿಗೆ, ಯಾಕಂದರೆ ಅದು ವ್ಯವಸ್ಥಿತವಾದಂಥ ಜೀವನದಲ್ಲಿದ್ದದ್ದಲ್ಲ, ಆರಾಮಾಗಿದ್ದಂಥ ಹಾರಾಡಿಕೊಂಡಿದ್ದಂಥ ಜೀವನ ಅಲ್ಲಿರಬೇಕು. ಎಂಥ ಚಂದದ ವಾತಾವರಣ, ತಾವು ನೋಡಿದರೆ ಗೊತ್ತಾಗುತ್ತೆ ದಕ್ಷಿಣೇಶ್ವರ ವಾತಾವರಣ ಬಹಳ. ಈಗಾದರೂ ಕೂಡ ಒಂದು ಎಲೆಕ್ಟ್ರಿಫೈಯಿಂಗ್ ಎನ್ವೈರನ್ಮೆಂಟ್ ಇದೆ ಅಲ್ಲಿ. ಆ ಭಾಗೀರಥಿ ರೀತಿ ದಂಡೆ, ವಿಶಾಲವಾದ ಸುಂದರ ದೇವಸ್ಥಾನ, ಹಸಿರು ಗಿಡ, ಎಲ್ಲ ಹಸಿರು ಎನ್ವೈರನ್ಮೆಂಟ್ ಇದೆ. ಅದರ ಜೊತೆಗೆ ಜಗನ್ಮಾತೆ ಪೂಜೆ ಮಾಡ್ತಿದ್ದಂಥ, ತನ್ನ ತಂದೆಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿರುವಂಥ ರಾಮ್ಕುಮಾರ ಜೊತೆಗಿದ್ದಾನೆ. ಮತ್ತು ಅತ್ಯಂತ ಇವರಿಗೆಲ್ಲ ಅತ್ಯಂತ ಮರ್ಯಾದೆ ಕೊಡುವಂಥ ಶ್ರೀಮಂತರಾದ ಗೌರವ

ಕೊಡುವಂತ ರಾಸಮಣಿ, ಮಥುರಾನಾಥ ಇವರೆಲ್ಲ ಇದ್ದಾರೆ. ನಿಧಾನಕ್ಕೆ ಅವರಿಗೆ ಹೊಂದ್ಕೋತಾ ಬಂದ್ರು ರಾಮಕೃಷ್ಣ. ಹೊಂದ್ಕೊಂಡು ಬಂದು ಆ ಜಾಗ ಚೆನ್ನಾಗಿದೆ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಹೊಂದ್ಕೊಂಡ್ಬಿಟ್ರು ಅಂತಂದ್ರೆ, ಒಂದು ನಾಲ್ಕೈದು ತಿಂಗಳು ಆಗೋದ್ರೊಳಗೆ ಕಾಮಾರ್ಪುಕ್ಕರ್ಕಿಂತ ಇದೇ ಚೆನ್ನಾಗಿದೆ ಅನ್ಸ್ಬಿಡ್ತು. ಕಾಮಾರ್ಪುಕ್ಕರ್ ಹುಟ್ಟಿ ಬೆಳೆದಂತ ಊರು, ಅದಕ್ಕಿಂತ ಇದೇ ಚೆನ್ನಾಗಿದೆ ಅನ್ನಿಸ್ತು. ಅವ್ರಿಗೆ ಅರ್ಥ ಆಗಲಾರ್ದ ಹಾಗೆ ಮುಂದೆ ಅವರಿಗೆ ಅದೊಂದು ಲೀಲಾಕ್ಷೇತ್ರ ಆಯಿತು. ರಾಮಕೃಷ್ಣ ಲೀಲಾಕ್ಷೇತ್ರ ಆದದ್ದೇ ದಕ್ಷಿಣೇಶ್ವರ. ಈ ಸಮಯದೊಳಗೆ ಇನ್ನೊಬ್ಬ ವ್ಯಕ್ತಿ ಅವರ ಜೀವನದಲ್ಲಿ ಬರ್ತಾನೆ ದಕ್ಷಿಣೇಶ್ವರಕ್ಕೆ. ಬಹಳ ಮುಖ್ಯ ವ್ಯಕ್ತಿ ಅದು, ನನಗೆ ಇಷ್ಟ ಆಗುವಂಥದ್ದು. ಅವನ ಹೆಸರು ಹೃದಯರಾಮ ಅಂತ. ಹೃದಯರಾಮ ಅಂದರೆ ರಾಮಕೃಷ್ಣರ ಸೋದರತ್ತೆ ಮಗಳು ಹೇಮಾಂಗಿನಿ ಅಂತಿದ್ಲು, ಆಕೆ ಮಗ. ಒಂದು ರೀತಿಯಲ್ಲಿ ನೋಡಿದಾಗ ರಾಮಕೃಷ್ಣರ ಸೋದರಳಿ ಆಗಬೇಕು. ರಾಮಕೃಷ್ಣರ ಸೋದರತ್ತೆ ಮೊಮ್ಮಗ ಅಂದರೆ ಇವರಿಗೆ ಸೋದರಳಿ ಆಗಬೇಕು. ಆತ ಬಂದ. ಆತ ಬಂದದ್ದು ಎದಕ್ಕೆ, ಅವನ ಊರಲ್ಲಿ ಏನು ಕೆಲಸ ಇಲ್ಲ, ಬದುಕಿಗೊಂದು ಹಾದಿ ಬೇಕು. ಸುದ್ದಿ ಗೊತ್ತಾಯಿತು, ಇಬ್ಬರು ಇಲ್ಲೇ ಇದ್ದಾರೆ, ಅಣ್ಣ ತಮ್ಮ, ಮಾಮ ದೊಡ್ಡ ಮಾಮ ಇಬ್ಬರು ಅಲ್ಲೇ ಇದ್ದಾರೆ ನಮ್ಮ ಇರೋದ್ರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು. ಅವನು ದೊಡ್ಡ ದೇವಸ್ಥಾನ ಕಟ್ಟಿದ್ದಾಳೆ ರಾಸಮಣಿ, ನನಗೊಂದು ಸಣ್ಣ ಕೆಲಸ ಸಿಕ್ಕಿತ್ತು, ಅವ್ರ ಜೊತೆ ನಾನು ಬದುಕೋಬಹುದು ಅಂತ ಬಂದವನು. ಎತ್ತರದ ಆಳು, ನೀವು ದಯವಿಟ್ಟು ಕೆಲವು ಪುಸ್ತಕದಲ್ಲಿ ನೋಡಬೇಕು, ಅದು ಹೃದಯರಾಮನ ಪಿಕ್ಚರ್ ಸಿಗ್ತದೆ. ಒಂದೇ ಒಂದು ಪಿಕ್ಚರ್ ಇರುವಂಥದ್ದು, ರಾಮಕೃಷ್ಣರು ಭಾವಾವೇಶ ಹಿಂಗೆ ನಿಂತಾಗ, ಕೈ ಮಾಡ್ಕೊಂಡು ನಿಂತಾಗ ಹಿಂಗೆ ಕೈ ಮಾಡ್ತಾರೆ, ಅವ್ರು ಎಲ್ಲಿ ಬಿದ್ದು ಹೋಗ್ತಾರೋ ಅಂತ ಹೃದಯರಾಮ ಹಿಡ್ಕೊಂಡು ನಿಂತಿದ್ದಾನೆ ಪಕ್ಕದಲ್ಲಿ. ಎತ್ತರದ ಆಳು, ಗಟ್ಟಿ ಆಳು, ಅವನ ಸ್ವಭಾವ ಅದರಂಗೇನೆ. ಅವನು ಎತ್ತರದ ಸ್ವಭಾವ, ಗಟ್ಟಿ ಸ್ವಭಾವ, ನಿರ್ಭೀತ ವ್ಯಕ್ತಿ, ಆದರೆ ಚಪಲ ಚಿತ್ತ, ಆಶಬುರ್ಕ ಒಂದು ರೀತಿಯಿಂದ ಎಲ್ಲ ಬೇಕು ಅಂತ, ಮತ್ತು ಯಾವ ಪರಿಸ್ಥಿತಿಗೂ ಹೊಂದ್ಕೊಳ್ಳೋಂಥ ಮನುಷ್ಯ. ಒಂಥರ ಅದು ರಾಮಕೃಷ್ಣ ಹೇಳ್ತಾರೆ, ಭಾಳ ಚಾಲಾಕಿ ಮನುಷ್ಯ ಇವನು ಅಂತ, ಎಲ್ಲಿ ಲಾಭ ಇದೆ ಗೊತ್ತು ಮಾಡ್ಕೊಳ್ಳೋಂಥ ಮನುಷ್ಯ. ಕೆಟ್ಟವನಲ್ಲ, ಆದರೆ ತನಕ್ಕಿಂತ ನಾಲ್ಕೇ ವರ್ಷ ದೊಡ್ಡವರಿದ್ದಂಥ ರಾಮಕೃಷ್ಣರು ಎಷ್ಟು ಪೂಜೆ ಮಾಡ್ತಿದ್ದ ಅಂದರೆ, ನಾಲ್ಕೇ ವರ್ಷ ಅಂತ, ಅವ್ರಿಗಿಂತ ಸಣ್ಣವ್ ನಾಲ್ಕು ವರ್ಷ, ಅದ್ರ ಬಗ್ಗೆ ತುಂಬ ಪ್ರೀತಿ. ಅವರು ಪ್ರತಿಯೊಂದು ವ್ಯವಹಾರವನ್ನು ನಾವೇ ನೋಡ್ಕೋಬೇಕು, ರಕ್ಷಕರಾಗಿ ನಿಂತ್ಕೋಬೇಕು. ಅವ್ರು ಹೋದಾಗ ಅವ್ರ ಜೊತೆಗಿರಬೇಕು, ಅವ್ರ ಆಸರೆಯಾಗಿ ನಿಂತ್ಕೋಬೇಕು, ಅವ್ರಿಗೋಸ್ಕರ ಯಾವ ಕೆಲಸ ಮಾಡೋದಕ್ಕಾದರೂ ಸಿದ್ಧ ಆಗಿದ್ದ. ರಾಮಕೃಷ್ಣರು ಮತ್ತು ಹೃದಯರಾಮನ ಸ್ವಭಾವಗಳಲ್ಲಿ ಎರಡು ಧ್ರುವ ಇದ್ದಂಗೆ, ಉತ್ತರ ಧ್ರುವ ಪಶ್ಚಿಮ ಧ್ರುವ ಇದ್ದಂಗೆ, ಪೂರ್ತಿ ಬೇರೆ. ಅವನು ಯಾವ ಕಾರ್ಯ ಮಾಡಿದ್ರು ಸ್ವಾರ್ಥವನ್ನು ಮನಸ್ಸಿಟ್ಟುಕೊಂಡೇ ಮಾಡೋದು, ಏನು ಲಾಭ ನನಗೆ ಇದರಿಂದ ಅಂತ ವಿಚಾರ ಮಾಡಬೇಕು. ಧ್ಯಾನದ ಕಡೆ ಚಿಂತೆ ಇಲ್ಲ, ಇವರು ಧ್ಯಾನ ಬಿಟ್ಟು ಬೇರೆ ಕಡೆ ಹೋಗಲ್ಲ, ಆತನ ಧ್ಯಾನದ ಕಡೆ ಮನಸ್ಸು ಬರಲ್ಲ. ಅದಕ್ಕೆ ಹೇಳ್ತಾರೆ, ರಾಮಕೃಷ್ಣನ ಜೊತೆಗೆ ಇದ್ದು ಇದ್ದು ಇದ್ದು ಇದ್ದು ಸ್ವಲ್ಪ ಸ್ವಲ್ಪ ಒಳ್ಳೆ ಗುಣ ಆಗಾಗ ಬರ್ತಿತ್ತಂತ ಅವನಿಗೆ. ಚಂದ ಹೇಳ್ತಾರೆ, ಇವ್ರ ಜೊತೆಗೆ ಇದ್ದು ಇದ್ದು ಆಗಾಗ ಒಳ್ಳೆ ಗುಣ ಕಾಣಿಸ್ಕೊಳ್ತಾ ಇತ್ತು ಅಂತ. ಇದು ನೋಡಿ ಸಂಗತಿ ಸಂಗದೋಷ ಅಂತ ಹೇಳ್ತಾರೆ. ಯಾರ ಜೊತೆಗೆ ಇರ್ತೀರೋ ಅವ್ರು ಹಂಗೆ ಆಗ್ಬಿಡ್ತೀವಿ ನಾವು. ರಾಮಕೃಷ್ಣ ಜೊತೆಗೆ ಬದುಕಿದಂಥ ಹೃದಯ ರಾಮ ಕೂಡ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದ ಆಗಾಗ ಅಂತ ಬರ್ತದೆ. ಆಮೇಲೆ ರಾಮಕೃಷ್ಣರು ತೀವ್ರ ಸಾಧನೆ ಶುರು ಮಾಡಿದರು. ಮುಂದೆ ನಾವು ನೋಡ್ತೀವಿ ಅದನ್ನು. ಆ ತೀವ್ರ ಸಾಧನೆ ಶುರು ಆದಾಗ ಅವರು ದೇಹದ ಬಗ್ಗೆ ಪರಿವೇನೇ ಇಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ಅದೊಂಥರ ಯಾವುದೋ ಭ್ರಮಾಲೋಕದಲ್ಲಿ ಇದ್ದಂಗೆ ಇದ್ದು ಬಿಡಬೇಕು. ಹಾಗಿದ್ದಾಗ ಊಟ ಮಾಡೋದು ಮರೆತು ಹೋಗ್ತಿತ್ತು, ನೀರು ಕುಡಿಯೋದು ಮರೆತು ಹೋಗೋದು, ಯಾವುದೇ ದೈಹಿಕ ಕೆಲಸ ಮಾಡಬೇಕಂದ್ರೆ ಎಚ್ಚರನೇ ಇಲ್ಲ. ಯಾರಾದರೂ ಒಬ್ಬರು ನೋಡ್ಕೊಳ್ಳಬೇಕಾಗಿತ್ತು ದೇಹ, ಅದನ್ನು ನೋಡ್ಕೊಳ್ಳದೆ ಹೋದರೆ ದೇಹ ಬದುಕೋದು ಕಷ್ಟ ಆಗಿತ್ತು. ಅಂಥ ಹೊತ್ತಲ್ಲಿ ಹಠ ಹಿಡಿದು ಬಲಾತ್ಕಾರವಾಗಿ ಊಟ ತಿಂಡಿ ಮಾಡಿಸೋನು ಹೃದಯರಾಮ. ಗಟ್ಟಿ ಹಿಡಿದು ಕೂಡಿಸ್ಬೇಕು, ಬೇಡ ಕೂತ್ಕೋ ಇಲ್ಲಿ ಅಂತ ಕೂಡಿಸೋನು. ಆಮೇಲೆ ಈ ಅವನಿಲ್ಲದೆ ಹೋದರೆ ಅವ್ರು ಹೇಳ್ತಾರೆ, ಆ ಪ್ರಚಂಡ ಆವೇಶದ ವೇಗ ಇತ್ತಲ್ಲ ರಾಮಕೃಷ್ಣ, ಪ್ರತಿಯೊಂದು ಆವೇಶನೇ, ಆ ಆವೇಶದ ವೇಗದೊಳಗೆ ದೇಹ ಕೊಚ್ಕೊಂಡು ಹೋಗ್ತಾ ಇತ್ತು, ಬದುಕೋ ಸಾಧ್ಯ ಇರಲಿಲ್ಲ. ಆದ್ದರಿಂದ ರಾಮಕೃಷ್ಣರ ಲೀಲಾಮಯ ಜೀವನದೊಳಗೆ ಹೃದಯ ರಾಮನ ಹೆಸರು ಅವಿಭಾಜ್ಯವಾಗಿ ನಿಂತ್ಕೊಳ್ಳುತ್ತೆ. ಅವರ ಜೀವನ ಚರಿತ್ರೆಯಲ್ಲಿ ಹೃದಯ ರಾಮನಿಗೆ ಕೂಡ ಒಂದು ಬಹುದೊಡ್ಡ ಸ್ಥಾನ ಇದೆ ಅಂತ. ಯಾಕಂದರೆ ರಾಮಕೃಷ್ಣರ ಮುಂದೆ ಪೂರ್ತಿ ಅವನ ಮೇಲೆ ಡಿಪೆಂಡ್ ಆಗಿತ್ತು, ಏನು ಮಾಡಬೇಕಾದ್ರೂ ಅವನೇ ಇರಬೇಕು. ಅವ್ರ ಬಟ್ಟೆ ಬಗ್ಗೆ ಗಮನ ಆಯಿತು, ಅದ್ರ ಬಗ್ಗೆನೂ ಗಮನ ಆಗಲಿ, ಹೀಗೇ ಹೋಗ್ತಾ ಇರೋದು, ಅವ್ನ ಕಾಳಜಿ ಮಾಡೋದು ಅವನ ಕೆಲಸ. ಹಾಗೆ ಮಾಡ್ಕೊಂಡಿದ್ದ, ಕೊನೆವರೆಗೂ ಜೊತೆಗಿದ್ದ ಅವನು.

ಇದುವರೆಗೂ ಸ್ಫೂರ್ತಿ ಸೆಲೆ ಕಾರ್ಯಕ್ರಮದಲ್ಲಿ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 6 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ನ್ಯಾನ್ಸಿ ವೆಲೆಟೇನ, ಸುರೇಶ್, ಯಶವಂತ್ ಹಾಗೂ ಮುನಿಯಪ್ಪರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರವಾಹ ಮುನ್ಸೂಚನೆಗೆ ಹೊಸ ಮಾದರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಸನ್ ಕೇಳುಗರಿಗೆ ನಮಸ್ಕಾರ. ನಾನೇ ನಿಮ್ಮ ಬಾಂಗ್ಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರವಾಹದ ಮುನ್ಸೂಚನೆಗೆ ಹೊಸ ಮಾದರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತದ ಸಿಲಿಕಾನ್ ಸಿಟಿ ಎಂದು ಖ್ಯಾತಿಯಾಗಿರುವ ಬೆಂಗಳೂರು ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಆರ್ಭಟಕ್ಕೆ ತತ್ತರಿಸಿದೆ. ಒಮ್ಮೆ ಜೋರು ಮಳೆಯಾದರೆ ಸಾಕು, ರಸ್ತೆಗಳು ಕೆರೆಗಳಂತಾಗಿ ವಾಹನಗಳು ಮುಳುಗಡೆಯಾಗಿ ನಗರದ ಹಲವೆಡೆ ಹಲವಾರು ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುತ್ತದೆ. ಒಂದು ಕಾಲದ ಸುಂದರ ಉದ್ಯಾನ ನಗರಿ ಇಂದು ಕಾಂಕ್ರೀಟ್ ಕಾಡಾಗಿ ಮಾರ್ಪಟ್ಟಿರುವುದೇ ಇದಕ್ಕೆ ಒಂದು ಮುಖ್ಯ ಕಾರಣ. ಮಳೆ ನೀರು ಇಂಗಲ್ಲ, ಜಾಗವಿಲ್ಲದೆ ರಸ್ತೆ ಹಾಗೂ ಕಟ್ಟಡಗಳ ಮೇಲೆ ಹರಿದು ಹಳೆಯದಾದ ಚರಂಡಿ ವ್ಯವಸ್ಥೆಯ ಮೇಲೆ ಸಾಕಷ್ಟು ಒತ್ತಡವನ್ನು ಉಂಟು ಮಾಡುತ್ತಿದೆ. ಹೀಗೆ ಮಳೆ ಬಂದ ಕೆಲವು ಗಂಟೆಗಳಲ್ಲಿ ನಗರ ದಿಢೀರ್ ಪ್ರವಾಹಕ್ಕೆ ಸಿಲುಕುವುದನ್ನು ವೈಜ್ಞಾನಿಕವಾಗಿ ನಿಯಂತ್ರಿಸಲು ಈಗ ಸಂಶೋಧಕರು ಒಂದು ಡಿಜಿಟಲ್ ಮಾದರಿಯನ್ನು, ಅಂದರೆ ಮಾಡೆಲನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇರುವ CSIR ಪೋರ್ತ್ ಪ್ಯಾರಡೈಮ್ ಇನ್ಸ್ಟಿಟ್ಯೂಟ್ ಅಕಾಡೆಮಿ ಆಫ್ ಸೈಂಟಿಫಿಕ್ ಆ್ಯಂಡ್ ಇನ್ನೋವೇಟಿವ್ ಸರ್ಚ್, ಅಂದರೆ ACISR ಸಂಸ್ಥೆಯ ವಿಜ್ಞಾನಿಗಳು ಜಂಟಿಯಾಗಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಗರದ ಅತ್ಯಂತ ಸೂಕ್ಷ್ಮ ಹಾಗೂ ತಗ್ಗು ಪ್ರದೇಶವಾದ ಕೋರಮಂಗಲ ಚಲ್ಲಘಟ್ಟ ಕಣಿವೆ ಭಾಗವನ್ನು ಆಧಾರವಾಗಿ ಇಟ್ಟುಕೊಂಡು ಈ ಸಂಶೋಧನೆ ನಡೆಸಲಾಗಿದೆ. ಈ ಕಣಿವೆಯು ಸುಮಾರು 299 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಮಡಿವಾಳ, ಬೆಳ್ಳಂದೂರು ಮತ್ತು ವರ್ತೂರು ಕೆರೆಗಳ ಸರಪಳಿಗೆ ನಿಕಟ ಸಂಪರ್ಕವನ್ನು ಹೊಂದಿದೆ. ಈ ಪ್ರದೇಶದ ಭೌಗೋಳಿಕ ಸ್ಥಿತಿ ಬಟ್ಟಲಿನ ಆಕಾರದಲ್ಲಿ ಇರುವುದರಿಂದ ಇಲ್ಲಿ ಪ್ರವಾಹದ ಅಪಾಯ ಹೆಚ್ಚಾಗಿರುತ್ತದೆ. ವಿಜ್ಞಾನಿಗಳು ಈ ಇಡೀ ಪ್ರದೇಶದ ಕೃತಕ ಕಂಪ್ಯೂಟರ್ ಮಾದರಿಯನ್ನು ಸೃಷ್ಟಿಸಿದ್ದಾರೆ. ಇದನ್ನು ತಾಂತ್ರಿಕ ಭಾಷೆಯಲ್ಲಿ ಡಿಜಿಟಲ್ ಟ್ವಿನ್ ಅಥವಾ ಡಿಜಿಟಲ್ ಅವಳಿ ಎಂದು ಕರೆಯಲಾಗುತ್ತದೆ. ಈ ಡಿಜಿಟಲ್ ಮಾದರಿಯು ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ಸ್ಟಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡೆಲ್ ಎಂಬ ಭೌತ ವಿಜ್ಞಾನ ಆಧಾರಿತ ತಂತ್ರಾಂಶವನ್ನು ಬಳಸಿಕೊಳ್ಳಲಾಗುತ್ತದೆ. ಉಪಗ್ರಹಗಳ ನೆರವಿನಿಂದ ಕಣಿವೆಯ ಇಳಿಜಾರು, ಎತ್ತರ ಹಾಗೂ ರಸ್ತೆಗಳ ರಚನೆಯನ್ನು ನಿರಂತರವಾಗಿ ನಿಖರವಾಗಿ ನಕ್ಷೆ ಮಾಡಲಾಗುತ್ತದೆ. ಈ ಮಾದರಿಯಲ್ಲಿ ಮಳೆಯ ನೀರು ಕಾಂಕ್ರೀಟ್ ರಸ್ತೆಯ ಮೇಲೆ ಎಷ್ಟು ವೇಗವಾಗಿ ಹರಿಯುತ್ತದೆ ಮತ್ತು ಮಣ್ಣಿನ ಮೇಲೆ ಬಿದ್ದರೆ ಹೇಗೆ

0: ಇಂಗುತ್ತದೆ ಎಂಬುದನ್ನು ಲೆಕ್ಕಾಚಾರ ಮಾಡಲು ಗಣಿತ ಸೂತ್ರಗಳನ್ನು ಬಳಸಲಾಗಿದೆ. ಚರಂಡಿಗಳಲ್ಲಿ ನೀರಿನ ಒತ್ತಡ ಹೆಚ್ಚಾದಾಗ ಎಲ್ಲೆಲ್ಲಿ ನೀರು ಉಕ್ಕಿ ಹರಿಯಬಹುದು ಎಂಬುದನ್ನು ನಿಖರವಾಗಿ ಊಹಿಸಬಲ್ಲದು. ವಿಜ್ಞಾನಿಗಳು ತಮ್ಮ ಈ ಹೊಸ ಡಿಜಿಟಲ್ ಮಾದರಿಯನ್ನು ಪರೀಕ್ಷಿಸಲು ಬೆಂಗಳೂರಿನಲ್ಲಿ ಈ ಹಿಂದೆ ಸಂಭವಿಸಿದ 4 ಪ್ರಮುಖ ಭೀಕರ ಪ್ರವಾಹಗಳನ್ನು ಅಂದರೆ 2015 2018 ದತ್ತಾಂಶಗಳನ್ನು ಬಳಸಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ 2017 ಆಗಸ್ಟ್ 15 ಕೇವಲ 24 ಗಂಟೆಗಳಲ್ಲಿ ಬಿದ್ದ 109.28 mm ಭಾರೀ ಮಳೆಯ ದತ್ತಾಂಶವನ್ನು ಈ ಮಾದರಿಗೆ ಅಳವಡಿಸಲಾಗಿದೆ. ಅದು ನೀಡಿದ ಫಲಿತಾಂಶ ಆಶ್ಚರ್ಯಕರವಾಗಿತ್ತು. ನಗರದ ಹಲವೆಡೆ ಎಲ್ಲೆಲ್ಲಿ ನೀರು ತುಂಬಿತು ಮತ್ತು ಯಾವ ಸಮಯದಲ್ಲಿ ಪ್ರವಾಹ ಉಂಟಾಗಿತ್ತು ಎಂಬುದನ್ನು ಈ ಡಿಜಿಟಲ್ ಮಾದರಿಯು ಸಾಕಷ್ಟು ನಿಖರವಾಗಿ ತೋರಿಸಿದೆ. ಹಳೆಯ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಹೋಲಿಸಿದರೆ ಇದು ಹೆಚ್ಚು ಕಡಿಮೆ ಪ್ರತಿ ಸೆಕೆಂಡಿಗೆ 4 ಘನ ಮೀಟರ್ ಅಂತರದಲ್ಲಿ ನಿಖರವಾದ ಮುನ್ಸೂಚನೆಯನ್ನು ನೀಡುತ್ತದೆ. ಆದಾಗ್ಯೂ ಈ ಮಾದರಿಯಲ್ಲಿ ಕೆಲವು ಸವಾಲುಗಳು ಇವೆ. ನಮ್ಮ ಬೆಂಗಳೂರಿನಲ್ಲಿ ಕಟ್ಟಡಗಳ ನಿರ್ಮಾಣ ಕಾರ್ಯಗಳು ಎಷ್ಟು ವೇಗವಾಗಿ ನಡೆಯುತ್ತಿದೆ ಎಂದರೆ 1 ವರ್ಷದ ಹಿಂದಿನ ಉಪಗ್ರಹ ಆಧಾರಿತ ಚಿತ್ರಗಳು ಹಳೆಯದಾಗಿ ಬಿಡುತ್ತವೆ. ಜೊತೆಗೆ ಈ ಕಂಪ್ಯೂಟರ್ ಮಾದರಿಯು ನಗರದ ರಾಜ ಕಾಲುವೆಗಳು ಮತ್ತು ಚರಂಡಿಗಳು ಯಾವುದೇ ಕಸವಿಲ್ಲದೆ ಸ್ವಚ್ಛವಾಗಿವೆ ಎಂದು ಊಹಿಸಿಕೊಂಡು ಲೆಕ್ಕ ಹಾಕುತ್ತದೆ. ಆದರೆ ವಾಸ್ತವದಲ್ಲಿ ಬೆಂಗಳೂರಿನ ಬಹುತೇಕ ಚರಂಡಿಗಳು ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಹೂಳಿನಿಂದ ತುಂಬಿರುವುದರಿಂದ ಮಾದರಿ ಊಹಿಸುವುದಕ್ಕಿಂತಲೂ ವೇಗವಾಗಿ ನೀರು ಉಕ್ಕಿ ಹರಿಯುವ ಸಾಧ್ಯತೆ ಇರುತ್ತದೆ. ಈ ಹೊಸ ತಂತ್ರಜ್ಞಾನದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಇಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಇದನ್ನು ಒಮ್ಮೆ ಬಳಸಿ ನೋಡಬಹುದು. ಮಳೆ ನೀರು ಬರುವ ಕೆಲವು ಗಂಟೆಗಳ ಮುಂಚಿತವಾಗಿಯೇ ನಗರದ ಯಾವ ಬಡಾವಣೆ ಯಾವ ರಸ್ತೆಯಲ್ಲಿ ಮೊದಲು ನೀರು ನಿಲ್ಲುತ್ತದೆ ಎಂಬುದನ್ನು ಈ ಮಾದರಿ ತಿಳಿಸಿಕೊಡುತ್ತದೆ. ಇದರಿಂದಾಗಿ ಅಧಿಕಾರಿಗಳು ಮಳೆ ಬರುವ ಮುನ್ನವೇ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು, ಮುಂಜಾಗ್ರತೆಯಾಗಿ ನೀರು ತೆಗೆಯಲು, ಪಂಪ್ಗಳನ್ನು ನಿಯೋಜಿಸಲು ಮತ್ತು ತುರ್ತು ನಿರ್ವಹಣಾ ತಂಡಗಳನ್ನು ಸಜ್ಜುಗೊಳಿಸಲು ಸಾಕಷ್ಟು ಸಮಯ ಸಿಗುತ್ತದೆ. ದೀರ್ಘಾವಧಿಯ ನಗರ ಯೋಜನೆಗೂ ಇದು ಸಹಾಯವಾಗಬಲ್ಲದು. ನಗರದ ಯಾವ ಚರಂಡಿಗಳನ್ನು ವಿಸ್ತರಣೆ ಮಾಡಬೇಕು, ಎಲ್ಲಿ ಮಳೆ ನೀರು ಸಂಗ್ರಹ ಪದ್ಧತಿ ಇರಬೇಕು ಮತ್ತು ಎಲ್ಲೆಲ್ಲಿ ಉದ್ಯಾನವನ ನಿರ್ಮಿಸಿದರೆ ಪ್ರವಾಹದ ತೀವ್ರತೆ ಕಡಿಮೆಯಾಗುತ್ತದೆ ಎಂಬುದನ್ನು ಈ ಮಾದರಿಯ ಮೂಲಕ ಮೊದಲೇ ಪರೀಕ್ಷಿಸಿ ನೋಡಬಹುದಾಗಿದೆ. ಅನಗತ್ಯವಾಗಿ ಚರಂಡಿ ಅಭಿವೃದ್ಧಿ ಹೆಸರಿನಲ್ಲಿ ಸಾರ್ವಜನಿಕ ಹಣ ಪೋಲಾಗುವುದನ್ನು ಇದು ತಪ್ಪಿಸುತ್ತದೆ. ಒಟ್ಟಾರೆ ಇದನ್ನು ನಮ್ಮ ಸರ್ಕಾರ ಸೂಕ್ತವಾಗಿ ಬಳಸಿಕೊಂಡರೆ ಲಕ್ಷಾಂತರ ಜನರ ಜೀವನ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಪಾಸ್ತಿ ಮತ್ತು ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯನ್ನು ಪ್ರವಾಹದಿಂದ ರಕ್ಷಿಸಬಹುದಾಗಿದೆ. ಜಾಗತಿಕ ತಾಪಮಾನದಲ್ಲಿ ಏರುಪೇರು ಮತ್ತು ಹವಾಮಾನ ವೈಪರೀತ್ಯ ಅನುಭವಿಸುತ್ತಿದ್ದಂತೆಯೇ ಈ ವರ್ಷ ಎಲ್ ನಿನೋ ಕಾರಣದಿಂದ ಮುಂಗಾರು ಮಳೆ ತಡವಾಗಿದೆ. ಮುಂಗಾರು ಮಳೆ ಸರಿಯಾಗಿ ಬರುವುದರೊಳಗೆ ನಮ್ಮ ಅಧಿಕಾರಿಗಳು ಈ ಹೊಸ ಮಾಡೆಲ್ ಪ್ರಯೋಗಿಸುವರೆ ಎಂದು ಕಾದು ನೋಡಬೇಕಿದೆ. ಕೇಳಿದ್ರೆ ಕೇಳಿದ್ರಲ್ಲ ಇಷ್ಟಪ್ಪ. ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರವಾಹದ ಮುನ್ಸೂಚನೆಗೆ ಹೊಸ ಮಾದರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ. 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರವಾಹ ಮುನ್ಸೂಚನೆಗೆ ಹೊಸ ಮಾದರಿ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಹತ್ತರಿಂದ 19 ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ.
3: ಉತ್ತಮ

0: ರಾಷ್ಟ್ರ ನಿರ್ಮಿಸೋಣ.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
3: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂದು ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡುತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗುತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ

ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ, ಈಗಲೂ ಹಾಗೇ ಇದೆಯೋ, ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ, ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರೆಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದೂ ತಿಳಿದು ಯಾರು ಧ್ಯಾನ ಮಾಡುತ್ತಾನೋ

0: ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.
1: ಬಾಳರಥದೊಡೆಯನ ಎನ್ನುವ ಭ್ರಮೆ ನಿಮಗೇಕೆ, ಬಾಳರಥದೊಡೆಯನ ಎನ್ನುವ ಭ್ರಮೆ ನಿನಗೇಕೆ, ಕುದುರೆ ಸರಿಸ

ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳ ರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮಹಿಳೆ ಕಾರ್ಯಕ್ರಮದಲ್ಲಿ. ಎಚ್ಚರಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಗಿರಿಜನ ಯುವತಿಯರಾದ ಕುಮಾರಿ ಮೀನೆ ಮತ್ತು ಕುಮಾರಿ ರೇವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೆ.

0: ಹೋಗಿ ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟು ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ HD Kote ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನೂ ಹಲವು ರೀತಿಯ ತರಬೇತಿಯನ್ನು ಕೊಡ್ತಾ ಸಮುದಾಯದ ಸಬಲೀಕರಣಕ್ಕೆ ಶ್ರಮಿಸುತ್ತಿದೆ. ಹಾಗಿದ್ರೆ ಬನ್ನಿ ಕೇಳಿದ್ರೆ, ಇವತ್ತು ಟೈಲರಿಂಗ್ ತರಬೇತಿ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವವನ್ನು ತಿಳಿಯೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೇಡಮ್.
3: ನನ್ನ ಹೆಸರು

0: ರೇವತಿ ಅಂತ. ನಾವು ಕೊಡಗಲ್ಲಿರೋದು. ನಮ್ಮ ಅಕ್ಕ ಕಟ್ಟೆಮಾಡಲ್ಲಿ ಮದುವೆ ಇರೋದ್ರಿಂದ ಕಟ್ಟೆಮಾಡಿಯಿಂದ ಇಲ್ಲಿಗೆ ಬರ್ತಿದ್ದೀನಿ. ಹಾಗೆ ಕಟ್ಟೆಮಾಡಲ್ಲಿ ತುಂಬ ಜನ ಇಲ್ಲಿ ಕೆಲಸ ಮಾಡ್ತಿದ್ರು, ಟ್ರೈನಿಂಗ್ ತಗೊಂಡಿದ್ರು. ಹಂಗೆ ಗೊತ್ತಾಗಿ ನಾನು ಏನಾದರೂ ಮಾಡೋಣ ಅಂತ, ನಮ್ಮ ಅಪ್ಪ ಅಮ್ಮನಿಗೆ ಹೆಲ್ಪ್ ಆಯ್ತದೆ ಅಂತ ನಾನು ಇಲ್ಲಿ ಸೇರ್ಕೊಂಡೆ. ತುಂಬ ಚೆನ್ನಾಗಿ ಮ್ಯಾಮ್ ಹೇಳ್ಕೊಡ್ತಾರೆ. ನಾನು ಕಲ್ತಿದ್ದೀನಿ ಟಾಪು, ಫ್ರಾಕು, ಅಂಬ್ರಲ ಫ್ರಾಕು, ಬೇಬಿ ಫ್ರಾಕು, ಪ್ಯಾಂಟ್ಗಳು ಎಲ್ಲ ಚೆನ್ನಾಗಿ ಕೊಡ್ತಾರೆ. ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡೋದು. ಅದನ್ನ ನೋಡಿ ನನಗೂ ಬೇಜಾರಾಯಿತು. ನಾವು ಏನಾದರೂ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಇಲ್ಲಿ ಬಂದೆ. ಏನಾದರೂ ಮಾಡೋದ ಅಂತ ಕಲಿತು ಬಿಟ್ಟು ಮನೆಯಲ್ಲೇ ಟ್ರೈನಿಂಗ್ ಮಾಡೋದ ಕಲಿತು ಒಂದು ಉಪಯೋಗ ಆಯ್ತದೆ ಅಂತ ನಾನು ಅನ್ಸಿದ್ದೆ.
1: ಓಕೆ, ನೀವು ಟ್ರೈಬಲ್ಸ್ ಅಂದರೆ ಗಿರಿಜನರ, ಯಾವ ಸಮುದಾಯ?
0: ಜೇನುಕುರ. ನಾನು, ನಮ್ಮಮ್ಮ, ನಮ್ಮಕ್ಕ, ಇಬ್ಬರು ತಮ್ಮಂದಿರು, ನಮ್ಮಪ್ಪ, ಆರು ಜನ.
1: ಅಪ್ಪ ಏನು ಮಾಡ್ತಾರೆ?
0: ಅಪ್ಪನೂ ಕೂಲಿ ಕೆಲಸನೇ, ಅಮ್ಮನೂ ಕೂಲಿ ಕೆಲಸ.
1: ಅಮ್ಮನೂ ಕೂಲಿ ಕೆಲಸ. ಇವಾಗ ನಿಮ್ಮದು ಸ್ವಂತ ಊರು ಯಾವುದು?
0: ಕೊಡಗು.
1: ಕೊಡಗಿಂದ ಇಲ್ಲಿ ಬರೋದು ದಿನ?
0: ಕೊಡಗು ಅಂದರೆ ನಮ್ಮ ಅಕ್ಕನ ಉಳ್ಳಿ ಉಣ್ಸ್ ಕಟ್ಟೆ ಮಾಡಿಯವ್ರು ಮದುವೆ ಮಾಡಿದ್ರು. ಹಂಗಾಗಿ ನಾನು ಅಲ್ಲಿಂದ ಇಲ್ಲಿಗೆ ಈಸಿ ಆಯ್ತದೆ ಅಂತ ಅಲ್ಲಿಂದ ಇಲ್ಲಿ ಬಂದೆ.
1: ಕಟ್ಟೆ ಮಳವಾಡಿಯಿಂದ ಇಲ್ಲಿಗೆ ಬರ್ತಾ ಇರೋದು ದಿನ. ಓಕೆ, ಈಗ ನೀವು ತರಬೇತಿ ಸಿಗ್ತಾ ಇದೆ ಇಲ್ಲಿ ವಿ ಆರ್ ಎಸ್ ಸೆಂಟ್ರಲ್ಲಿ ಅಂತ ಹೇಗೆ ಗೊತ್ತಾಯ್ತು?
0: ಕಟ್ಟೆಮಠದಿಂದನೇ ಇಲ್ಲಿ ಇಬ್ಬರು ಬರ್ತಿದ್ರು, ಅವ್ರನ್ನೂ ಹಂಗಾಗಿ ನನಗೂ ಗೊತ್ತಾಯಿತು. ಹಾಗೆ ನಾನು
1: ಹೇಗೆ ನಡೀತಾ ಇದೆ ತರಬೇತಿ?
0: ಚೆನ್ನಾಗೈತೆ.
1: ಚಂದಿಂಗ್ಲಿಂದ ಬರ್ತಾ ಇದ್ದೀರಿ?
0: 2 ತಿಂಗಳಾಯ್ತು.
1: ಏನೇನೆಲ್ಲ ಕಲ್ತಿದ್ದೀರಿ?
0: ಫ್ರಾಕು, ಪ್ಲಾಜಾ ಪ್ಯಾಂಟು, ಧೋತಿ ಪ್ಯಾಂಟು, ಶರ್ಟು, ಬೇಬಿ ಫ್ರಾಕು
1: ಎಲ್ಲ ಕಲ್ತಿದ್ದೀರಿ. ನೆಕ್ಸ್ಟು 3 ತಿಂಗಳ ತರಬೇತಿ ಆದಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ?
0: ಮನೆಯಲ್ಲಿ ಸ್ಟಿಚಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ.
1: ಎಲ್ಲಿ
0: ಕಟ್ಟೆ ಮಾಡಲಿ?
1: ಇಲ್ಲೇ ಉಳ್ಕೊತೀರ ನೀವು? ಕೊಡಗು ಹೋಗಲ್ಲ?
0: ಇಲ್ಲ.
1: ಸೊ ಕೊಡಗಿಂದ ಇಲ್ಲಿ ತನಕ ಕಳಿಸಿದಾರ ಪೇರೆಂಟ್ಸು ಕಲೀಲಿ ಅಂತ? ಒಪ್ಪಿಗೆ ಇದೆ ಅವರಿಗೆ. ಈಗ ನಿಮಗೆ ಇಲ್ಲಿ ಒಂದು ಫೀಸ್ ಅಂತ ಕಟ್ಟಿ ಹೇಳಿದ್ದಾರೆ, ಅದನ್ನು ಕಟ್ಟೋದಕ್ಕೆ ಅನುಕೂಲ ಆಯ್ತಾ?
0: ಆಯ್ತು, ಎಲ್ಲ ಕಟ್ಟಿದ್ದೀನಿ.
1: ಕಟ್ಟಿದ್ದೀರಿ, ಏನು ತೊಂದರೆ
0: ಇಲ್ಲ.
1: ಅಂದರೆ ನಿಮ್ಗೆ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ?
0: ನನಗೂ ಇಂಟ್ರೆಸ್ಟ್ ಇರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಕಟ್ಟೆ ಮಾಡಿಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದ್ದು, ಆವಾಗ ಅನ್ನಿಸ್ತು ಹೆಲ್ಪ್ ಆಯ್ತದೆ ಅಂತ. ಹಂಗಾಗಿ ನಾನು ಬಂದೆ.
1: ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ ಈ 3 ತಿಂಗಳು ಮುಗಿದ್ಮೇಲೆ?
0: ಟ್ರೈನಿಂಗ್ ಮಾಡೋಣ, ಕಲಿತು ಚೆನ್ನಾಗಿ ನಮ್ಮ ಅಪ್ಪ ಅಮ್ಮಂಗೆ ಉಪಯೋಗ ಆಗಲಿ ಅಂತ ಅಂದ್ಕೊಂಡಿದ್ದೆ.
1: ಅಂದರೆ ಆರ್ಥಿಕವಾಗಿ ಮುಂದೆ ಬಂದು ನೆಕ್ಸ್ಟ್ ಅರ್ನ್ ಮಾಡಬೇಕು ಅಂತ. ವಿ ಆರ್ ಎಲ್ ಸಿ ಸೆಂಟರ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಕೆಚ್ಚಿನಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಬ್ಯೂಟಿಷಿಯನ್ ಆಗ್ಬೋದು, ಸೊ ಈ ರೀತಿಯ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಎಷ್ಟು ಅನುಕೂಲ ಆಗ್ತಿದೆ?
0: ಕಟ್ಟೆ ಮಾಡಿದ್ರೆ ತುಂಬ ಜನ ಹೇಳಿದ್ದೀನಿ, ಸೇರ್ಕೋತೀನಿ ಅಂತಾರೆ. ಅಲ್ಲಿಂದ ನನ್ನೊಂದು ಅವ್ರಿಗೂ ಉಪಯೋಗ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ನೋಡಿ ನೋಡಿ ಅವ್ರೂ ಸೇರ್ಕೋತೀನಿ
1: ಅಂತ ಸೇರ್ಕೋಬೋದು ಅಂತ
0: ಆಲ್ರೆಡಿ ಹೇಳೋರೆ, ಸೇರ್ಕೋತೀನಿ ಅಂತ ಸೇರ್ಕೊಳ್ಳಿ ಅಂತ. ಚೆನ್ನಾಗಿ ಹೇಳ್ಕೊಡ್ತಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದೀನಿ.
1: ಸೊ ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಗಿರಿಜನ ಯುವತಿಯರಿಗೆ?
0: ಅವ್ರೂ ಒಬ್ಬೊಬ್ರು ಮನೆಯಲ್ಲೇ ಇರ್ತಾರೆ, ಹಾಗೂ ನಾನು ಹೇಳ್ತೀನಿ, ಬಂದು ಕಲೀಲಿ, ಚೆನ್ನಾಗಿರಲಿ, ಉಪಯೋಗ ಆಗಲಿ ಅವ್ರಿಗೂ. ಕಷ್ಟದಲ್ಲೂ ಇರ್ತಾರೆ ಎಲ್ಲರೂ.

0: ನನ್ನ ಹೆಸರು ಮೀನಾ ಅಂತ, ನಾನು ಕೊಡಗಿಂದ ಬಂದಿರೋದು.
1: ಕುಟುಂಬದಲ್ಲಿ ಯಾರು ಇದ್ದೀರಿ?
0: ಕುಟುಂಬದಲ್ಲಿ ನಾವು 4 ಜನ ಇದ್ದೀರಿ, ಅಪ್ಪ ಅಮ್ಮ ತಮ್ಮ ನಾನು.
1: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ?
0: ನಾವು 1/6 ಕ್ಲಾಸ್ ತನಕ ಓದಿದ್ದೀನಿ.
1: ಯಾಕೆ ಓದಲಿಲ್ಲ?
0: ಓದಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಯಿತು ಓದ್ ಬರೋದು ಅದರಿಂದ.
1: ಓಕೆ, ಇವಾಗ ಎಲ್ಲಿರೋದು ನೀವು?
0: ಈಗ ಕಟ್ಟೆ ಮಾಡಲಿದ್ದೀವಿ, ಅಕ್ಕನ ಮನೇಲಿದ್ದೀವಿ, ಅಕ್ಕ ಬಾಬನ ಮನೇಲಿ.
1: ಓಕೆ, ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಯಾಕೆ ಆಸಕ್ತಿ ಬಂದಿದ್ದೀವಿ?
0: ಯಾಕಂದರೆ ಮ್ಯಾಮ್ ನನಗೆ ಫಸ್ಟಿಂದನೇ ಆಸೆ ಇತ್ತು, ಕೈಯಲ್ಲೇ ಇದು ಹೊಲಿತಾ ಇದೆ, ಫ್ರಾಕು ಏನಾದರೂ ಒಂದು ಕೈಯಲ್ಲೇ ಹೊಲಿತಿದೆ. ಅದನ್ನ ನೋಡಿಬಿಟ್ಟು ನಮ್ಮ ಫಾಸ್ಟ್ರು ಇದ್ರು, ಅವರು ಅದನ್ನ ನೋಡಿಬಿಟ್ಟು ಇವ್ರಿಗೂ ಒಂದು ಏನಾದರೂ ಅವ್ರಿಗೆ ಹೆಲ್ಪ್ ಆಗೋ ಥರ ಮಾಡೋದ ಅಂತಂದ್ಬಿಟ್ಟು ಇಲ್ಲಿಗೆ ತಂದು ಸೇರಿಸಿದ್ರು. ಅದರಿಂದ

0: ಅವಾಗ ಚೆನ್ನಾಗಿ ಕಲ್ತಿತ್ತಾ ಇದ್ದೀನಿ. ಆವಾಗ ಹೊಲಿತಾ ಇದ್ದಿದ್ದಕ್ಕೂ ಇವಾಗ ಮಿಷಿನಲ್ಲಿ ಇದು ಮಾಡ್ತಾ ಇದ್ದಿದ್ದಕ್ಕೂ
1: ತುಂಬ ಕೈಯಲ್ಲೇ ಫ್ರಾಕ್ ಎಲ್ಲ ಹೊಲಿತಿದ್ದೆ. ನಿಮ್ಮ ದೊಡ್ಡವ್ರು ಹಾಕೊಳ್ಳೋ ಥರ ಫ್ರಾಕ್?
0: ನನಗೇ ಒಂದು ಫ್ರಾಕ್ ಹೊಲಿದಿದ್ದೆ ಕೈಯಲ್ಲಿ, ಇವಾಗ ಕೈಯಲ್ಲಿ ಇಲ್ಲ, ಮಿಷಿನಲ್ಲೇ ಇದು ಮಾಡ್ತೀನಿ.
1: ಓಕೆ, ಏನೇನೆಲ್ಲ ಕಲ್ತಿದ್ದೀರಿ?
0: ಇವಾಗ ಚಿಕ್ಕ ಮಕ್ಕಳು ಬಟ್ಟೆಯಿಂದ ಹಿಡಿದು ದೊಡ್ಡವ್ರ ತನಕ ಹೊಲಿಯೋದು ಕಲ್ತಿದ್ದೀವಿ. ಫ್ರಾಕು, ಟಾಪು ಅದಿದೆ ಅಂತೆಲ್ಲ. ಇನ್ನೂ ಮನೇಲೇ ಇನ್ನೂ ಮಿಷಿನ್ ತಗೊಂಡು ಇನ್ನು ತೆಗ್ದಿಲ್ಲ, ತೆಗಿಬೇಕು. ತೆಗೆದ್ಬಿಟ್ಟು ಮನೇಲಿ ಅರ್ಧ ಸ್ಟಿಚ್ ಮಾಡಿ ಇನ್ನು ಬೇರೆಯವರಿಗೆ ಹೊಲೆ. ಈಗಲೇ ಒಂದು 3-4 ಜನ ಕೊಟ್ಟವ್ರೆ ಹೊಲೆಕ್ಕೆ. ಇನ್ನು
1: ಟ್ರೈನಿಂಗ್ನಲ್ಲೇ ಕೊಡ್ತಾ
0: ಇದ್ದಾರೆ? ಇಲ್ಲೇ ಬಂದು ಹೊಲಿತೀವಿ.
1: ಏನು ಕೊಟ್ಟಿದ್ದಾರೆ?
0: ಇದು ಒಂದು ಒಬ್ಬರು ಟಾಪ್ ಪ್ಯಾಂಟ್ ಅಂತ ಕೊಟ್ಟಿದ್ರು, ಇವಾಗ ತಿರ್ಗಾ ಇದು ಡ್ರೆಸ್ ಹೊಲ್ದು ಕೊಡು ಅಂತ ಕೊಟ್ಟವ್ರೆ.
1: ಸೊ ಇವಾಗ್ಲೇ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಿರಿ, ದುಡ್ಡು ಸಂಪಾದನೆ ಮಾಡೋದಕ್ಕೆ. ಸೊ ನೆಕ್ಸ್ಟು 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಫ್ಯಾಷನ್ ಡಿಸೈನರ್ ಆಗಿ ಹೊರಹೊಮ್ಮತೀನಿ ಅಂತ ಅನ್ಸುತ್ತಾ ನಿಮಗೆ?
0: ಅನ್ಸು.
1: 3 ತಿಂಗಳು ಆದ್ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ?
0: ಹೀಗೆ ಇದು ಹೊರಗಡೆ ಬಂದವರಿಗೆ ಹೊಲಿಯೋದು, ಮತ್ತು ಹಂಗೆ ಮನೇಲೇ ಏನಾದರೂ ಒಂದು ಅಂಗಡಿ ಹಾಕೋದಂತ. ಮನೆ ಹತ್ರ
1: ಅಂಗಡಿ ಹಾಕಬೇಕು. ಕಟ್ಟೆ ಮಾಡಿಲ್ಲ,
0: ಕಟ್ಟೆ ಮಾಡಿ.
1: ನೀವು ಅಲ್ಲಿ ಹೋಗಲ್ವಾ ಕೊಡಗಿಗೆ? ಏನು
0: ಕೊಡಗು ಹೋಯ್ತೀವಿ, ಆದರೆ ಜಾಸ್ತಿನೇ ಇರಲ್ಲ, ಹೋಗಿ ಇಲ್ಲೇ ಬಂದು
1: ಇಲ್ಲೇ ಇರ್ತೀರಿ. ಸೊ ನೆಕ್ಸ್ಟು 3 ತಿಂಗಳಾದ್ಮೇಲೆ ಒಂದು ಬಿಸ್ನೆಸ್ನ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಈ ಮುಂಚೆ ಏನು ಮಾಡ್ತಾ ಇದ್ರಿ?
0: ಮುಂಚೆ ಏನಿಲ್ಲ, ಮನೇಲೇ ಇದ್ದು.
1: ಮನೇಲಿ ಈ ಫ್ಯಾಷನ್ ಡಿಸೈನಿಂಗ್ ಆಸಕ್ತಿ ಇತ್ತು ಮೊದಲಿಂದ?
0: ಆಯಿತು.
1: ಸೊ VRLC ಸೆಂಟ್ರು ಈ ಥರ ಒಂದು ಟ್ರೈನಿಂಗ್ ಕೊಡ್ತಾರದು, ಏನು ಅನಿಸುತ್ತೆ ನಿಮಗೆ?
0: ಅನ್ಸಂದ್ರೆ ಇಲ್ಲಿ ತುಂಬ ಖುಷಿನೇ ಆಯ್ತದೆ, ಯಾಕಂದರೆ ಇದು ತುಂಬ ಹೆಣ್ಮಕ್ಳಿಗೂ ಸಹಾಯನಾಗ್ತಿದೆ, ಮದುವೆ ಆದವ್ರಿಗೂ ಮದುವೆ ಆಗದೇ ಇದ್ದವ್ರಿಗೂ ಸಹಾಯ ಆಯ್ತದೆ, ತುಂಬ ಖುಷಿ ಆಯ್ತದೆ.
1: ಗಿರಿಜನ ಮಹಿಳೆಯರ ಯುವತಿಯರು ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು?
0: ಮನೇಲಿ ಇರೋಕ್ಕಿಂತ ಬಂದು ಇಲ್ಲಿ ಕಲಿಯೋದೇ ಒಳ್ಳೆಯದು ಅನಿಸುತ್ತೆ. ಇನ್ನು ಯಾರ್ಯಾರು ಗೊತ್ತಾಗಿಲ್ಲ ಅವ್ರಿಗೂ ಗೊತ್ತಾಗಿ ಇಲ್ಲಿ ಬಂದು ಕಲೀಲಿ, ಅವ್ರಿಗೂ ಏನಾದರೂ ಸಹಾಯ ಆಗ್ಬೋದು.
1: ಗಿರಿಜನ ಮಹಿಳೆಯರಿಗೆ ಆಗಲಿ ಅಥವಾ ಯುವತಿಯರಿಗೆ ಆಗಲಿ ಒಳ್ಳೆಯ ಸಂದೇಶನ ತಿಳಿಸಿದ್ರಿ, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.

0: ನನ್ನ ಹೆಸರು ಭೂಮಿಕಾ ಅಂತ. ನಾನು ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೀನಿ. ನಮ್ಮೂರು ಚನ್ಸೋಗೆ. ತಾಯಿ ಮನೆ ಬಂದು ಬೀರಿನಳ್ಳಿ. ನನ್ನ ಮದುವೆ ಮಾಡಿರೋದು ಚನ್ಸೋಗೆಗೆ.
1: ಮೈಸೂರು.
0: ನಾನು, ನನ್ನ ಹಸ್ಬೆಂಡ್, ನನ್ನ ಇಬ್ಬರು ಮಕ್ಕಳು.
1: ತರಬೇತಿ ಪಡ್ಕೋಬೇಕು ಅಂತ ಹೇಗೆ ಗೊತ್ತಾಯ್ತು
0: ಅಂದರೆ, ಫಸ್ಟ್ ನನ್ನ ಹತ್ರ ಮಿಷಿನ್ ಇತ್ತು. ಮಿಷಿನ್ ಇದ್ಮೇಲೆ ನಾನೇ ಸ್ಟಿಚ್ ಮಾಡ್ತಿದ್ದೆ, ಎಲ್ಲ ಪ್ರತಿಯೊಂದು ನಾನೇ ಮಾಡ್ತಿದ್ದೆ. ಅಂದರೆ ಅಷ್ಟು ಟಚ್ ಇರಲಿಲ್ಲ, ಯಾರನ್ನೂ ಕೇಳಿರಲಿಲ್ಲ. ನನ್ನಷ್ಟಕ್ಕೆ ನಾನೇ ಕಲ್ತಿದ್ದೆ. ಆಮೇಲೆ ಆಸಕ್ತಿ ಬಂತು. ಬೇರೆಯವ್ರಿಗೆ ಕೊಟ್ಟು, ಅಮೌಂಟ್ ಕೊಟ್ಟು, ನಾನು ದುಡ್ಡಿಗೂ ಕೊಟ್ಟು ಹೊಲಿಸ್ಕೊಳ್ಳೋದ್ಕಿಂತ ನಾನೇ ಸ್ವಲ್ಪ ಕಲ್ತು ನನ್ನದು ನಾನೇ ಹೊಲ್ಕೊಡ್ರೆ ಸಾಕು, ಬೇರೆಯವ್ರಿಗೆ ಹೊಲ್ಕೊಡೋದು ಅವಶ್ಯಕತೆ ಏನು ಬೇಡ, ನನಗೆ ನಾನು ಹೊಲ್ಕೊಡ್ರೆ ಸಾಕು ಅನ್ನೋ ಫಸ್ಟು ಇಂಟ್ರೆಸ್ಟ್ ಬಂತು. ಆಮೇಲೆ ಕಲ್ತಾದ್ಮೇಲೆ ಟ್ರೈನಿಂಗ್ ಹೋದ್ಮೇಲೆ, ಯಾಕೆ ನಾನು ಹೊಲ್ಕೊಂಡು ಇನ್ನೊಬ್ರಿಗೂ ಕೊಟ್ಟು ನಾನೇ ಹಾಕಿ ದುಡ್ಡು ಅರ್ನ ಮಾಡಬಾರ್ದು, ಮನೇಲಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಕ್ಕೆ ಉಪಯೋಗಂಗ ಆದಂಗೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅಂದರೆ ನಮ್ಮೂರವರು ಇಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ, ಅವ್ರು ಪಡ್ಕೊಂಡಿದ್ದವರು ನನಗೆ ಹೇಳಿದರು. ನಾನು ಅವ್ರನ್ನ ಕೇಳಿದೆ, ಅವ್ರಾಗೆ ಅವ್ರು ನಂಗೆ ಹೇಳಲಿಲ್ಲ. ನನಗೆ ಆಸಕ್ತಿ ಇರೋದ್ರಿಂದ ಅವ್ರನ್ನ ಹುಡಿಕೊಂಡು ಹೋಗಿ ಅವ್ರನ್ನ ಕೇಳಿದೆ, ನೀವು ಹಿಂಗೆ ಪಡ್ಕೊಂಡಿದ್ರಲ್ಲ ಮುಂಚೆ, ನಮಗೂ ಎಲ್ಲರೂ ಟ್ರೈನಿಂಗ್ ಇದ್ದರೆ ಕೊಡ್ತಾರಾ ಅಂತ. ಹೌದು ಕೊಡ್ತಾರೆ ಅಂತ ಹೇಳಿದ್ರು. ಆ ಕೊಟ್ಟಾದ್ಮೇಲೆ ನಾನು ಗೀತಾ ಮೇಡಮ್ನ ನಂಬರ್ ತೊಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಅವ್ರು ಆಲ್ರೆಡಿ ನಂಗೆ ಬ್ಯಾಚ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಸ್ಟಾರ್ಟ್ ಆಗಿ 15 ದಿನ ಆಗಿತ್ತು. ಆದರೂ ನಿನಗೆ ಆಸಕ್ತಿ ಐತಲ್ಲ ಅನ್ನೋದಕ್ಕೋಸ್ಕರ ಅವರು, ಮ್ಯಾಮ್ ಪರವಾಗಿಲ್ಲ ಕಣೋ, ನಿಂಗೆ ಆಸಕ್ತಿ ಐತಲ್ಲ, 15 ದಿನ ಆದರೂ ಏನು ಪರವಾಗಿಲ್ಲ, ಕ್ಲಾಸ್ ಸ್ಟಾರ್ಟ್ ಆಗಿದ್ರು, ನೀನು ಸೇರ್ಕೋಬೋದು, ಜಾಯ್ನ್ ಮಾಡ್ಕೋಬೋದು ಅಂತ ಹೇಳಿ ನಾನು 15 ದಿನ ಕ್ಲಾಸ್ ಸ್ಟಾರ್ಟ್ ಆಗಿದ್ರು ನಾನು ಜಾಯ್ನ್ ಮಾಡಿಕೊಂಡ್ರು. ನಾವಿಲ್ಲಿ

0: ಬಂದ ಮೇಲೆ ನಮಗೆ ಕಲಿಬೇಕು ಅನ್ನೋ ಆಸಕ್ತಿ ಬಂದು ಮನೇಲೆಲ್ಲ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿ ಮಕ್ಕಳೆಲ್ಲ ಜವಾಬ್ದಾರಿ ಎಲ್ಲ ನೋಡಿಕೊಂಡು ಹಸ್ಬೆಂಡ್ ಜವಾಬ್ದಾರಿ ನೋಡಿಕೊಂಡು ಮನೇಲಿ ನಾವೇ ತಿಂಡಿ ಮಾಡಿಕೊಂಡು ನಮ್ಮ ಮನೇಲಿ ತಿಂಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ನಾವಿಲ್ಲಿ ಬಂದು ಇಂಟ್ರೆಸ್ಟಿಂದ ಕಲಿತಿರೋದು ಚೆನ್ನಾಗಿ ನಡೀತೈತೆ. ಹದಿನೈದು ದಿನ ಲೆಸ್ ಆಯಿತು. ಇವರೆಲ್ಲ ಮುಂಚೆ ಹೊಂಟೋಗಿದ್ರು, ಇವರೆಲ್ಲ ಮುಂಚೆ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿ ಇವ್ರಿಗೆಲ್ಲ ಬೇಗ ಬೇಗ ಹೇಳ್ಕೊಟ್ಟಿದ್ರು. ನಾನು ನಿಧಾನ ಕಲ್ತ್ಕೊಂಡು ಹೋಗ್ತಿದ್ದೆ. ಆಗ ಅದರಲ್ಲಿ ಗ್ಯಾಪ್ ಇರೋದ್ರಲ್ಲಿ ನಾನು ಮ್ಯಾಮ್ ಹತ್ರ ಹೇಳಿಸ್ಕೊಂಡು ಮನೆಗೆ ಹೋಗಿ ವರ್ಕ್ ಮಾಡಿ ನಾನು ಇವರಷ್ಟೇ ಬರಬೇಕು, ಇಲ್ಲಾಂದರೆ ನನಗೆ ಹಿಂದೆ ಎಲ್ಲ ಆಗಿರೋದೆಲ್ಲ ನೆನಪೆಲ್ಲ ಮರ್ತೋಗುತ್ತೆ, ಅರ್ಧ ಬರ್ಧ ಕಲಿತರೂ ನನಗೆ ಅರ್ಥ ಆಗಲ್ಲ, ನಾನೆಲ್ಲ ಪೂರ್ತಿ ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮ್ಯಾಮ್ ಕೇಳಿ ಪದೇ ಪದೇ ಕೇಳಿ ಕೇಳಿ ಕೇಳಿ ಹೇಳಿಸ್ಕೊಂಡು ಅವರು ಎಲ್ಲಿಗೆ ಇವಾಗ ಮುಂದೆ ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಗೆ ಬಂದು ನಾನು ಸ್ಟಾರ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ತುಂಬಾ ಇಂಟ್ರೆಸ್ಟ್, ಇಷ್ಟೆಲ್ಲ ಬೇಗ ಎಲ್ಲ ಕಲಿಕ್ ಸಾಧ್ಯ ಆಯ್ತು ಇಂಟ್ರೆಸ್ಟ್ ಇರೋದ್ರಿಂದ. ಕುಟುಂಬದ ಸಹಕಾರ ಅಂದ್ರೆ ಯಾರು ಇಲ್ಲ ಮ್ಯಾಮ್, ಇನ್ನು ಚಿಕ್ಕ ಚಿಕ್ಕವರು ಮಕ್ಕಳೆಲ್ಲ ಚಿಕ್ಕವರು, ಹಸ್ಬೆಂಡ್ ಎಲ್ಲ ಇವಾಗ್ಲೇ ಎಲ್ಲ ಕಲಿಬೇಕಂತ ಅನ್ನೋದೇನಿಲ್ಲ, ಇನ್ನು ಮುಂದೆ ಏನಾದ್ರು ಮಾಡ್ಬೋದಲ್ವಾ ಅಂತ ಅವ್ರು ಹೇಳಿದ್ರು. ನಾನಿಲ್ಲ ನಾನು ಕಲಿಬೇಕು, ಈಗ ಸಣ್ಣ ಪುಟ್ಟ ಒಂದು 5 ರೂಪಾಯಿನಾಗಿರಲಿ 10 ರೂಪಾಯಿನಲ್ಲಿ ಪದೇ ಪದೇ ಅವ್ರ ಹತ್ರ ಕೇಳಿದ್ರೆ ಬೆಲೆ ಇರಲ್ಲ, ಅದೇ ನಾವು ಎಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಬೆಲೆ ಇರಲ್ಲ ನಮ್ಮ ಹತ್ರ ಅಂತನಾದರೂ. ನಮ್ಮ ಖರ್ಚಿಗೆ ನಮ್ಮ ಸಂಯೋಜಿತ ಖರ್ಚುಕಾರ ನಮ್ಮ ಹತ್ರ ಅಮೌಂಟ್ ಇರಲೇಬೇಕು. ಈಗ ನಾನು ಫ್ಯಾಷನ್ ಡಿಸೈನರ್ ನಾನು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ಈಗ ನಾನು ಬೇರೆಯವ್ರ ಹತ್ರ ಕಲ್ತು ನಾನು ಕಲ್ತು ಅವ್ರಿಗೆ ಹೊಲ್ಕೊಟ್ಟು ಅವ್ರು ಕೊಡೋ ದುಡ್ಡಲ್ಲಿ ನನ್ನ ಸಂಯೋಜಿತ ನಂದು ಏನಾದ್ರು ಖರ್ಚು ಮಾಡ್ಕೋಬೋದಲ್ಲ, ಮನೆಗೊಂದು ಸ್ವಲ್ಪ ಏನಾದರೂ ಮಾಡ್ಬೋದಲ್ಲ, ಸ್ವಲ್ಪ ಅದು ಏನೋ ಒಂದು ಸ್ವಲ್ಪ ಕಷ್ಟ ತೀರೋದಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರು ಬೇಡ ಅಂತಂದ್ರೂ ಇಲ್ಲ ನಾನು ಹೋಗ್ತೀನಿ, ನಾನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಮನೆ ಕೆಲಸ ಎಲ್ಲ ಮೇಂಟೈನ್ ಮಾಡಿಕೊಂಡು ಮಕ್ಕಳು ಜವಾಬ್ದಾರಿನೂ ನಾನೇ ನೋಡ್ಕೊಂಡು ನಾನು ಕಲಿತೀನಿ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ.
1: ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
0: ಕೈಯಲ್ಲಿ ಎಂಬ್ರಾಯ್ಡಿಂಗ್ ವರ್ಕಿಂದ ಸ್ಟಾರ್ಟ್ ಮಾಡಿದರೆ ಉಕ್ಸು, ಮತ್ತು ಗುಂಡಿ ಕೈಯಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದು, ಮತ್ತು ಸಿಮಿಸು, ಫ್ರಾಕು, ಮಿಡ್ಡಿ, ಆಮೇಲೆ ಲಂಗ ಬ್ಲೌಸು, ಚೂಡಿದಾರು, ಅಂಬ್ರಲ್ಲ ಫ್ರಾಕು, ಆಮೇಲೆ ಅಂಬ್ರಲ್ಲ ಪ್ಯಾಂಟು, ಪಟೇಲ ಪ್ಯಾಂಟು, ಧೋತಿ ಪ್ಯಾಂಟು, ನರ್ಗೆ ಪ್ಯಾಂಟು, ಅಲ್ಲಿಂದ ಪ್ರತಿಯೊಂದು ಕಲ್ತಿದ್ದೀನಿ ಮ್ಯಾಮ್.
1: ಒಬ್ಬ ಉತ್ತಮ ಟೈಲರ್ ಆಗಿ ಹೊರಹೊಮ್ಮುತ್ತೀನಿ ಅಂತ ಅನ್ಸುತ್ತೆ ಮೇಡಮ್?
0: ಅನಿಸುತ್ತೆ, ಬಟ್ ಎಲ್ಲಾನು ಈಗ ಮನೇಲಿರೋ ಸ್ಟ್ರೆಸ್ ಇರುತ್ತೆ, ಮನೇಲೂ ಮಕ್ಕಳೆಲ್ಲ ಮರಿಯೆಲ್ಲ ನೋಡ್ಕೋಬೇಕು, ಇಲ್ಲೂ ವರ್ಕ್ ಮಾಡ್ತಿರ್ತೀವಿ, ಮನೇಲೂ ಹೋಗಿ ವರ್ಕ್ ಮಾಡ್ತಿರ್ತೀವಿ, ಎಲ್ಲ ಕಲಿಪಿಲಿ ಆಗುತ್ತೆ, ಮರ್ತೋದಂಗೆ ಆಗುತ್ತೆ. ಅಂದರೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಪುನಃ ಪುನಃ ನಾವು ಏನೇ ಒಂದು ಕೆಲಸ ಮಾಡ್ತಿದ್ರು ಅದನ್ನ ಯೋಚನೆ ಮಾಡಿಕೊಂಡು ನಮ್ಮ ತಲೇಲಿ ಇಟ್ಕೊಂಡು ನಾವು ಇನ್ನೂ ಇಲ್ಲಿ ಕಲ್ತು ಮುಂದೆ ಇನ್ನೊಬ್ಬರ ಹತ್ರ ಇನ್ನೊಂದು ಸ್ವಲ್ಪ ದಿನ ಅದನ್ನ ಇಳಿಸ್ಕೊಂಡು ಅದನ್ನೂ ಕಲ್ತು ಮುಂದೆ ಏನಾದ್ರೂ ಅಂಗಡಿ ಇಡೋಣ, ಇಲ್ಲ ಇನ್ನೋರ ಜೊತೆ ಜಾಯ್ನ್ ಆಗಿ ಏನಾದರೂ ಕೆಲಸ ಮಾಡೋಣ ಅಂತ ನನ್ನ ಅಭಿಪ್ರಾಯ.
1: ಮುಂದಿನ ಒಂದು ಗುರಿ ಉದ್ದೇಶ ಕೊಟ್ಟು ಸ್ವಉದ್ಯೋಗ ಮಾಡಬೇಕು.
0: ಸ್ವಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇನ್ನೂ ಮಕ್ಕಳೆಲ್ಲ ಚಿಕ್ಕವರು, ಅವರೆಲ್ಲ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡು ಪೂರ್ತಿ ನಾನು ಇವಾಗೆಲ್ಲ ಫಿನಿಷಿಂಗ್ ಆಗಿದ್ದೀನಿ, ನನಗೆ ಇನ್ನೇನು ಡೌಟ್ಸ್ ಇಲ್ಲ, ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋದಾದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಮನೇಲೇ ಮಾಡ್ತೀನಿ, ಮನೇಲಿಲ್ಲ ಅಂದರೆ ಹೊರಗಡೆ ಮಾಡ್ತೀನಿ.
1: ಓಕೆ, ಮುಂಚೆ ಏನು ಮಾಡ್ತಾಯಿದ್ರಿ?
0: ಮುಂಚೆ ಏನಿಲ್ಲ ಮ್ಯಾಮ್, ಹೌಸ್ ವೈಫೇ, ಮನೇಲೇ ಇದ್ದೆ, ಮಕ್ಕಳ ನೋಡ್ಕೊಂಡು ಮನೇಲೇ ಇದ್ದೆ. ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಂಗೆ ನಮಗೆ ಹುಣ್ಸೂರಿಗೆ ಅಂತಲೇ ಮ್ಯಾಮ್ ಮಾಡಿದರೆ, ಬೇರೆ ಕಡೆ ಎಲ್ಲ ಆದರೆ 5,000 6,000 ಆ ಥರ ಅಮೌಂಟ್ ಎಲ್ಲ ಇದು ಮಾಡ್ತಾರೆ, ಬಟ್ ಇಲ್ಲಿ 3 ತಿಂಗಳಿಗೆ ಬಟ್ 2,000 ಅಂತ ಮಾಡಿದರೆ ಅದು ಇವ್ರಿಗೆ ಏನು ಅಮೌಂಟ್ ಬೇಕು ಅನ್ನೋದಕ್ಕೋಸ್ಕರ ಏನು ಇಸ್ಕೋತಲ್ಲ ಇವರು, ನಮಗೆ ಸರ್ಟಿಫಿಕೇಟ್ ಕೊಡೋದ್ರಿಂದ ಅವರು 2,000 ಮಾತ್ರ ಕೊಡಿ ನಮಗೆ ಅಂತ ಹೇಳಿದರೆ, ಇದು ಫ್ರೀ ಉದ್ಯೋಗನೇ, ಎಲ್ಲ ಬಂದು ಉಪಯೋಗಿಸ್ಕೊಳ್ಳಿ. ಮನೇಲಿರೋಂಥ ನಮ್ಮಂಥ ಹೌಸ್ ವೈಫ್ಗಳೀಗ ಹೊರಗಡೆ ಹೋಗೋಕ್ಕೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ, ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇರಲ್ಲ, ಅವ್ರ ಕೇಳಿ ಆ ಥರ ಈ ಥರ ಅಂತೆಲ್ಲ ಅನ್ಸ್ಕೊಂಡೆಲ್ಲ ವರ್ಕ್ ಮಾಡೋಕ್ಕೆ ಇಷ್ಟ ಇರಲ್ಲ. ನಾವು ಕಲ್ತು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋತೀವಿ, ನಾವು ಮನೇಲಿರೋ ಕೆಲಸನೂ ಮಾಡಿಕೊಂಡು ಮಕ್ಕಳನ್ನೂ ನೋಡಿಕೊಂಡು ನಮ್ಮ ಮನೇಲೇ ಒಂದು ಉದ್ಯೋಗ ಮಾಡ್ತೀವಿ ಅನ್ನೋದಾದರೆ ನಾವು ಈ ಕೆಲಸನ ಆಯ್ಕೆ ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಸೊ ಇರ್ಬೋದು ನಿಮ್ಮ ತರಬೇತಿ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದಗಳು.
0: ಓಕೆ ಮ್ಯಾಮ್, ಥ್ಯಾಂಕ್ ಯು.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಇದುವರೆಗೂ ಮಹಿಳೆ ಕಾರ್ಯಕ್ರಮದಲ್ಲಿ ಎಚ್ಚರಿಕೋಟೆ ತಾಲೂಕು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಗಿರಿಜನ ಯುವತಿಯರಾದ ಕುಮಾರಿ ಮೀನಾ ಮತ್ತು ಕುಮಾರಿ ರೇವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ನ್ಯಾನ್ಸಿ ವೆಲೆಟೇನ, ಸುರೇಶ್, ಯಶವಂತ್ ಹಾಗೂ ಮುನಿಯಪ್ಪರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿ ಬರೋಣ, ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರು.
2: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸರಗೂರು.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ
3: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಡಿನಲ್ಲಿ ಆ ವಿಶೇಷಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ, ಏನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದ್ರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
4: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು, ಆ ಟ್ರಸ್ಟಲ್ಲಿ ಇಟ್ಟು, ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ, ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ, ಅದರಲ್ಲಿ ಈ ಮಾನಸಿಕ ವಿಶೇಷಚೇತನರು ಅಂತ ಹೇಳಬೇಕು, ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದ್ದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ, ಅವರು ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರೋ ಸದುದ್ದೇಶ ಏನಪ್ಪ ಅಂತಂದರೆ ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟ್ ಆಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮ್, ಸೆರೆಬಲ್ ಪಾಲ್ಸಿ ಅವರನ್ನು

0: ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು ಹೌದು,
0: ಅದನ್ನ ಈ ದಿನನಿತ್ಯದಲ್ಲಿ ಯಾರು ಒಬ್ರು ಬಂದ್ಬಿ ನೋಡಿದಾಗ ಅವರ ಪೇರೆಂಟ್ಸ್ ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಆಕ್ಟ್ ತಂದ. ಅದಕ್ಕೆ ಏನ್ ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿ ಕೂಡ ಇಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಬು ಕೊಡಬೇಕು, ಮತ್ತೆ ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲುತ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡೋ ಅಂತ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆಯಲ್ಲಿ. ಅದಾದ್ಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮ್, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ ಅಂತ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತೆ ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದ್ ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತೆ ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು ಅವರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲುಬು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತೇವೆ.
1: ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ಪುಟ್ರಾಜು ಅಂತ.
1: ಪುಟ್ರಾಜ್ ಅವರೇ, ತಮ್ಮೂರು
2: ಪರಿಸರ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತಾ
1: ಸರ್. ಹೇಳಿ, ನಮ್ ಜೊತೆ ಇವತ್ತು ವೈದ್ಯನಾಥ್ ಸರ್ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ
2: ಸರ್. ನಮ್ಮ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದು ಇನ್ಕಮ್ ಜಾಸ್ತಿ, ಒಂದು 32,000 ಒಳಗಡೆ ಇರ್ಬೇಕು ಅಂತ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್, ಒಂದು 9,000 ರೂಪಾಯಿ. ಏನು ಪ್ರಾಬ್ಲಮ್
1: ಸರ್? ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ರಾಜ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ನಿಮ್ಗೆ ಆತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
2: ಏನು ಕೊಟ್ಟಿಲ್ಲ ಸರ್. ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರ
0: ಸಂಘದ ಸಂಘದಲ್ಲಿ ಇರೋರ್ಗೆ. ನಿಮ್ಮ ಆದಾಯ ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
2: ಅವರು ಏನು ಇಲ್ಲ, ಮನ್ಲೆ ಅವರವರು.
0: ಹಾ, ಅವ್ರು ಇದಾರೆ. ಸರಿ,
2: ಅವ್ರಿಗೆ 1,400 ರೂಪಾಯಿ ಬರ್ತಾವ್ರ ತಿಂಗಳ. ಈಗ ಒಂದ್ 3-4 ತಿಂಗಳಿಂದ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು.
0: ಅದಕ್ಕೆ ನಿಮ್ಗೆ ಏನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್
2: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡು, ಮಾಮೂಲಿ ಆಧಾರ್ ಕಾಪಿ,

0: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವೂರು ನಿಮ್ದು? ಸರ್ಗೂರು. ಸರ್ಗೂರು ತಾಲೂಕು ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲವು ಸತಿ ಡಿಲೇ ಆಗ್ತಾ ಇದೆ. ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನೀವು ಬೇರೆಯವ್ರು ಯಾರು ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆಯದು.
1: ಮೈಸೂರಲ್ಲಿ ಡಿ ಡಿ ಆರ್ ಸಿ ಇಲಾಖೆ ಸ್ಟಾಫ್ ಆಗ್ಬಿಟ್ಟದ?
0: ಅದಲ್ಲಿ ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲಿ ಓಪನ್ ಆಗುತ್ತದೆ.
2: ಧನ್ಯವಾದಗಳು ಪುಟ್ರ. ನಮಸ್ಕಾರ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟ್ ಅಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನ ಒಳಗೊಂಡಿದೆ ಸರ್?
0: ಅದೇ, ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟ್ ಅಲ್ಲಿ ಮೂರು, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತೆ ಮಲ್ಟಿಪಲ್ ಡಿಸಬಿಲಿಟಿ, ಮೂರು ಮುಖ್ಯವಾದ. ಇದು ಎರಡು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸಬಿಲಿಟಿ ಏನಂದ್ರೆ ಕೈ ಸರಿರಲ್ಲ, ಮತ್ತೆ ಅವ್ರಿಗೆ ಮಾತಾಡಕ್ ಬರಲ್ಲ, ಮತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮೂರು. ಇದಕ್ಕೆ ಮೂರಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ, ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು.
2: ಓಕೆ ಸರ್, ಅದರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ.
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ನಮ್ಮ ಹೆಸರು?
3: ನೀವು
2: ಎನ್ಜಿಒ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ ಎನ್ಜಿಒ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೋಬೇಕು ಹೇಗೆ?
0: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ. ಹಲೋ. ಇದರಲ್ಲಿ 21 ಬಗೆ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇಲ್ಲಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾ ಇರೋರಿಗೆ, ನಾಟ್ ಟೆಂಪ್ರರಿ,
2: ಓಕೆ,
0: ಶಾಶ್ವತವಾಗಿ ಅನುಭವಿಸ್ತಿರೋರಿಗೆ ಪಿ ಡಬ್ಲ್ಯೂ ಡಿ ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ, ಅಂಥವ್ರಿಗೆ ಮಾತ್ರ ಇದು. ಮೇಡಮ್, ಅದನ್ನ
2: ಅದೇ ಈಗ ನಾವು ನೀವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆ ಒಂದ್ಸಲ ಭೇಟಿ ಮಾಡಿ, ನಿಮ್ದು ಸೋಮವಾರ ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮ್ಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡೋಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಕ್ಕೆ ಹೇಳ್ತೀವಿ, ಆಯ್ತಾ?
3: ನಿಮ್ಮ ನಂಬರ್ ಎಲ್ಲ ಕಡೆ ವಿಚಾರಿಸ್ತೀವಿ.
2: ಹಾ,
3: ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಮೇತ MLA ಜೊತೆ ಕೂಡ ಮಾತಾಡಿ ಅವ್ರ ಜೊತೆ ಹಾಸ್ಪಿಟಲ್ ಕನೆಕ್ಟ್ ಮಾಡ್ಕೊಂಡು ಮಾತಾಡಿದ್ದೀನಿ, ಬಟ್ ಏನು ಪ್ರಯೋಜನ ಆಗ್ತಿಲ್ಲ.
2: ಅದೇ ಈಗ ನಮ್ಮ ಸ್ಟಾಫ್ ಇದಾರೆ ಈಗ ಅಲ್ಲಿ ಕೊಡಗಿನಲ್ಲಿ, ಈಗ ನಮ್ಮಲ್ಲಿ NGOದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ವರ್ಕರ್ಗಳಿದ್ದಾರೆ. ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನು ಅವ್ರು ಖುದ್ದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ, ಆಯ್ತಾ?
3: ಸರಿ ಸರ್.
2: ಓಕೆ ಓಕೆ, ಧನ್ಯವಾದಗಳು. ಓಕೆ.

0: ಸರಿಗೆ ತಾವೇ ಹೇಳ್ತಾ ಇದ್ರಿ, ಈ ಒಂದು ಪ್ರಮುಖವಾಗಿ ಈ ಒಂದು ಮೂರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷವೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
1: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ ನಿರಾಮಯಾನ್ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತೇಳಿ 1 ಲಕ್ಷ ರೂಪಾಯಿ ಇದನ್ನು ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮಗೇನು ಹೆಲ್ತಿಗೆ ಸಂಬಂಧಪಟ್ಟಂಥ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗ ಏನಪ್ಪ ಅಂತಂದರೆ ಅವ್ರ ಕೈಯಲ್ಲಿ BPL ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಅದು ಆದಮೇಲೆ ಇವ್ರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸನ್ನು ಕೊಡ್ತಾರೆ.
0: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ಥರ ಒಂದು ಯೋಜನೆಗಳು?
1: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ, ಅದನ್ನು ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನೆಂದರೆ ಯಾವುದಾದ್ರು ಒಂದು ರಿಟೈರ್ಮೆಂಟ್ ಆದಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನು ನಾವು ಯಾವ ರೀತಿ ಗೌರವಧನ ಅನ್ನೋ ಥರ, ಈಗ ಅದರಲ್ಲೂ ಏನು ಮಾಡಿದ್ದಾರೆ ಈ PWD ಆ್ಯಕ್ಟ್ ಬಂದಮೇಲೆ ಕೆಲವ್ರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತು 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಆ ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳೇ. ಆದರೆ ಇದು ಏನಪ್ಪ ಅಂತಂದರೆ ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದೆ 2016 ಇಸ್ವಿನಲ್ಲಿ. ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿತ್ತು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನೂ ಇರಲಿಲ್ಲ. ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೇ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ. ಇಲ್ಲೇನಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು,
0: ಹೌದು,
1: ವಿಶೇಷ ಚೇತನದ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನು ಸರ್ಕಾರನೇ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನ ಶಿಕ್ಷೆಗೊಳಪಡಿಸುವಂತಹ ಕಾನೂನನ್ನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್, ಈ 2000 PWD Act of 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲ. ಹಾಗಾಗಿ ಇದು ಬದಲಾವಣೆ ಏನಪ್ಪ ಅಂತಂದರೆ ಬೋತ್ ಸೋಷಿಯಲ್ ಮತ್ತು ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ ಅವ್ರದಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ, ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ

0: ಅವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದ್ರೆ ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಇವರಿಗೆ ನಿಂದನೆ ಮಾಡೋದು ಇಂಥ ಮಾಡೋದು ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದರಲ್ಲಿ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್ ನನ್ನ ಹಕ್ಕಿದು ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ ಎನ್ ಜಿ ಒಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ ಹೇಗೆ ಸರ್, ಯಾವ ಥರ?
0: ಹೌದು, ಎನ್ ಜಿ ಒಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ದೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇವ್ರೊಬ್ರು 48ನೇವ್ರೊಬ್ರು ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಅವ್ನು ಬಂದಾಗ ಅವನು ಅಂದನಿಗೆ ಅಂತಲೇ ಬಂದಿರುತ್ತೆ. ಸೊ ಈ ಥರ ನಾನಾ ನೀನೆ ತೆಗೆದಿದೆ.
1: ಓಕೆ ಸರ್, ಹಲೋ. ಹಾಂ ನಮಸ್ತೆ, ತಮ್ಮ ಹೆಸರು?
2: ಹಾಂ
1: ಶ್ರೀಧರ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಎಚ್ಡಿಕೋಟೆ ಹೆಬ್ಬೂರು ಗ್ರೂಪಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ಹಾ, ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್ ಬುದ್ಧಿಮಂತತೆ ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷತರ ಮಕ್ಕಳಿರುವಂತ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ ಗಳಿಗೆ ಅದ್ರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ.
0: ಹಲೋ,
2: ಅದಕ್ಕೆ ಏನಾದ್ರು ಆ ತರ ಇರ್ತಕ್ಕಂತ ಮಕ್ಕಳ ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರು ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕು.
0: ಅದು ಈಗ ನೀವು ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರೂ ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡೋ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನ ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್ ನಾನು
2: ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಒಂದು 6 months ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ ಕ್ಲೈಮ್ ಮಾಡಬಹುದು ಅಥವಾ ಮಂತ್ಲಿ ಮಂತ್ಲಿ 2 months ಒಂದ್ಸಲ 3 months ಒಂದ್ಸಲ ಆತರ ಕ್ಲೈಮ್ ಮಾಡಬಹುದು?
0: ಆಕ್ಚುಲಿ ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1 ಲಕ್ಷ ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆರ್ಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದನ್ನು ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ. ಅದಾದ್ಮೇಲೆ ನಿಮಗೆ ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ಧನ್ಯವಾದ.
1: ಧನ್ಯವಾದ.
2: ಹೇಳಿ ಹೇಳಿ. ಹೆಲ್ತ್ ಕಾರ್ಡ್ ಇರುತ್ತಲ್ಲ ಸರ್, ಆ ಪೇಷಂಟ್ಗೆ ಏನಾದರೂ ಏಡೆಡ್

0: ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ. ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 100,000 ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ. ಅದನ್ನ 6 months 1 year ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. ಒಂದು ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡ್ ಅಲ್ಲೇ ಇರ್ಬೇಕಲ್ಲ ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ. ತಾವು ನೋಡಿರ್ಬೋದು ಅಲ್ವೇ? ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೆ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು. ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ.
1: ಹಾಗಾಗಿ ನೋಡಿದಾಗ
0: ಖಂಡಿತ ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ ಭಾರಿ ಸಂತೋಷ ಆಯ್ತು. ಬಟ್ ಇದಕ್ಕೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಬೇಕಾದ ಕರ್ತವ್ಯನು ಕೂಡ ಇರುತ್ತಲ್ವಾ? ಹಾಗಾಗಿ ಅದಕ್ಕೆ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಇದು. ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದ.
2: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರೆ ಈಗ ನಿರಾಮಯ ಯೋಜನೆ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ. ಅದಲ್ದೇ ಏನಾದರೂ ವಿಶೇಷ ಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ? ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ. ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ. ಅವ್ರಿಗೆ 800 rupees ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ. ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ಥರ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 rupees ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ. ನಿರಾಮಯದಲ್ಲಿ ಒಂದು ಸಮಸ್ಯೆ, ಈ ಪಾಪ ನಾನು ಹೇಳೋದು 100,000 rupees ಸಣ್ಣ ಮೊತ್ತ ಅಲ್ಲ. ಹಾಗಿದ್ರೂ ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನ್ ಅನ್ನ 2 lakh ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನು ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನ್ ಅಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಶನ್ ಕಡಿಮೆ ಇರುತ್ತೆ, ಮತ್ತೆ ಬಡತನ ಎರಡೂ ಒಟ್ಟಿಗೆ ಇರುತ್ತೆ. ಇವೆರಡು ಮತ್ತೆ ಜೊತೆಗೆ ಅಂಗವಿಕಲತೆ, ಆ ಮಗುನ ಸಾಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
2: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಬಿಡುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ತರ ಅವರು ಅದನ್ನ ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು 8 rupees ಅದನ್ನ ಅಷ್ಟಕ್ಕೆ ನೋಡ್ತಾರೆ ಗೈಡ್ಲೈನ್ಸ್. ಈಗ ಎನ್ ಜಿ ಒಗಳಾದ್ರೆ ಹಂಗೆ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನ ಬಿಟ್ಟು ಅದನ್ನ ಅವ್ರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಹಂಗಾಗಲ್ಲ, ಇದು ಮಹಾ ಸಮಸ್ಯೆ.
2: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು? ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆಗಳ ಬಗ್ಗೆ.
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ, MRWಗಳು VRWಗಳು ಅಂತಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿದ್ದಾರೆ, ಅವರಿಗೆ ಸರ್ಕಾರ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವ್ರೆ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟ ಏನೇನು ರೆಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದು

0: ಆಯ್ತು
1: ಜೊತೆಗೆ.
0: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ.
0: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
0: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು?
2: ಮೈಸೂರಿಂದ.
0: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ ನನ್ನ ಫ್ರೆಂಡ್ ಅವ್ರ ಮಗುಗೆ ನಡಿಯಾಗ ಆಗ್ತಿರ್ಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದಾನೆ ಕಾಲೆಲ್ಲ ಸೊಟ್ಟೊಟ್ಟಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರ್ಲಿಲ್ಲ. ಅವರು ಕೇಳಾಗ ಇಲ್ಲಿ ಮೈಸೂರದ ಡಿಡಿಎಸ್ಸಿ ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ರೆ ಕ್ಲೋಸ್ ಆಗಿತ್ತು, ಇಲ್ಲಿ ಅಮ್ಮ ಕೇಳಾಗ ನಂಬರ್ ಕೊಟ್ರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
1: ಮೌರ್ಯ ಅವರೇ ನಮಸ್ಕಾರ.
2: ಹಾ ನಮಸ್ತೆ.
1: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
1: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು? ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಕೆ ಆರ್ ಹಾಸ್ಪಿಟಲ್ ಅಲ್ಲಿ, ಕೆ ಆರ್ ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ ಕೆ ಆರ್ ಹಾಸ್ಪಿಟಲ್ ಅಲ್ಲಿ. ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ ಇದು ಮೂಳೆ ಮತ್ತು ಕೀಳು ತಜ್ಞರು. ಅಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ, ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತ ಇದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ನ ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು.
2: ಈ
1: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೆ, ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು ಕೆ ಆರ್ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟು ಫಾರ್ಮೆಟ್ ಕೊಡ್ತಾರೆ. ಅದನ್ನು ಇಸ್ಕೊಂಡು ನೀವು ಅದನ್ನು ನೀವು ಕೆ ಆರ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕು ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. ಅದು VRWಗಳ ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದರೆ ಮಾಡಿಕೊಡ್ತಾರೆ. ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ DDW ಅಂತ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈ ತರ ತೋರಿಸಿದ್ರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ನಿಮ್ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ರು VRWO ಇರ್ತಾರೆ, ಅವ್ರ ಮುಖಾಂತರ ನಿಮಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ. ಧನ್ಯವಾದ.
0: ಓಕೆ, ಧನ್ಯವಾದಗಳು ಮೌರ್ಯವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾರೆ, ಈಗ ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾಯಿದ್ರೆ ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟದ್ದು ಏನು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ನಲ್ಲಿ ಒಂದು ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್.
1: ಅದೇ ಒಂದು ಅಂಗಡಿ ಇಟ್ಕೋಬಹುದು.
0: ಹೌದು.
1: ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು. ಅದನ್ನ ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಆಗಿದೆ. ಅದು ನಾನು ಹೇಳೋದು ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೆ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ತರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ, ಅವ್ರ ಸೇವೆ ಮಾಡಕ್ ಬಂದಿರ್ತಾರೆ, ಆದ್ರೆ ಸರ್ಕಾರದಿಂದ ಎಲ್ಲಾ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲಾ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದ್ರೆ ಎಲ್ಲಾ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ನೀವೊಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ಗೆ ಹೋಗಿ

0: ಒಂದು ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ. ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರ. ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್. ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡು, ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
1: ಓಕೆ ಸರ್, ನನ್ನ ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು? ದೇವನಾಯಕ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಇದು ಶ್ರವಣ ದೋಷ ಒಳ್ಳವನು, ಅದೇ ಆತನಿಗೆ 24 ಒಂದು ಎಜುಕೇಶನ್ ITI ಮುಗಿದಿದೆ. ಅವನಿಗೆ ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನ್ ನಿಮ್ದು ಫೋನ್ ಇನ್ ಕಾರ್ಯಕ್ರಮ ಐತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ ಪಡಿಸ್ತಾರೆ
1: ಸರ್, ಮಾತಂತರ ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಇವ್ರೆ. ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಯಾವ ಏನ್ ಓದಿದಾರೆ? ITI ಮುಗ್ದಿದ್ಯಾ? ITI ಮುಗ್ದಿದೆ ಅಂತಂದ್ರೆ ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಒಂದೊಂದ್ಸರ್ತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದಾರೆ. ತಾವೇನಾರು ಅದಕ್ಕೆ ಅದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ರ?
2: ನಾವು 4 ನಾನೇ ಕರ್ಕೊಂಡು ಹೋಗಿದ್ದೀನಿ. JSS ಐತಲ್ಲ ಮೈಸೂರು, JSS ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ, ಅಲ್ಲಿಗೂ ನಾನು 3 ಕರ್ಕೊಂಡು ಹೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
2: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು.
0: ಅಲ್ಲ ಅಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
2: ಇಂಟರ್ವ್ಯೂ ಮಾಡಿ ಕಳಿಸ್ತೀನಿ ಅಂತಾರೆ, ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವ್ ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡುವಂತ ಉದ್ಯೋಗ ಅವ್ರು ಅಲ್ಲಿ ಇಲ್ದೇ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡಕ್ಕೂ ಬರಲ್ವಲ್ಲ, ಅದು ಒಂದ್ ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
2: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಈ ಕಾಲ್ ಫರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ ಯಾಕೆ ಅಂತ ಯಾವ ಕಡೆ ಸಾಮಾನ್ಯಕ್ಕೆ
0: ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲು ಇಟ್ಟಿರ್ತಾರೆ. ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ITI ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
2: ಕೆಲವರು ITI ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ಬರೊಬ್ರು ಕಾಂಬಿನೇಷನ್ ಮಾತಾಡಕ್ ಬರಲ್ವಲ್ಲ. ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು, P1 ಈ ಕ್ಲರ್ಕು ಅಟೆಂಡ್ರು ಈ ತರದ ಜಾಬ್ಗಳಿಗೆ ಅವಕಾಶ ಇಲ್ವೆ.
0: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ITI ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್, ಟಾಟಾ, ಇದು ಇವೆಲ್ಲದ್ರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನ ನೀವು ಏನಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ಏನಾರ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದ್ರೆ ನಾನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದ್ರೆ ಅದನ್ನ ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ.
1: ಧನ್ಯವಾದಗಳು. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. VRW ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನು ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವರು ಯಾವ ರೀತಿ ಒಂದು

0: ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್.
1: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ.
0: ಓಕೆ,
1: ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗೋದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
0: ಹೌದು,
1: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಐ ಡಿ ಕಾರ್ಡ್, ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ ಮೂಲಭೂತವಾಗಿ ಏನು ಬೇಕು ಅನ್ನೋದು.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
2: ನಾನು ಜೀವನ್ ಜ್ಯೋತಿ ಸಂಘದ ಅಧ್ಯಕ್ಷ ಕಿಡಿಕೋಟೆ ತಾಲೂಕು ನಾಗರಾಜ್ ಅಂತ.
0: ಹಾಂ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮಗೆ ಹೊರಗಡೆ ಬರೋದು ಕಷ್ಟ. ಅಂಥದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಸಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅಲ್ಲ. ಮತ್ತೆ ಬಸ್ ಹೋಗುವಾಗ ವಿಶೇಷ ಕಂಡಾಗ ಅವರು ನಿಲ್ಸದೇ ಬಸ್ಗಳ ಮುಂದೆ ಓಡ್ಬಿಟ್ಟರೆ ಲೇಟ್ ಆಯ್ತಾ ಬಸ್ ಅಂತ. ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ತನ್ನಕ್ಕೆ ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಿಂದ ಬಸ್ ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದಾರೆ ಸರ್. ಇಲ್ಲಿ ನಮ್ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆನೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಸರ ಪಟ್ಕೊಂಡು ಹೊರಗಡೆನೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೆ ಇದ್ದು.
0: ಓಕೆ ಸರ್, ಮಾತನಾಡ್ತಾರೆ ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
1: ನಮಸ್ಕಾರ ಇವ್ರೆ, ನೀವ್ ಹೇಳಿದ ಸಮಸ್ಯೆ ನೀವ್ ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವರಿಗೆ, ನಂಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕೆ ಆಗದೆ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ. ಅದು ನಮ್ಮ ಜನ ತಾನೆ. ಈಗ ನಮ್ಮ ಜೊತೆ ಸುತ್ತಾಡು ಓಡಾಡ್ಕೊಂಡಿರೋ ನಮ್ಮ ಅಣ್ಣ ತಮ್ಮಂದ್ರೆ ತಾನೆ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ ಸ್ವಲ್ಪ. ನೀವೇ ಹೇಳಲ್ಲ ಪ್ರಶ್ನೆ ಎಲ್ಲ ಉತ್ತರ ಕೊಟ್ಕೊಂಡ್ಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು. ಕರೆಕ್ಟ್, ಅವೇರ್ನೆಸ್ ಮಾಡ್ತಾನೆ ಇದಾರೆ. ನಮ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಪಾಪ ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಎನ್ ಜಿ ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ? ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನನ್ನು ಕ್ವಶ್ಚನ್ ಮಾಡಿ ಕೇಳಿ ನಾವು ಅವನ ಜಾಗ ಗಿಟ್ಟಿಸ್ಕೊಳ್ಳೋವಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇರ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ, ಎರಡು ತರ ಇದೆ. ಹಾಗಾಗಿ ಸಮಸ್ಯೆ ನಾವೇ

0: ಅಲ್ಲೂ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ.
1: ಅಧಿಕಾರಿಗಳಲ್ಲೂ ಹಂಗೆ ಸರ್, ನಾವು ಹೋದಾಗ ಒಂಥರ ಅಸತ್ಯವಾಗಿ ಮಾತಾಡ್ತಾರೆ, ಮತ್ತೆ ಅವ್ರಿಗೆ ಕೆಲಸನೇ ನಿರ್ವಹಣೆ ಮಾಡ್ಕೊಡಲ್ಲ.
0: ಹೌದು,
1: ಅಂತಂದ್ರೆ ಕೆಲಸ ಗುಣಮುಖ ಹೋದ್ರೇನೆ ಕಷ್ಟ ಅಂತದ್ರು ಅವರು ಮಿಸ್ ಮಾಡ್ತಾರೆ. ಅವಾಗ ಏನು ಆಗ್ಬೇಕಾಗಿರೋ ಅವನ ಕೆಲಸ ಏನಿದೆ ಅದು ಅಯ್ಯೋ ಆಗ ಸಾಯ್ತು ಹೋಗು ಏನು ಬೇಡ ಅಂತ ಅವ್ರು ಹಿಂದೇನೆ ಬರ್ತಾರೆ. ಇದು
0: ಖಂಡಿತ. ಬಟ್ ನೀವ್ ಈ ತರದ ಈ ಹೋರಾಟದಲ್ಲಿ ಇದೀರಲ್ಲ, ಮುಂಚೂಣಿನಲ್ಲಿ ಇದೀರಲ್ಲ, ನಿಮಗ್ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವ್ ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗತ್ತೆ.
1: ಅದಕ್ಕೆ ನಿಮ್ ಜೊತೆ ಹಂಚ್ಕೊಂಡು
0: ಧನ್ಯವಾದಗಳು. ನಮಸ್ಕಾರ.
2: ಸರ್, ಈಗ ನಾಗರಾಜ್ ಅವ್ರು ಹೇಳಿದಂಗೆ ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
0: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದಾನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
2: ಹೌದು,
0: ಅಲ್ಲಿ ಶುರುವಾಗತ್ತು ತಾಯಿ ತಂದೆಯಿಂದಾನೆ ಆ ಮಗುವಿನ ಆರೈಕೆ. ಒಬ್ಬೊಬ್ರ ಮನೇಲಿ ನಾಲ್ಕೈದು ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆಯನ್ನು ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ, ಈ ಮಕ್ಕಳಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಪ ಗುಣ ಸ್ಥಿತಿ ಆಗತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನೆ ಯಾರು ಸರಿ ಮಾಡಬೇಕು? ತಾಯಿ ತಂದೆನೇ ಸರಿ ಮಾಡಬೇಕು. ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವಳು ಏನಂದ್ರೆ, ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು ಫಸ್ಟ್, ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗಾಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಜೀವನ. ಮೋಟಿವೇಶನ್ ಅನ್ನೋದು
2: ಇರಬೇಕು,
0: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
2: ಹೌದು,
0: ಎರಡನ್ನೂ ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲನ ಅಂತ ಕನ್ಸಿಡ್ರೇ ಮಾಡಬೇಡಿ. ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದ್ರೆ ಇನ್ನೊಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕತ್ತೆ.
2: ಹೌದು,
0: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೆ. ಈಗ ಅವನಿಗೂ ಇವನಿಗೆ ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ. ಆದರೆ ಅವನಿಗೆ ಏನಾದ್ ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನ ನಾವು
2: ಮಾಡ್ಕೊಡ್ಬೇಕು. ಹೌದು,
0: ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಷನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈ ಕಾಲು ಇಲ್ಲದೆ ಇರೋ IAS ಆಫೀಸರ್ಗಳಾಗಿದ್ದಾರೆ, DCಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಇವತ್ತು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂಥ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನನ್ನು ಎಲ್ಲೂ ನಿಂದನೆ ಮಾಡದೇ ಇರೋಂಥಾಗೆ.
2: ಹೌದು,
0: ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್, ಅವನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ, ಹೀಗೆ ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಸಂದೇಶ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೇಳಿ ಹೇಳಿ, ತಮ್ಮ ಹೆಸರೇನು?

0: ಸರ್, ಕೆಪಿ ಮಹೇಶ್ ಅಂತ ಸರ್.
1: ಕೆಪಿ ಮಹೇಶ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಸರ್, ನಮಗೆ ಏನಂತಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್.
1: ಓಕೆ, ತಮ್ಗೆ ಏನು ಸಮಸ್ಯೆ
0: ಮಾಡ್ಬೇಕು ಅಂತ ಸರ್? ನಿರುದ್ಯೋಗ ಕುಂತುಕೊಂಡಿದ್ದೀವಿ.
1: ತಮ್ದು ಏನು ಸಮಸ್ಯೆ
0: ಸರ್? ಏನು ಸರ್
1: ತಮ್ದು ಏನು ಸಮಸ್ಯೆ? ತಮ್ಗೆ ಏನು ಸಮಸ್ಯೆ ಆಗಿದೆ
0: ಸರ್? ನಮಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ ಬೇಕಾದ್ರೆ ಕುಳಿತು ನಮ್ಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡ್ಬೇಕು ಅಂತ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ನಮಸ್ತೆ ಮಹೇಶ್ ಅವ್ರಿಗೆ.
0: ನಮಸ್ಕಾರ.
2: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ?
0: ಸರ್, ನಮಗೆ 80% ಇದೆ ಸರ್.
2: ನಿಮ್ಗೆ UDAD ಕಾರ್ಡ್ ಇದೆಯಾ?
0: ಇದೆ ಸರ್.
2: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ?
0: ಸರ್, 10th ಮಾಡಿದ್ದೀರಾ ಸರ್ ಅವಾಗ? 94 ಅಲ್ಲಿ
2: 10th ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರಾ?
0: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ದೆ ನಮ್ಮ ಲೋಕಲ್ ಆಗಿ.
2: ಎಲ್ಲಿ?
0: ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅಲ್ಲಿ ಮಾಡಿದ್ದೀವಿ.
2: ಎಷ್ಟು ವಯಸ್ಸು ನಿಮ್ಗೀಗ?
0: ಸರ್, ನಮಗೆ 46 ಸರ್. ಇವಾಗ
2: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
0: ಸರ್, ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗ್ಲಿಲ್ಲ ಸರ್. ಮಾಡ್ತಾ ಇದ್ದೀವಿ, ಸ್ವಲ್ಪ ಕೃಷಿ ಕೃಷಿ ಇದಕ್ಕೆ ಮಾಡ್ತಾ ಇದ್ವಿ.
2: ಏನ್ ಕೆಲಸ ಮಾಡ್ತಿದ್ರಿ
0: ಸರ್? ಅದೇ ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ ಅಷ್ಟೇ. ಅಷ್ಟೊಂದೇನು
2: ಅಲ್ಲ, 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ?
0: ಹೌದು ಸರ್.
2: ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ?
0: ಹೌದು ಸರ್, ಅಷ್ಟೇ.
2: ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ?
0: ಹೌದು ಸರ್.
2: ಈಗ ಅದೇ ಉದ್ಯೋಗ ಮಾಡ್ಕೊಂಡಿದ್ದೀರಲ್ವಾ?
0: ಇಲ್ಲ ಸರ್, ನಮ್ಗೆ ಏನು ಅದರಲ್ಲಿ ಲಾಭ ಮನೆಗೆ ಏನು ಮಾಡಕ್ಕಾಯ್ತಲ್ಲ ಸರ್.
2: ನಿಮ್ಗೀಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ? ಅದೇ ಮಾಸಿಕ ವೇತನ
0: ಬರ್ತೀವಿ ಸರ್, ಇವಾಗ ಬರ್ತಾರೆ ಸರ್. 3 months ಆಯ್ತು ಸರ್. ಇವಾಗ
2: ಎಷ್ಟು ಬರುತ್ತೆ?
0: ಅದೇ 1400 ರೂಪಾಯಿ ಬರ್ತೀವಿ ಸರ್.
2: ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ವರ್ಷ ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾದ್ರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ಮ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನು ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅದಕ್ಕೆ 25,000 ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ಅಂಗಡಿ ಗಿಂಡಿ ಇಟ್ಕೋಬೋದು.
0: ಅದೇ
2: ನಿಮ್ಮ VRW ಅವರನ್ನ MRW ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
1: ಓಕೆ, ಧನ್ಯವಾದಗಳು ಮಹೇಶ್, ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್?
2: ಅದು ಆನ್ಲೈನಲ್ಲಿ ಸಿಕ್ಕತ್ತೆ, ನ್ಯಾಷನಲ್ ಟ್ರಸ್ಟ್ ಇದನ್ನು ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ NGOs ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದು ವರ್ಷದಿಂದ ಆ ನಿರಾಮಯ ಸ್ಕೀಮಲ್ಲೂ ತುಂಬ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಂದಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ತರ ಡೇ ಕೇರ್ ಅದಕ್ಕೆಲ್ಲ ಅವ್ರು ಕೊಡ್ತಾ ಇದಾರೆ, ಕೆಲವ್ರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ.
1: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
2: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ NGOs ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ ಮೇನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು, ಇದು ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗುತ್ತೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನ ಕೆಲವರು ಕನಿಕರ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
2: ಇದು ಏನಪ್ಪ ಅಂದರೆ ಸಮಾಜ

0: ಸಹಭಾಗಿ ತುಂಬ ಚೆನ್ನಾಗೇ ಇದೆ. ನಾವು ನೋಡ್ತಾ ಇದೀವಲ್ಲ ಎಲ್ಲಾರ ಮನೆಯಲ್ಲೂ ಅವ್ರ ಕುಟುಂಬ ಅಂದ್ಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿ ಆಗಿರ್ಬೋದು, ಪರ್ಮನೆಂಟ್ ಆಗಿ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ತರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೆ ಆಗಿರ್ಬೋದು, ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲಾ ಸಮಸ್ಯೆಗಳನ್ನ ಸಮಾಜ ಮೇಲೆ ಹೊತ್ತಾಕೋದು ತಪ್ಪು. ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನ್ ತಪ್ಪುಗಳಿರುತ್ತೆ ಅದನ್ನ ನಾನು ಯೋಚನೆ ಮಾಡ್ಬೇಕಲ್ವಾ?
1: ಹೌದು,
0: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದ್ರೆ ನಾವು ಬಿಟ್ಟು ಹಾಕ್ಬೇಕಾಗುತ್ತೆ. ಅದು ಫಸ್ಟ್. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡ್ಬೇಕು, ಗುದ್ದಾಡ್ದಾಗ್ಲೆ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋ ಎಲ್ಲ ಜೊತೆ ಗುದ್ದಾಡಲ್ವೇ, ಹಾಗೆ ನಾವು ಕೂಡ ಗುದ್ದಾಡ್ಬೇಕು. ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸ್ ಅನ್ನ ಸರ್ಕಾರ ಏನ್ ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ ಆಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ. ಕೆಲವು ಸತಿ ಏನಾಗ್ತದೆ, ಈ ಸರ್ಕಾರ ಕೊಡುವಂತ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತು ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ
1: ಬೆಳೆಸ್ಕೊಳ್ಬೇಕು,
0: ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೋತೀನಿ. ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದ್ ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು. ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತೀನಿ ನಿನ್ ಜೊತೆ ಅಂತ, ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದು ಮಾಡ್ಕೊಂಡು ಅವನ್ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ್ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
1: ಹೌದು,
0: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗ ಆಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನು ಇರ್ತಾನೆ. ದೇವರು ಸೃಷ್ಟಿ ಮಾಡಿರುವಂತ ಒಂದು ಇದು ಪರಿಕಲ್ಪನೆ.
1: ಅದು
0: ನಾನು ಹಿಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ,
1: ಖಂಡಿತ.
0: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನ್ ಹೇಳೋದಪ್ಪ ಅಂತಂದ್ರೆ, ಸಮಸ್ಯೆಗಳು ಈಗ ನಿನಗೆ 40 ತಗೊಂಡ್ರೆ ಪಾಸ್ ಆಗ್ತಿ ಅಂದ್ರೆ ವಿಶೇಷ ಚೇತನಿಗೆ 60 ಬೇಕು. 60 20 ಯಾವ್ದಪ್ಪ ಅಂದ್ರೆ ಅವನ ಮನಸ್ಸು, ಆ ಮನಸ್ಸಿದೆಯಲ್ಲ ಆ ಮನಸ್ಸು 20 ಜಾಸ್ತಿ ತಗೊಳ್ಬೇಕು. ಅವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
0: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವ್ರನ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟ್. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ್ರು. ಆ ಭಾವನೆಯನ್ನು ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನ ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದು ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ? ವಿವೇಕಾನಂದ ಯೂತ್ ಮೂಮೆಂಟ್ನವರು ಎಲ್ಲ ಥರ ರಿಹ್ಯಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ IAS ಆಫೀಸರ್ ಆದ್ರೆ ದಟ್ ಈಸ್ ಎ ಗ್ರೇಟ್. ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ

0: ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ರು ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂತಹ ಒಂದು ಕಲ್ಪನೆ ವಿಶೇಷಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ ನೀತಿ ಧರ್ಮ ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ಮಹದೇಸ್ವಾಮಿ ಅಂತ.
1: ಮಹದೇಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ರಾ?
2: ಸರ್ ನಮ್ಮ ಮೈಸೂರಿಂದ.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ಏನಿಲ್ಲ, ಅಂಗವಿಕಲ್ರಿಗೆ
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ, ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
0: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು? ನೀವು ಅಂಗವಿಕಲರ ಸರ್?
2: ಅಂಗವಿಕಲರ.
0: ನಿಮ್ಮ ಹತ್ರ ಇದು UDID ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ? ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು VRW ಅಂತ ಇರ್ತಾರಲ್ವಾ, ಅವ್ರನ್ನ ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ, ಮಾದೇಸ್ವಾಮಿ ಅವ್ರ ಸುಮಾರು ಸೌಲಭ್ಯಗಳಿದೆ ಆಯ್ತಾ, ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ ಆಯ್ತಾ, ಅದನ್ನ ಅವರಿಂದ ಪಡ್ಕೊಳ್ಳಿ ಆಯ್ತಾ. ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
1: ಓಕೆ ಧನ್ಯವಾದಗಳು ಮಹದೇಶ್ವರ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರೋಣಿ ಧನ್ಯವಾದ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
4: ಇದುವರೆಗೂ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ SS ರವರು. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.

0: ರೋಗ ಬಂದದ್ದು? ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ಭಾಷಾ

ಭ್ರಮಣ ತಜ್ಞರು ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳಿಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬಾ, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು, ಮದುವೆ

ಇಳೆಯಿಂದ ಮೊಳಕೆ ಹೊಗೆ ಬಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಬಂದು ತಮಟೆಗಳಿಲ್ಲ, ಫಲಮಾಗು ಬಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನ.
2: ಬಂದ ಸಿಂಹ ಬಂದ ಸಿಂಹ.

ಬಂದ ಸಿಂಹ ನಾರಸಿಂಹ ಬಂದ ನೋಡೇ, ಇಂದಿರೇಶ ಕಂಬ ಒಡೆದು ಬಂದ ನೋಡೇ, ಇಂದಿರೇಶ ಕಂಬ

ನಿಮ್ಮ ವೇಷ ನೋಡೆ, ಹರಿಯ ಪದಕ್ಕೆ ನಮಿಸಿದೊಂದೆ ಭಿಕ್ಷೆ ನೋಡೆ, ಹರಿಯ ಪದಕ್ಕೆ ನಮಿಸಿದೊಂದೆ ಭಿಕ್ಷೆ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ. ಬಂದ ಸಿಂಹ ಬಂದ ಸಿಂಹ ನಾರಸಿಂಹ ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಇಂದಿರೇಶ ಕಂಬ ಒಡೆದು

ಭಕ್ತ ವತ್ಸಲ ಪುರಂದರ ವಿಠಲ ಬಂದ ನೋಡೇ, ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೇ, ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೇ, ಅಕೋ ಬಂದ ನೋಡೇ, ಇಕೋ ಬಂದ ನೋಡೇ, ಬಂದ ಸಿಂಹ ನಾರಸಿಂಹ ಬಂದ ನೋಡೇ, ಇಂದಿರೇಶ ಕಂಬ ಒಡೆದು ಬಂದ ನೋಡೇ, ಇಂದಿರೇಶ ಕಂಬ ಒಡೆದು ಬಂದ ನೋಡೇ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ನ್ಯಾನ್ಸಿ ವೆಲೆಟೇನ, ಸುರೇಶ್, ಯಶವಂತ್ ಹಾಗೂ ಮುನಿಯಪ್ಪರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 85 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಜಲಧಿ ತೀರದಿ ನಿಂತು
4: ವೀಕ್ಷಿಸಿ ಇಕ್ಕೆಲೆಗಳಲ್ಲಿ
3: ಚಲವೊಂದು ಅಚಲವೊಂದು
4: ಸಮವದು ಅಸಮವಿದು
3: ಕಲೆತಿರ್ಪುವಂತು ಮೇಯ ಅಮೇಯಗಳು ಜಗದಿ
2: ಮಿಲಿತತೆ ಇನೇ ರುಚಿಯೋ ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ಧರ್ಮ ಅನ್ನೋದ್ರ ಬಗ್ಗೆ ಹೇಳ್ತಾ, ಯಾವುದು ಕಣ್ಣಿಗೆ ಗೋಚರವಾಗ್ತಿರೋಂಥ ಸತ್ಯ ಇದೆಯೋ ಅದನ್ನು ನಾವು ಸರಿಯಾಗಿ ಸಂಯೋಜಿಸಿಕೊಂಡು ಅರ್ಥ ಮಾಡಿಕೊಂಡ್ರೆ ಅದೇ ನಮ್ಮನ್ನು ಅವ್ಯಾಕೃತ ಆದಿ ತತ್ವಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ವ್ಯಾಕೃತ ಅಂದರೆ ಕಣ್ಣಿಗೆ ಕಾಣೋದನ್ನು ವರ್ಣನೆ ಮಾಡ್ತಾ DVJ ಅವರು ಒಂದು ರೀತಿಯ ದ್ವಂದ್ವವನ್ನು ಕಳಸತಿ ಕೊಟ್ಟಿದ್ದರು. ಅದೇನು? ವಕ್ರ ರುಜು, ಅಂದರೆ ಸೊಟ್ಟಿಗಿರೋದೊಂದು ನೆಟ್ಟಿಗಿರೋದೊಂದು ಅಂತ. ಸೊ ಇದು ಎರಡು ಒಂದು ಸ್ಪೆಕ್ಟ್ರಮ್ ಅಂದ್ಕೊಂಡ್ರೆ 2 ends of the spectrum, ಆ ಕಡೆ ಒಂದು ತುದಿ, ಈ ಕಡೆ ಒಂದು ತುದಿ, ವಕ್ರ ರುಜು. ಹಾಗೆ ಮುಂದಿನ ಮುಕ್ತಕಗಳಲ್ಲಿ ಈ ಪ್ರಪಂಚದಲ್ಲಿ ನಾವು ಕಾಣುವಂಥ ದ್ವಂದ್ವಗಳನ್ನು ಸುಂದರವಾಗಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ವರ್ಣಿಸ್ತಾರೆ. ಸೊ ಇಲ್ಲಿ ಕೊಡ್ತಾ ಇರುವಂಥ ಉದಾಹರಣೆ ಕೂಡ ಬಹಳ ಸಮಂಜಸ ಮತ್ತು ಸುಂದರ. ಅವ್ರು ಹೇಳ್ತಾರೆ, ಜಲಧಿ ತೀರದಿ ನಿಂತು ಇಕ್ಕೆಲೆಗಳಲ್ಲಿ ವೀಕ್ಷಿಸಿದಾಗ, ಅಂದರೆ ನಾವು ಸಮುದ್ರದ ಒಂದು ತಟಕ್ಕೆ ಹೋಗಿದ್ದೀವಿ, ಅಲ್ಲಿ ನಾವು ನಿಂತಿದ್ದೀವಿ, ನಿಂತು ಆಚೆ ಈಚೆ ನಾವು ನೋಡೋಣ, ಎಡಗಡೆ ಬಲಗಡೆ ನೋಡಿದಾಗ ಒಂದು ಕಡೆ ಸಮುದ್ರ ಕಾಣಿಸುತ್ತೆ, ಒಂದು ಕಡೆ ಭೂಮಿ ಕಾಣಿಸುತ್ತೆ. ಇಕ್ಕೆಲೆಗಳಲ್ಲಿ ನಾವು ನೋಡಿದಾಗ ಒಂದು ಕಡೆ ಭೂಮಿಯಲ್ಲಿ ಅಲೆಗಳೇನು ಕಾಣಿಸ್ತಾ ಇಲ್ಲ, ಭೂಮಿ ಸ್ಥಿರವಾಗಿ ನಿಂತಿದೆ, ಸಮುದ್ರದಲ್ಲಿ ಅಲೆಗಳು ಕಾಣಿಸ್ತಾ ಇದೆ, ಅದು ಚಲಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ, ಇದು ಅಚಲ ಅಂತ ಅನಿಸುತ್ತೆ. ಸೊ ಹಾಗೆ ದ್ವಂದ್ವ ಒಂದು ಚಲನೆ ಇರೋವಂಥದ್ದು, ಇನ್ನೊಂದು ಚಲನೆ ಇಲ್ಲದೆ ಇರೋವಂಥದ್ದು. ಒಂದು ಸಮತಟ್ಟಾಗಿ ಸೀ ಲೆವೆಲ್ ಅಂತ ನಾವು ಕರಿತೀವಿ ವಿಜ್ಞಾನದ ಭಾಷೆಯಲ್ಲಿ, ಸೀ ಲೆವೆಲ್ ಮೀನ್ ಸೀ ಲೆವೆಲ್ ಅನ್ನೋಂಥ ಒಂದು ಪದವನ್ನು ಉಪಯೋಗಿಸಿ. ಈಗ ಉದಾಹರಣೆಗೆ ಮೈಸೂರು

ಚೂರು ಎಷ್ಟು ಎತ್ತರದಲ್ಲಿದೆ ಅಂತ ನಾವು ವರ್ಣನೆ ಮಾಡಬೇಕಾದ್ರೆ ಆ ವರ್ಣನೆಗೆ ನಾವು ತಗೊಳ್ಳುವಂಥ ಒಂದು ಬೇಸ್ ಅದು ಮೀನ್ ಸೀ ಲೆವೆಲ್. ಎವರೆಸ್ಟ್ ಪ್ರಪಂಚದಲ್ಲೇ ಅತಿ ಉನ್ನತವಾದಂಥ ಶಿಖರ ಅಂತ ಯಾಕೆ ಹೇಳ್ತೀವಿ, ಮೀನ್ ಸೀ ಲೆವೆಲ್ಲಿಂದ ಅದು ಇಷ್ಟು ಎತ್ತರದಲ್ಲಿದೆ ಅದಕ್ಕೋಸ್ಕರ ಅದೇ ಹೈಯೆಸ್ಟು ಅಂತ ಹೇಳ್ತೀವಿ. ಸೊ ಆ ಎಲಿವೇಷನ್ನ ವರ್ಣನೆ ಮಾಡಬೇಕಾದ್ರೆ ಮೀನ್ ಸೀ ಲೆವೆಲ್ ಅನ್ನೋದನ್ನು ನಾವು ಉಪಯೋಗಿಸ್ತೀವಿ. ಅದರ ಅರ್ಥ ಏನು, ಅದು ಸಮವಾಗಿದೆ. ಆ ಸಮತೆಯನ್ನು ನಾವು ರೆಫರೆನ್ಸ್ ಆಗಿ ತಗೊಂಡು ಬೇರೆದನ್ನೆಲ್ಲ ಅಳಿತೀವಿ. ಬೇರೆದೆಲ್ಲ ಏನು ಹಾಗಾದರೆ ಅದು ಅಸಮ. ಕೆಲವು ಅದೇ ಮಟ್ಟದಲ್ಲೇ ಇದೆ. ಈಗ ಮಂಗಳೂರನ್ನು ತಗೊಂಡ್ರೆ ಅದು ಸಮುದ್ರದ ಮಟ್ಟದಲ್ಲೇ ಇದೆ ಅದು, ಯಾಕೆ ಅಲ್ಲೇ ಶೋರ್, ಅಲ್ಲೇ ಸೀ ಶೋರ್ ಇದೆ ಅಲ್ವಾ, ಅದು ಸಮುದ್ರದ ಮಟ್ಟದಲ್ಲೇ ಇದೆ. ಬೆಂಗಳೂರನ್ನು ತಗೊಂಡ್ರೆ ಅದು 300 ಅಡಿ ಸಮುದ್ರದ ಮಟ್ಟಕ್ಕಿಂತ ಮೇಲಿದೆ. ಹಿಮಾಲಯವನ್ನು ತಗೊಂಡ್ರೆ ಅಲ್ಲಿ ಎಷ್ಟೋ 1000 ಅಡಿಗಳ ಎವರೆಸ್ಟ್ ಪರ್ವತ 26,000 ಅಡಿಗಳು ಎತ್ತರದಲ್ಲಿದೆ. ಸೊ ಅಲ್ಲಿ ಸಮ, ಇಲ್ಲಿ ಅಸಮ. ಸೊ ಒಂದು ಸಮ, ಒಂದು ಅಸಮ, ಒಂದು ಚಲ, ಇನ್ನೊಂದು ಅಚಲ. ಸೊ ಈ ಥರದ ಒಂದು ದ್ವಂದ್ವ ನಾವು ಸಮುದ್ರದ ತಟದಲ್ಲಿ ನಿಂತು ಆಚೆ ಈಚೆ ನೋಡಿದಾಗ, ಇಕ್ಕೆಲೆಗಳಲ್ಲಿ ನೋಡಿದಾಗ ನಮಗೆ ಕಾಣಿಸುತ್ತೆ. ಅದನ್ನೇ ಇವಾಗ ಪೆನೆನ್ಸುಲಾ ಅಂತೀವಿ. ಅಂದರೆ ಮೂರೂ ಕಡೆ ನಮಗೆ ಸಮುದ್ರ ಇರುವಂಥ ಜಾಗ. ಈಗ ಕನ್ಯಾಕುಮಾರಿಗೆ ಹೋದ್ವಿ ಅನ್ಕೋಣ. ಕನ್ಯಾಕುಮಾರಿಗೆ ಹೋದಾಗ ಮೂರೂ ಕಡೆ ಸಮುದ್ರನೇ, ಒಂದು ಕಡೆ ಮಾತ್ರ ಭೂಮಿ. ಎಡಗಡೆ ನೋಡಿದರೂ ಸಮುದ್ರ, ನೇರ ನೋಡಿದರೂ ಸಮುದ್ರ, ಬಲಗಡೆ ನೋಡಿದರೂ ಸಮುದ್ರ, ಹಿಂದೆ ಮಾತ್ರ ಭೂಮಿ, ಹೌದಲ್ವಾ? ಆದರೆ ನಾನು ಯಾವುದೋ ಒಂದು ದ್ವೀಪಕ್ಕೆ ಹೋದೆ ಅನ್ಕೊಳ್ಳೋಣ. ಆ ದ್ವೀಪಕ್ಕೆ ಹೋದಾಗ ಸುತ್ತೂರು ಎಲ್ಲಿ ನೋಡಿದ್ರೂ ನನಗೆ ಸಮುದ್ರ, ಒಂದು ಕಡೆ ಮಾತ್ರ ಭೂಮಿ. ಸೊ ಹಾಗೆ ಈ ಚಲ ಅಚಲಗಳು ಅಥವಾ ಸಮ ಅಸಮಗಳು ಕಲೆ ತಿರ್ಪುವಂತು ಹೇಗೆ ನಮಗೆ ಅಂದರೆ, ನಾವು ಒಬ್ಬ ವ್ಯಕ್ತಿ ನಿಂತು ಆಚೆ ಈಚೆ ನೋಡ್ತಾ ಇದ್ದಾಗ ಸಮುದ್ರ ಮತ್ತು ಭೂಮಿಯನ್ನು, ಸಮ ಅಸಮ ಚಲ ಅಚಲಗಳು ಏಕಕಾಲಕ್ಕೆ ಕಾಣಿಸತ್ವೋ, ಮಿಶ್ರಿತವಾದಂತೆ ಕಾಣಿಸತ್ವೋ, ಹಾಗೆಯೇ ಜಗತ್ತು ಚಲ ಅಚಲಗಳು ಇರ್ತವೆ. ಮೇಯ ಅಮೇಯಗಳು, ಮೇಯ ಅಂತಂದರೆ ಯಾವುದನ್ನು ನಾವು ಮೆಷರ್ ಮಾಡಬಹುದು, ಯಾವುದನ್ನು ಅಳಿಯಬಹುದೋ ಅವು, ಮತ್ತೆ ಯಾವುದನ್ನು ಅಳಿಯೋದಕ್ಕೆ ಸಾಧ್ಯವಿಲ್ವೋ ಅವು. ಸೊ ಇವೆರಡೂ ಕೂಡ ಸಮ ಅಸಮಗಳ ರೀತಿಯಲ್ಲಿ ಮೇಯ ಅಮೇಯಗಳು ಸೇರಿಕೊಂಡಿರುತ್ತೆ ಅಂತ. ಅಲ್ಲಿ ಸ್ವಾರಸ್ಯ ಏನಂದರೆ, ಈ ಥರದ ಮಿಶ್ರಣ ಇರೋದ್ರಿಂದಲೇ ಜಗತ್ತಿಗೆ ರುಚಿ ಅಂತ. ಜಗತ್ತಿನಲ್ಲಿ ಸ್ವಾರಸ್ಯ ಬರೋಂಥದ್ದು ಈ ಥರದ ರುಚಿ ಇದ್ದಾಗಲೇ, ಈ ಥರದ ಒಂದು ವೇರಿಯೇಷನ್ ಇದ್ದಾಗಲೇ. ವೇರಿಯೇಷನ್ನೇ ಇಲ್ಲ ಅಂತಂದರೆ ಅದರಲ್ಲಿ ಏನು ಸ್ವಾರಸ್ಯನೇ ಇಲ್ಲ. ಸೊ ಮಿಲಿತತೆ ಇರೋದ್ರಿಂದಲೇ ಪ್ರಪಂಚದಲ್ಲಿ ರುಚಿ ಇರೋದು ಅಂತ. ಸೊ ನಾವು ಈಗ ಅಡುಗೆ ಮಾಡಬೇಕಾದ್ರೂ ಕೂಡ ಹಾಗೆ ಅಲ್ವಾ? ಒಂದೊಂದು ಇವಾಗ ನಾವು ಸಾಂಬಾರ್ಗೆ ಅಥವಾ ಸಾರಿಗೆ ಕೆಲವು ಮಿಶ್ರಣಗಳನ್ನು ಹಾಕ್ತೀವಿ, ಅದಕ್ಕೆ ಒಂದು ರೀತಿಯ ರುಚಿ ಕೊಟ್ಟಿರುತ್ತದು. ಅದ್ರ ಜೊತೆಗೆ ನಾವು ಉಪ್ಪಿನಕಾಯಿನೋ ಏನೋ ನಾವು ನಂಚ್ಕೋತೀವಿ, ಅದಾದ ನಂತರ ಮೊಸರನ್ನ ತಿಂತೀವಿ. ಈಗ ಸಾರಿನ ರುಚಿ ಬೇರೆ, ಹುಳಿಯ ರುಚಿ ಬೇರೆ, ಮೊಸರನ್ನದ ರುಚಿ ಬೇರೆ, ಆದರೆ ಎಲ್ಲವೂ ಅಡಿಗೆಯೇ. ಅಲ್ಲೊಂದು ಎಲೆ ಕೊನೆಯಲ್ಲಿ ಉಪ್ಪು ಹಾಕಿರ್ತೀವಿ, ಆ ಉಪ್ಪು ಬೇಕಾದಾಗ ಉಪ್ಪನ್ನು ಸ್ವಲ್ಪ ಎಕ್ಸ್ಟ್ರಾ ಕಲಿಸ್ಕೋತೀವಿ. ಯಾಕೆ? ಅದಕ್ಕೊಂದು ರುಚಿ ಬರ್ತಾ ಇದೆ. ಆ ರುಚಿಯಲ್ಲಿ ವ್ಯತ್ಯಾಸಗಳಿಲ್ಲ ಅಂತಂದರೆ ಈ ವೈವಿಧ್ಯತೆ ಇರೋದೇ ಇಲ್ಲ. ಸೊ ವೈವಿಧ್ಯತೆ ಇರೋದ್ರಿಂದಲೇ ರುಚಿ. ಅದು ಬೇರೆ ಎಲ್ಲೋ ಇದ್ದರೆ ನನಗೇನು ಪ್ರಯೋಜನ ಆಗಲ್ಲ. ಎಲ್ಲಿರಬೇಕು? ನನ್ನ ಎಲೆಯಲ್ಲಿರಬೇಕು, ನನ್ನ ಜೀವನದಲ್ಲಿರಬೇಕು. ನಾನು ಆ ತಟದಲ್ಲಿ ನಿಂತು ಆ ಕಡೆ ಚಲ, ಈ ಕಡೆ ಅಚಲ, ಆ ಕಡೆ ಸಮ, ಈ ಕಡೆ ಅಸಮ, ಇದನ್ನು ನಾನು ನೋಡೋ ಹಂಗಿರಬೇಕು. ಮೇಯ ಅಮೇಯಗಳನ್ನು ನಾನು ಅನುಭವಿಸೋ ಹಂಗಿರಬೇಕು. ಆಗ ನನಗೆ ಊಟ ಮಾಡಿದ್ದಕ್ಕೂ ಒಂದು ಆ ವಾ ಚೆನ್ನಾಗಿತ್ತಪ್ಪ ಇವತ್ತು ಊಟ ಅಂತ ನನಗೆ ಸರಿಯಾಗಿ ಗೊತ್ತಾಗುತ್ತೆ. ಅದೇನೇ ಏನೋ ಧ್ಯಾನದಲ್ಲಿ ಉಪ್ಪು ಹಾಕಬೇಕಾದ್ರೆ ಅಡುಗೆ ಮಾಡೋರು 2 ಸರ್ತಿ ಉಪ್ಪು ಹಾಕ್ಬಿಟ್ಟಿದ್ರು ಅಂತ ಅನ್ಕೋಣ, ಹಾಗದು ರುಚಿಸಲ್ಲ ನಮಗೆ. ಯಾಕೆ? ಅದರಲ್ಲಿ ಹೊಂದಾಣಿಕೆ ಸರಿ ಇಲ್ಲ. ಸೊ ಆ ಹೊಂದಾಣಿಕೆ ಸರಿ ಹೋಗಬೇಕಾದ್ರೆ ಅಡುಗೆಯವರಿಗೆ ಈ ಥರ ಆಗಿದೆ ಅಂತ ಹೇಳಿದಾಗ ಅವ್ರು ಏನೋ ಒಂದು ರಿಪೇರಿ ಮಾಡ್ತಾರೆ, ಬಹುಶಃ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಇನ್ನೊಂದು ಸ್ವಲ್ಪ ತರಕಾರಿ ಹಾಕಿ ಮತ್ತೆ ಬೇಯಿಸ್ತಾರೆ. ಸೊ ಓವರಾಲ್ ಟೋಟಲ್ ರುಚಿ ಸರಿ ಹೋಗುತ್ತೆ. ಸುಲಭದ ಉದಾಹರಣೆ ಅಂದರೆ ಉಪ್ಪು ಹಾಕಿದ್ದು ಮರ್ತು ಹೋಗಿದೆ ಅಂತ ಅಂದ್ಕೊಳ್ಳೋಣ, ಅವಾಗೇನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಹಾಗೆ ಆ ಥರದ ಸಮನ್ವಯತೆಯನ್ನು ಹುಡುಕೊಳ್ಳೋವಂಥದ್ದು ಒಂದು ರುಚಿ ಇದೆ ಅಂತ ನಾವು ತಿಳ್ಕೋಬೇಕು. ಆ ರುಚಿ ಬರ್ತಾ ಇರೋದು ವೈವಿಧ್ಯತೆಯಿಂದ ಅನ್ನೋದನ್ನು ತಿಳ್ಕೋಬೇಕು. ಆ ವೈವಿಧ್ಯತೆಯ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಒಂದು ಸಮನ್ವಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ರುಚಿಸಿದ ರೀತಿಯಲ್ಲಿ ನಾವು ಅಡುಗೆಯನ್ನು ನಾವು ಮಾಡ್ಕೊಳ್ತೀವಿ.
ಹಾಗೆ ಜಗತ್ತನ್ನು ಕೂಡ

0: ಈ ದೃಷ್ಟಿಕೋನದಿಂದ ನೋಡುವಂಥದ್ದು ಧರ್ಮ. ಆ ಥರದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಂಡು ನಾವು ಅದರಲ್ಲಿ ಒಂದಾಗುವಂಥದ್ದು ಅದು ಧರ್ಮ. ಆ ದೃಷ್ಟಿಕೋನ ಬಹಳ ಮುಖ್ಯ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ಇದು ಪ್ರಪಂಚದಲ್ಲಿ ಇರುವಂಥ ದೊಡ್ಡ ದೊಡ್ಡ ವಸ್ತುಗಳನ್ನು, ದೊಡ್ಡ ದೊಡ್ಡ ವಿಚಾರಗಳನ್ನು ಮುಂದೆ ಉದಾಹರಣೆ ಕೊಡ್ತಾರೆ. ಆದರೆ ಅದನ್ನು ನಾವು ಜೀವನಕ್ಕೆ ಅನ್ವಯ ಮಾಡಿಕೊಂಡಾಗ ನಾವು ವ್ಯಕ್ತಿಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ, ಸಂಸ್ಥೆಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ ಥರ ಇರ್ತಾನೆ, ಪ್ರತಿಯೊಂದು ಸಂಸ್ಥೆಯೂ ಬೇರೆ. ಸೊ ಆ ವೈವಿಧ್ಯತೆ ಎಷ್ಟೋ ಸರ್ತಿ ನಮಗೆ ಯಾಕೋ ಸರಿ ಇಲ್ಲಪ್ಪ ಅಂತ ಅನಿಸುತ್ತೆ. ಅದು ಸ್ವಾಭಾವಿಕವಾಗಿ ಆ ಥರ ಆಗುತ್ತೆ. ಆದರೆ ಆ ಥರದ ಮಿಲಿತತೆ, ಅದು ಇದು ಒಳ್ಳೆಯದು ಕೆಟ್ಟದ್ದು, ವಕ್ರ ರುಜು, ಚಲ ಅಚಲ, ಸಮ ಅಸಮ, ಇವೆಲ್ಲವೂ ಇದ್ದಾಗಲೇ ನಮಗೆ ಸರಿಯಾದಂಥ ಜೀವನ ಮಾರ್ಗ, ಜೀವನ ಪಾಠ. ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ತಾ ಮುಂದಕ್ಕೆ ಹೋಗುವಂಥದ್ದು ಧರ್ಮ. ಆ ರೀತಿಯಲ್ಲಿ ವೈವಿಧ್ಯತೆಯಿಂದ ನಾವು ಜೀವನವನ್ನು ನೋಡಬೇಕು ಅನ್ನುವಂಥದ್ದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 85 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 25 ತಾರೀಕಿನ ಶನಿವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ನೀರು ಹಂಚಿಕೆ ಮಾತುಕತೆ, ವಿಜಯ್ಗೆ ಆಹ್ವಾನ. SIR ತಾರ್ತಿಕ ವ್ಯತ್ಯಾಸ ಕೈಬಿಡಿ ದೇವನೂರು. ಆಲಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು. November 17 ತಂತ್ರಜ್ಞಾನ ಶೃಂಗ. ಸೌರ ಪಂಪ್ಸೆಟ್ ಅಳವಡಿಕೆಗೆ ಗಡುವು. ವೈಮಾನಿಕ ಶಾಲೆ ಶೀಘ್ರ ಆರಂಭ. BPL ಆದಾಯ ಮಿತಿ 3 ಲಕ್ಷಕ್ಕೆ ಏರಿಕೆ. ಬಾರ್ ತೆರವಿಗೆ ಒತ್ತಾಯ, ಪ್ರತಿಭಟನೆ 27. ನಾಡದೇವಿ ಸನ್ನಿಧಾನದಲ್ಲಿ ಆಷಾಢ ಸಂಭ್ರಮ. November 17 ತಂತ್ರಜ್ಞಾನ ಶೃಂಗ. 115 ಲಕ್ಷ ಟನ್ ರಸಗೊಬ್ಬರ ಉತ್ಪಾದನೆ. ಮಿತವ್ಯಯದಲ್ಲಿಯೂ ಅರಳಿದ ವೈಭವ. ಮತ್ತೊಬ್ಬ ಜೋಡಾಕ ಅಮಾನತು. ದುರಾಂಡಾ ಕಪ್ ಟೂರ್ನಿ ಇಂದಿನಿಂದ. ಶ್ರೇಯಸ್ ಪಡಿಗೆ ಸರಣಿ ಜಯದ ವಿಶ್ವಾಸ. ಒಲಿಂಪಿಯಾಡ್ ತಂಡದಲ್ಲಿ ಕುಕ್ಕೇಶ್. ಪಿಡೆ ಅಧ್ಯಕ್ಷರಾಗಿ ವಿಶ್ವನಾಥ್ ಆನಂದ್. ಸಿಂಧುಶ್ರೀಗೆ 3 ಫೋಲ್ಸ್ ಪ್ರದಾನ. ಶೂಟಿಂಗ್ ವಿಶ್ವಕಪ್ ಮೊದಲ ಪದಕ ಗೆದ್ದ ಭಾರತ. ನೇರ ಕ್ವಾರ್ಟರ್ ಫೈನಲ್ಗೆ ಭಾರತ ಪಾಕ್. ಪ್ರಮುಖಾಂಶಗಳ ವಿವರಣೆ. ನೀರು ಹಂಚಿಕೆ ಮಾತುಕತೆ, ವಿಜಯ್ಗೆ ಆಹ್ವಾನ. ಬೆಂಗಳೂರು ಮಳೆ ಕೊರತೆಯ ಕಾರಣ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣ ತಳಪಿದ್ದು ಕಾವೇರಿ ನದಿ ನೀರು ಹಂಚಿಕೆ ವಿವಾದದ ಸ್ವರೂಪ ಪಡೆಯುತ್ತಿರುವ ಮಧ್ಯೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ನೇರ ಮಾತುಕತೆಗೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ರವರಿಗೆ ಪತ್ರ ಬರೆದಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರವರು ರಾಜ್ಯದ ಬೇಡಿಕೆಗೆ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಬೇಡಿಕೆಗಳ ಕುರಿತು ಚರ್ಚಿಸಲು August 3 ಬೆಂಗಳೂರಿಗೆ ಬರುವಂತೆ DK ಶಿವಕುಮಾರ್ ರವರು ವಿಜಯ್ ರವರಿಗೆ ಆಮಂತ್ರಣ ನೀಡಿದ್ದಾರೆ. SIR ತಾರ್ತಿಕ ವ್ಯತ್ಯಾಸ ಕೈಬಿಡಿ ದೇವನೂರು. ಬೆಂಗಳೂರು ಭಾರತದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವಾಸ್ತವಾದ ತಾರ್ಕಿಕ ವ್ಯತ್ಯಾಸ ಎಂಬ ಷರತ್ತನ್ನು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿರವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಕೈಬಿಡಬೇಕು ಎಂದು ಸಾಹಿತಿ ದೇವನೂರು ಮಹಾದೇವರವರು ಒತ್ತಾಯಿಸಿದ್ದಾರೆ. ಆಲಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು. ಆಲಮಟ್ಟಿ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯವು ಬಹುತೇಕ ಭರ್ತಿಯಾಗಿದೆ. ಒಳಹರಿವು ಹೆಚ್ಚಿದ್ದರಿಂದ ಇದೇ ಮೊದಲ ಬಾರಿಗೆ ಶುಕ್ರವಾರ 26 ಗೇಟುಗಳ ಪೈಕಿ 14 ಗೇಟುಗಳನ್ನು ತೆರೆದಿದ್ದು ನೀರನ್ನು ನದಿಯ ಪಾತ್ರಕ್ಕೆ ಬಿಡಲಾಯಿತು. ಜಲಾಶಯಕ್ಕೆ July 6 ಒಳಹರಿವು ಪ್ರಾರಂಭಗೊಂಡಿದ್ದು 14 ದಿನಗಳಲ್ಲಿ ಜಲಾಶಯ ಭರ್ತಿಯಾಗುವತ್ತ ಸಾಗಿದೆ. 123.0x1 TMC ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ 106.363 TMC ಅಡಿ ನೀರು ಸಂಗ್ರಹವಾಗಿದೆ. ಸೌರ ಪಂಪ್ಸೆಟ್ ಅಳವಡಿಕೆಗೆ ಗಡುವು. ಬೆಂಗಳೂರು ಕುಸುಂಬಿ ಯೋಜನೆಯಡಿ ಅರ್ಜಿ ಸಲ್ಲಿಸಿರುವ ರೈತ ಕೊಳವೆ ಬಾವಿಗಳಿಗೆ ಸೆಪ್ಟೆಂಬರ್ ಅಂತ್ಯದ ಒಳಗೆ ಸೌರ ಪಂಪ್ಸೆಟ್ಗಳನ್ನು ಅಳವಡಿಸುವಂತೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಸೂಚನೆ ನೀಡಿದೆ. ವೈಮಾನಿಕ ಶಾಲೆ ಶೀಘ್ರ

ಎಂಬ ಬೆಂಗಳೂರು ಜಕ್ಕೂರಿನ ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯ ಪರವಾನಗಿಯನ್ನು ಕೇಂದ್ರ ಸರ್ಕಾರ 5 ವರ್ಷಕ್ಕೆ ನವೀಕರಿಸಿದ್ದು, ತಿಂಗಳೊಳಗೆ ತರಬೇತಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕ್ರೀಡಾ ಸಚಿವರು ಆಗಿರುವ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ತರಬೇತಿ ಶಾಲೆಗೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರಣಾಂತರಗಳಿಂದ 2023 ಡಿಸೆಂಬರ್ನಲ್ಲಿ ಪರವಾನಗಿ ರದ್ದಾಗಿತ್ತು. ಕೇಂದ್ರದ ನಾಗರಿಕ ವಿಮಾನಯಾನ ಮಹಾನಿರ್ದೇಶಕ ನ್ಯಾಯಾಲಯವು ಈಗ 2031 ನವೀಕರಿಸಿದ್ದು, ತರಬೇತಿ ನೀಡಲು ಸಿದ್ಧತೆ ಪ್ರಾರಂಭವಾಗಿದೆ. ಬಿಪಿಎಲ್ ಆದಾಯ ಮಿತಿ 3 ಲಕ್ಷಕ್ಕೆ ಏರಿಕೆ. ಬೆಂಗಳೂರು ಬಿಪಿಎಲ್ ಕಾರ್ಡ್ ಪಡೆಯಲು ರಾಜ್ಯ ಸರ್ಕಾರ ನಿಗದಿಪಡಿಸಿದ್ದ 1.20 ಲಕ್ಷ ವಾರ್ಷಿಕ ಆದಾಯದ ಮಿತಿಯನ್ನು ಆಡಳಿತ ಸುಧಾರಣೆ ಆಯೋಗದ ಶಿಫಾರಸಿನಂತೆ 3 ಲಕ್ಷಕ್ಕೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣರವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆಯ ನಂತರ ಈ ಕುರಿತು ಅವರು ಮಾಹಿತಿ ನೀಡಿದ್ದಾರೆ. ಬಾರ್ ತೆರವಿಗೆ ಒತ್ತಾಯ, ಪ್ರತಿಭಟನೆ 27. ಸರಗೂರು ತಾಲೂಕಿನ ಚಿಕ್ಕದೇವಮ್ಮನ ಸನ್ನಿಧಿ ಆಲುಗಡ ಸಮೀಪದ ಗಣೇಶನ ಗುಡಿ ವೃತ್ತದಲ್ಲಿ ತೆರೆದಿರುವ ಬಾರ್ ತೆರವಿಗೆ ಒತ್ತಾಯಿಸಿ 27 ತಾಲೂಕು ನಾಯಕ ಸಮಾಜ, ಇಟ್ನಾ ಗ್ರಾಮ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಆಲುಗಡು ಇಟ್ನಾ ಚಿಕ್ಕದೇವಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷ ದೊಡ್ಡವೀರ ನಾಯಕ ಅವರು ತಿಳಿಸಿದ್ದಾರೆ. ತಾಲೂಕಿನ ಇಟ್ನಾ ಗ್ರಾಮದಲ್ಲಿ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ಬಾರ್ ತೆರವು ಮಾಡುವ ಸಂಬಂಧ ಶನಿವಾರ ನಡೆದ ಸಭೆಯಲ್ಲಿ ಮಾತನಾಡಿದರು. ನಾಡದೇವಿ ಸನ್ನಿಧಾನದಲ್ಲಿ ಆಷಾಢ ಸಂಭ್ರಮ. ಮೈಸೂರು ಚಾಮುಂಡಿ ಬೆಟ್ಟವನ್ನು ಮುತ್ತಿಕ್ಕಿದ ಮಂಚಿನ ನಡುವೆ ಆಷಾಢ ಮಾಸದ 2ನೇ ಶುಕ್ರವಾರ ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ನಾಗಲಕ್ಷ್ಮಿ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ದೇವಿ ದರ್ಶನವನ್ನು ಪಡೆದರು. ನವೆಂಬರ್ 17 ತಂತ್ರಜ್ಞಾನ ಶೃಂಗ. ಬೆಂಗಳೂರು ಕೃತಕ ಬುದ್ಧಿಮತ್ತೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳ ಅನಾವರಣಕ್ಕೆ ಅವಕಾಶ ಒದಗಿಸುವ 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯು ಇದೇ ನವೆಂಬರ್ 17-19 ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಶೃಂಗಸಭೆಗೆ ಪೂರ್ವಭಾವಿಯಾಗಿ ನಗರದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಉದ್ಯಮಗಳ ಸಂಸ್ಥೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಭೆಯಲ್ಲಿ ಇವರು ಮಾತನಾಡಿದರು. 115 ಲಕ್ಷ ಟನ್ ರಸಗೊಬ್ಬರ ಉತ್ಪಾದನೆ. ನವದೆಹಲಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಜೂನ್ ತ್ರೈಮಾಸಿಕದಲ್ಲಿ ದೇಶದಲ್ಲಿ ಒಟ್ಟು 115.75 ಲಕ್ಷ ಟನ್ನಷ್ಟು ರಸಗೊಬ್ಬರ ಉತ್ಪಾದನೆಯಾಗಿದೆ. ಕೇಂದ್ರ ಸರ್ಕಾರ ಲೋಕಸಭೆಗೆ ಶುಕ್ರವಾರ ತಿಳಿಸಿದೆ. ದೇಶದಲ್ಲಿನ ಬೇಡಿಕೆ ಪೂರೈಸಲು ಇದೇ ಅವಧಿಯಲ್ಲಿ 25.08 ಲಕ್ಷ ಟನ್ನಷ್ಟು ಯೂರಿಯಾ ಮತ್ತು 7.11 ಲಕ್ಷ ಟನ್ನಷ್ಟು ಡೈ ಅಮೋನಿಯಾ ಫ್ಯಾಸೆಟ್ ಆಮದು ಮಾಡಿಕೊಳ್ಳಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಅವರು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಮಿತವ್ಯಯದಲ್ಲಿಯೂ ಅರಳಿದ ವೈಭವ. ಗ್ಲಾಸ್ಗೊ ಪ್ರಸಕ್ತ ಇಲ್ಲಿನ ರಾಜನಾಗಿರುವ ಚಾರ್ಲ್ಸ್ ರವರು 4 ವರ್ಷಗಳ ಹಿಂದೆ ಬರ್ಮಿಂಗ್ಹ್ಯಾಮ್ನಲ್ಲಿ ತಮ್ಮ ತಾಯಿಯ ಹಣತಿಯಂತೆ ಕಾಮನ್ವೆಲ್ತ್ ಕ್ರೀಡಾಕೂಟ ಉದ್ಘಾಟಿಸಿದರು. ಆಗ ಅವರು ರಾಜಕುಮಾರನಾಗಿದ್ದರು. ಕಾಮನ್ವೆಲ್ತ್ ಮತ್ತು ಒಲಿಂಪಿಕ್ಸ್ ಕ್ರೀಡಾಕೂಟಗಳ ಉದ್ಘಾಟನೆಯಲ್ಲಿ ಭಾಗವಹಿಸುತ್ತಿದ್ದವರು ಅವರ ತಾಯಿಯ ರಾಣಿ ಎಲಿಜಬೆತ್. ಇದೇ ಮೊದಲ ಬಾರಿ ತಾಯಿ ನೆರಳಿನಿಂದ ಆಚೆಗೆ ಬಂದು ರಾಜ ಚಾರ್ಲ್ಸ್ ಚಾಲನೆ ನೀಡಿ ಐತಿಹಾಸಿಕ ಕ್ರೀಡಾಕೂಟಕ್ಕೆ ದಾಖಲಾಯಿತು. ದುರಾಂಡ ಕಪ್ ಟೂರ್ನಿ ಇಂದಿನಿಂದ. ಕೋಲ್ಕತ್ತಾ ಸಾಂಪ್ರದಾಯಿಕ ಎದುರಾಳಿಗಳಾದ ಮೋಹನ್ ಬಾಗ್ ಸೂಪರ್ ಜೆಂಟ್ಸ್ ಮತ್ತು ಈಸ್ಟ್ ಬೆಂಗಾಲ್ ಎಫ್ಸಿ ತಂಡಗಳು ದುರಾಂಡ ಕಪ್ ಫುಟ್ಬಾಲ್ ಟೂರ್ನಿಯ 135ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಶನಿವಾರ ಮುಖಾಮುಖಿಯಾಗಲಿವೆ. ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಉಭಯ ತಂಡಗಳು ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಲು ಎದುರು ನೋಡುತ್ತಿವೆ. ಶ್ರೇಯಸ್ ಪಡೆಗೆ ಸರಣಿ ಜಯದ ವಿಶ್ವಾಸ. ಅರಾರೆ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಭಾರತ ತಂಡವು ಮೊದಲ ಬಾರಿಗೆ ಟಿ20 ಸರಣಿಯನ್ನು ಜಯಿಸುವ ನಿರೀಕ್ಷೆಯಲ್ಲಿದೆ. ಹೋದ ತಿಂಗಳು ಅವರು ನಾಯಕನಾಗಿ ನೇಮಕವಾಗಿದ್ದರು. ಆದರೆ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸರಣಿಗಳಲ್ಲಿ ತಂಡವು ಸಾರಾಸಟ್ಟಾಗಿ ನೆಲಕಚ್ಚಿತು. ಒಟ್ಟು 7 ಪಂದ್ಯಗಳ ಪೈಕಿ 6ರಲ್ಲಿ ತಂಡ ಸೋತಿತು. 1 ಪಂದ್ಯ ಮಳಿಗೆಯ ಆಹುತಿಯಾಗಿತ್ತು. ಆದರೆ ಜಿಂಬಾಬ್ವೆ ಪ್ರವಾಸದಲ್ಲಿ ಶ್ರೇಯಸ್ ಗೆಲುವಿನ ರುಚಿ ಕಂಡಿದ್ದಾರೆ. ಮೊದಲ ಪಂದ್ಯದಲ್ಲಿ ಗೆದ್ದಿರುವ ತಂಡವು 3 ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿ ಶನಿವಾರ 2ನೇ ಪಂದ್ಯದಲ್ಲಿ ಆಡಲು ಸಿದ್ಧವಾಗಿದೆ. ಒಲಿಂಪಿಯಾಡ್ ತಂಡದಲ್ಲಿ ಗುಕೇಶ್. ನವದೆಹಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅತ್ಯುತ್ತಮ ವಲಯದಲ್ಲಿರುವ ಆರ್ ಪ್ರಜ್ಞಾನಂದ್ ಮತ್ತು ಕ್ಯಾಂಡಿಡೇಟ್ಸ್ ಟೂರ್ನಿಯ ವಿಜೇತ ಆರ್ ವೈಶಾಲಿರವರು ಸೆಪ್ಟೆಂಬರ್ 16-27 ಉಜ್ಬೆಕಿಸ್ತಾನದ ಸಮರಕಂಡದಲ್ಲಿ ನಡೆಯಲಿರುವ ಫಿಡೆ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾಗವಹಿಸುವ
ಭಾರತ ತಂಡದಲ್ಲಿ

ಒಲಿಂಪಿಯಾಡ್ನಲ್ಲಿ ಭಾರತ ಓಪನ್ ಮತ್ತು ಮಹಿಳೆಯರ ವಿಭಾಗಗಳಲ್ಲಿ ಚಾಂಪಿಯನ್ ಆಗಿ ಚಾರಿತ್ರಿಕ ಸಾಧನೆಗೆ ಪಾತ್ರವಾಗಿತ್ತು. ಸಿಂಧುಶ್ರೀಗೆ 3 ಫೋಲ್ ಪ್ರದಾನ. ಬೆಂಗಳೂರು ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ನ ಫೋಲ್ ವಾಲ್ಡ್ ಕ್ರೀಡೆಯಲ್ಲಿ ದೇಶವನ್ನು ಪ್ರತಿನಿಧಿಸುತ್ತಿರುವ ರಾಜ್ಯದ ಕ್ರೀಡಾಪಟು ಸಿಂಧುಶ್ರೀ ಗಣೇಶ್ ಅವರಿಗೆ ಉಪಮುಖ್ಯಮಂತ್ರಿ ಕಂದಾಯ ಮತ್ತು ಕ್ರೀಡಾ ಸಚಿವ ಜಿ ಪರಮೇಶ್ವರ್ ಅವರು ಅಂತಾರಾಷ್ಟ್ರೀಯ ಗುಣಮಟ್ಟದ 3 ಫೋಲ್ಗಳನ್ನು ಶುಕ್ರವಾರ ಹಸ್ತಾಂತರಿಸಿ ಶುಭ ಹಾರೈಸಿದರು. ನೇರ ಕ್ವಾರ್ಟರ್ ಫೈನಲ್ಗೆ ಭಾರತ ಪಾಕ್. ನವದೆಹಲಿ ಭಾರತ ಮತ್ತು ಪಾಕಿಸ್ತಾನದ ಪುರುಷರ ಮತ್ತು ಮಹಿಳೆಯರ ತಂಡಗಳಿಗೆ ಈ ವರ್ಷದ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ನೇರವಾಗಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ನೀಡಲಾಗಿದೆ. ಭಾರತ 2 ವಿಭಾಗಗಳಲ್ಲಿ ಹಾಲಿ ಚಾಂಪಿಯನ್ ಆಗಿದೆ. T20 ಮಾದರಿಯಲ್ಲಿ ನಡೆಯುವ ಕ್ರಿಕೆಟ್ ಸ್ಪರ್ಧೆಗಳ ಡ್ರಾ ಶುಕ್ರವಾರ ನಡೆಯಿತು. ಭಾರತ ಮಹಿಳೆಯರ ತಂಡವು ಜಪಾನ್ ವಿರುದ್ಧದ ಆಡುವ ಮೂಲಕ ಅಭಿಯಾನ ಆರಂಭಿಸಿದೆ. ಪುರುಷರ ವಿಭಾಗದಲ್ಲಿ ಭಾರತದ ಎದುರಾಳಿ ಯಾರೆಂಬುದು ಪೂರ್ವಭಾವಿ ಹಂತದ ನಂತರ ನಿರ್ಧಾರವಾಗಲಿದೆ. ಮತ್ತೊಬ್ಬ ಜೂಡಕ ಅಮನಾತು. ಗ್ಲಾಸ್ಗೋ ನವದೆಹಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಕಳೆದ ಆವೃತ್ತಿಯಲ್ಲಿ ಬೆಳ್ಳಿ ಪದಕ ವಿಜೇತಿ ಜೂಡೋ ಪಟು ತುಳೇಕಾಮಾನ್ ರವರು ರಾಷ್ಟ್ರೀಯ ಡೋಪಿಂಗ್ ನಿಗ್ರಹ ಸಂಸ್ಥೆ ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿದೆ. ಹೀಗಾಗಿ ಅವರು ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕೂಟದಲ್ಲಿ ಹೊರಬಿದ್ದಿದ್ದಾರೆ. ಲಾನ್ಸ್ ಬೌನ್ಸ್ ಭಾರತ ತಂಡಕ್ಕೆ ಗೆಲುವು. ಗ್ಲಾಸ್ಗೋ ಭಾರತ ಮಹಿಳಾ ತಂಡವು ಕಾಮನ್ವೆಲ್ತ್ ಗೇಮ್ನ ಲಾನ್ಸ್ ಬೌನ್ಸ್ ಸ್ಪರ್ಧೆಯಲ್ಲಿ ಶುಕ್ರವಾರ ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸಿ ಸತತ 2ನೇ ಗೆಲುವು ದಾಖಲಿಸಿತು. ರೂಪಾ ರಾಣಿ ಟರ್ಕಿ ಮತ್ತು ಪಿಂಕಿ ಸಿಂಗ್ ರವರು ಒಳಗೊಂಡ ತಂಡ 2-0 ದಕ್ಷಿಣ ಆಫ್ರಿಕಾ ವಿರುದ್ಧ ಪಾರಮ್ಯ ಮೆರೆಯಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಿತು. ಪಿಡೆ ಅಧ್ಯಕ್ಷರಾಗಿ ವಿಶ್ವನಾಥ್ ಆನಂದ್. ನವದೆಹಲಿ 5 ಬಾರಿ ವಿಶ್ವ ಚಾಂಪಿಯನ್ ವಿಶ್ವನಾಥ್ ಆನಂದ್ ರವರು ವಿಶ್ವ ಚೆಸ್ ಫೆಡರೇಷನ್ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ಶೂಟಿಂಗ್ ವಿಶ್ವಕಪ್ ಮೊದಲ ಪದಕ ಗೆದ್ದ ಭಾರತ. ಪಿಟಿಐ ಚಂಡೀಗಢದ ಸೈಮನ್ಸ್ ರವರ ಮೂಲಕ ISSF ವಿಶ್ವಕಪ್ ರೈಫಲ್ ಪಿಸ್ತೂಲ್ ಶಾರ್ಟ್ಗನ್ ಟೂರ್ನಿಯಾದಲ್ಲಿ ಭಾರತ ಕೊನೆಗೂ ಮೊದಲ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಇವತ್ತಿನ ಶುಭಾಷಿತ: ವಿದ್ಯಾರ್ಥಿಗಳು ಭತ್ತದ ಚೀಲಗಳಾಗಿರಬಾರದು, ಭತ್ತದ ಗದ್ದೆಗಳಾಗಿರಬೇಕು. ಕುವೆಂಪುರವರು.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ. ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ

0: ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
2: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಕಾರ್ಯಕ್ರಮ ಅಂತ್ಯವಿಲ್ಲದ ಹಂಕೆ ಎಂಬ ವಿಷಯದ ಕುರಿತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಎಡೆತಲೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ಶ್ರೀ ಎಸ್ ಅರ್ಷರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಸ್ಪೆಷಲ್ ಡೇ. ಆ ಸ್ಪೆಷಲ್ ಡೇ ದಿವಸನೇ ನಾವು ಈ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಪೈ ಅಂತ್ಯವಿಲ್ಲದ ಅಂಕೆ, ಅದಂದ್ರೆ ಏನು, ಈ ಪೈ ಅಂದ್ರೆ ಏನು ಅನ್ನುವಂತಹ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತಿನ ದಿನದ ಸ್ಪೆಷಲ್ ಏನಿದು, ಸೊ 22/7/2026, ಇದರಲ್ಲಿ 2026 ಅಲ್ಲಿ ನಮ್ಗೆ ಸ್ಪೆಷಲ್ ಕಾಣ್ತಾ ಇಲ್ಲ, ಬಟ್ 22/7/2026 ಏಳನೇ ತಿಂಗಳು ಅಂದ್ರೆ ಜುಲೈ 22ನೇ ತಾರೀಕನ್ನ ಪ್ರತಿ ವರ್ಷ ನಾವು ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರಿತೀವಿ. ಅಂದ್ರೆ ಇದು ಪೈಗೆ ಹತ್ತಿರವಾದ ಬೆಲೆ ಅಂತ ನಾವು ಲೆಕ್ಕಾಚಾರಗಳಲ್ಲಿ ಬಳಸ್ಕೊಳ್ತಾ ಇದೀವಿ. ಹಾಗಾಗಿ ಇವತ್ತನ್ನ ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರಿತೀವಿ. ಸೊ ಇವತ್ತು ಈ ಪೈ ಬಗ್ಗೆ ಏನೇನೆಲ್ಲ ನೋಡೋಣ, ಮತ್ತೆ ಇವತ್ತಿನ ಸ್ಪೆಷಲ್ ಏನಿದೆ ಅನ್ನುವಂತಹದ್ದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಪೈ ಅನ್ನುವಂತಹದ್ದು ಏನು, ಎಲ್ಲಿಂದ ಬಂತು ಅನ್ನುವಂತಹ ವಿಚಾರವನ್ನ ಮಕ್ಕಳೇ ನಾನೀಗ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲಾ ಭಾಷೆಗಳಲ್ಲೂ ಆಲ್ಫಬೆಟ್ಸ್ ಅಂದ್ರೆ ವರ್ಣಮಾಲೆ ಇರೋ ಹಾಗೆ ಗ್ರೀಕ್ ಆಲ್ಫಬೆಟ್ ಕೂಡ ಇದೆ. ಅದರಲ್ಲಿ ಹಲವಾರು ಅಕ್ಷರಗಳಿದೆ, ಇಲ್ಲಿ ಒಟ್ಟು 24 ಅಕ್ಷರಗಳು ಅಥವಾ ಸಿಂಬಲ್ಸ್ ಅಂತ ಕರೀಬಹುದು. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಿದ್ರೆ ಈ ಒಂದು ಆಲ್ಫಬೆಟ್ ಗ್ರೀಕ್ನ 16ನೇ ಲೆಟರ್ ಆಗಿದೆ ಪೈ ಅನ್ನುವಂತಹದ್ದು. ಸೊ ಇದು ಒಂದು ಗ್ರೀಕ್ ಭಾಷೆಯ ಆಲ್ಫಬೆಟ್ ಅನ್ನುವಂತಹದ್ದು ಗೊತ್ತಾಯ್ತು. ಹಾಗಾದ್ರೆ ಇದಕ್ಕೂ ಗಣಿತಕ್ಕೂ ಏನ್ ಸಂಬಂಧ, ಗಣಿತದಲ್ಲಿ ಈಗ ಆಲ್ರೆಡಿ ಇದನ್ನ ಬಳಸ್ತಾ ಇದೀವಿ ಅನ್ನೋಂತಹದ್ದೆಲ್ಲ ನಮ್ಗೆ ಗೊತ್ತು. ಹಾಗಾದ್ರೆ ಅದರದ್ದು ಸ್ಪೆಷಾಲಿಟಿ ಏನು, ಈ ಒಂದು ಪೈಯನ್ನೇ ಇಟ್ಕೊಂಡು ಇವತ್ ವೆಬಿನಾರ್ ಕರೆಯೋದಿಕ್ಕೆ ಕಾರಣ ಏನು, ಇದ್ರ ಮೇಲೆ ಇವತ್ತು ವೆಬಿನಾರ್ ಕರೆದಿದ್ದೀವಿ ಅಂದ್ರೆ ಇದೊಂದೇನೋ ಸ್ಪೆಷಲ್ ಅನ್ನುವಂತಹದ್ದು ನಮ್ಗೆ ಆಲ್ರೆಡಿ ಮಂದಟ್ಟಾಗುತ್ತೆ. ಸೊ ಏನ್ ಸ್ಪೆಷಲ್ ಇರಬಹುದು ಅನ್ನುವಂತಹದನ್ನ ಇವತ್ತು ತಿಳ್ಕೊಳ್ತಾ ಹೋಗ್ತೀನಿ. ಶಾಲಾ ಹಂತದ ಮಕ್ಕಳಿಗೋಸ್ಕರ ಅವರ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಪರಿಚಯ ಮಾಡುವಂತಹ ಪ್ರಯತ್ನ ಈ ಒಂದು ಸೆಷನ್ ಅಲ್ಲಿ ಮಾಡ್ತಾ ಹೋಗ್ತೇನೆ. ನೋಡೋಣ ಹಾಗಾದ್ರೆ ಈ ಪೈ ಅಂದ್ರೇನು, ನಮ್ ಜೊತೆ ಈ ಪೈ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನುವಂತಹದನ್ನ ತಿಳ್ಕೊಳ್ಳೋಣ. ಓಕೆ, ಮುಖ್ಯವಾಗಿ ಈ ಪೈ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಫಸ್ಟ್ ನಮ್ಮ ಸುತ್ತಮುತ್ತ ಇರುವಂತಹ ನಂಬರ್ಸ್ಗಳು ಅಂದ್ರೆ ಸಂಖ್ಯೆಗಳ ಬಗ್ಗೆ ಪರಿಚಯ ಇರಬೇಕಾಗತ್ತೆ. ಆಗ ಮಾತ್ರ ಪೈ ಅರ್ಥ ಆಗೋದಿಕ್ಕೆ ಸಾಧ್ಯ. ಈಗ ನಾವು ಹಲವಾರು ರೀತಿಯಾದಂತಹ ನಂಬರ್ಗಳನ್ನ LKGಯಿಂದ ಹಿಡಿದು ನಮ್ಮ ಎಜುಕೇಶನ್ ಮುಗಿಯೋವರೆಗೂ ಬಳಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಹೈಸ್ಕೂಲ್ ಲೆವೆಲ್ಗೆ ಮಾತಾಡೋದೇ ಆದ್ರೆ 1-10 ವರೆಗೆ ಹಲವಾರು ನಂಬರ್ಗಳನ್ನ ನಾವು ಈಗ ಆಲ್ರೆಡಿ ಬಳಸ್ತಾ ಇದ್ದೀವಿ.

ಅದರಲ್ಲಿ ಕೆಲವನ್ನ ನೋಡಿದಿರಾ, ಇನ್ನು ಕೆಲವನ್ನ ನೋಡಿಲ್ಲದೆ ಇರಬಹುದು. ಸೊ ಅಂತಹ ನಂಬರ್ ಗಳನ್ನ ಪರಿಚಯ ಮಾಡ್ಬೇಕಾದ್ರೆ ಮೊದಲಿಗೆ ಯಾವುದೇ ಟೀಚರ್ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡೋದೇ ನಿಮ್ಗೆ 1, 2, 3, 4 ಅಂತ, 1, 2, 3, 4 ಅಂತ ಸ್ಟಾರ್ಟ್ ಮಾಡ್ತೀವಿ. ಸಾಮಾನ್ಯವಾಗಿ ಎಣಿಕೆಗೆ ಬಳಸುವಂತಹ ಸಂಖ್ಯೆಗಳು, ಇಂತಹ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನ ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಇದ್ರ ಜೊತೆಯಲ್ಲಿ ಇನ್ನೊಂದು ನಂಬರ್ ಕೂಡ ಈಗ ನಿಮ್ ಮುಂದೆ ಬರುತ್ತೆ, ಅದನ್ನ ಈಗ ಆಲ್ರೆಡಿ ನೋಡಿದ್ದೀರಾ, ಹೆಮ್ಮೆಯ ನಂಬರ್ ಅಂತ ಹೇಳ್ಬೋದು. ಕಾರಣ, ಕಂಡು ಹಿಡಿದಿದ್ದು ನಮ್ಮ ದೇಶದವರೇ. ಸೊ ಈಗ ಆಲ್ರೆಡಿ 1, 2, 3, 4 ಅಂತ ನೋಡ್ತಿದ್ರಿ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ನಂಬರ್ ಸೇರ್ಕೊಳ್ತು 0. ಅಲ್ಲಿಗೆ 0 ಒಳಗೊಂಡಂತೆ 1, 2, 3, 4 ಅಂದ್ರೆ ನ್ಯಾಚುರಲ್ ನಂಬರ್ಸ್ ಏನ್ ಬರುತ್ತೆ, ಈ ಗುಂಪನ್ನ ನಾವು ಓಲ್ ನಂಬರ್ಸ್ ಅಂತ ಕರಿತೀವಿ, ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳೋದಿಲ್ಲ, ಓಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳುತ್ತೆ. ಇದಿಷ್ಟನ್ನ ಕೆಳ ಹಂತದಲ್ಲಿ ಅಂದ್ರೆ ಪ್ರೈಮರಿ ಲೋವರ್ ಪ್ರೈಮರಿ ಲೆವೆಲ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಹೋಗ್ತಾ ಹೋಗ್ತಾ ಹೊಸ ಹೊಸ ಸಂಖ್ಯೆಗಳು ನಿಮ್ಗೆ ಪರಿಚಯ ಆಗುತ್ತೆ. ಆ ರೀತಿ ಪರಿಚಯ ಆದಂತಹ ಸಂಖ್ಯೆಗಳಲ್ಲಿ ನಿಮ್ಗೆ ನೆಕ್ಸ್ಟ್ ಪರಿಚಯ ಆಗುವಂತಹದ್ದೇ ಈ ನೆಗೆಟಿವ್ ನಂಬರ್ಸ್ಗಳು. ಇಲ್ಲಿವರೆಗೂ ಪಾಸಿಟಿವ್ ನೋಡ್ತಿದ್ವಿ, ಹಂತ ಬೆಳೀತಾ ಹೋದ ಹಾಗೆ ನಿಮ್ಗೆ ಈ ಋಣಾತ್ಮಕ ಸಂಖ್ಯೆಗಳ ಪರಿಚಯ ಆಗುತ್ತೆ. ಈಗ ನೀವು ಅನಿಸ್ಬಹುದು, 0 ಇದೆ, 1, 2, 3, 4 ಅಂದ್ರೆ ಧನಾತ್ಮಕ ಪಾಸಿಟಿವ್ ನಂಬರ್ಸ್ ಗಳಿದೆ, ಅದ್ರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳು ನೆಗೆಟಿವ್ ನಂಬರ್ಸ್ಗಳು ಕೂಡ ಸೇರ್ಕೊಳ್ತು. ಇದಿಷ್ಟು ಗುಂಪನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಇಂಟೀಜರ್ಸ್ ಅಂದ್ರೆ ಎಲ್ಲವೂ ಸೇರ್ಕೊಂಡಿದೆ, ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಜೊತೆಗೆ 0, ಇಷ್ಟು ಸೇರಿಸ್ಕೊಂಡ್ರೆ ಇದನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ. ಇದಲ್ಲದೆ ಮತ್ತಷ್ಟು ಸಂಖ್ಯೆಗಳು, ನಾವು ಹೋಗ್ತಾ ಹೋಗ್ತಾ ಇನ್ನಷ್ಟು ಸಂಖ್ಯೆಗಳನ್ನ ಪರಿಚಯ ಮಾಡ್ಕೊಳ್ತೀವಿ ಮೇಲಿನ ಹಂತಗಳಿಗೆ, ಅಂದ್ರೆ ದೊಡ್ಡ ದೊಡ್ಡ ತರಗತಿಗಳಿಗೆ ಹೋಗ್ತಾ ಹೋಗ್ತಾ ಇನ್ನ ಹೊಸ ಹೊಸ ನಂಬರ್ಗಳು ನಿಮ್ಗೆ ಪರಿಚಯ ಮಾಡ್ತಾರೆ. ಆದ್ರಲ್ಲಿ ಟೀಚರ್ ನಿಮ್ಗೆ ಪರಿಚಯ ಮಾಡಿದ್ದು ಈ ತರ ನಂಬರ್ಗಳು, ಉದಾಹರಣೆಗೆ ಭಿನ್ನ ರಾಶಿ ಸಂಖ್ಯೆಗಳು ಬರುತ್ತೆ, ಫ್ರಾಕ್ಷನ್ಸ್, ಜೊತೆಗೆ ಡೆಸಿಮಲ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ರೀತಿ ನಂಬರ್ಸ್ ಗಳನ್ನ ನೋಡಾಯ್ತು ನಾವು. ಫಸ್ಟ್ 1, 2, 3, 4 ಮಾತ್ರ, ಜೊತೆಗೆ 0 ಸೇರಿಸ್ಕೊಂಡ್ವಿ, ಆಮೇಲೆ ನೆಗೆಟಿವ್ ನಂಬರ್ಸ್ ಸೇರಿಸ್ಕೊಂಡ್ವಿ, ಈಗ ಫ್ರಾಕ್ಷನ್ಸ್, ಡೆಸಿಮಲ್ಸ್ ಅಂದ್ರೆ ದಶಮಾಂಶಗಳು, ಭಿನ್ನ ರಾಶಿಗಳು ಎಲ್ಲವನ್ನೂ ಸೇರಿಸ್ಕೊಂಡ್ವಿ. ಇವೆಲ್ಲವನ್ನೂ ಸೇರಿಸ್ಕೊಂಡ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಅದರೊಳಗೆ ಇಂಟಿಜರ್ಸ್ ಇರುತ್ತೆ, ಓಲ್ ನಂಬರ್ಸ್ ಇರುತ್ತೆ, ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಇದಿಷ್ಟು ಸೇರಿದ್ರೆ ರ್ಯಾಷನಲ್ ನಂಬರ್ಸ್. ಸೊ ಇದಿಷ್ಟನ್ನ ನಾವು ನೋಡಿದೀವಿ. ಇದಲ್ಲದೆ ಬೇರೆ ಸಂಖ್ಯೆಗಳಿದೆಯಾ? ಖಂಡಿತ ಇದೆ. ಮೇಲಿನ ಹಂತಕ್ಕೆ, ಹೈಸ್ಕೂಲ್ ಹಂತಕ್ಕೆ ಬರ್ತಿದ್ದ ಹಾಗೇನೆ ನೀವು ಇನ್ನೊಂದಷ್ಟು ಸಂಖ್ಯೆಗಳ ಪರಿಚಯವನ್ನ ಮಾಡ್ಕೋತೀರಾ, ಅದೇನೆ ಇರ್ರ್ಯಾಷನಲ್ ನಂಬರ್ಸ್. ಈಗ √2, √5, √10 ಈ ರೀತಿ ಸಂಖ್ಯೆಗಳ ಪರಿಚಯ ನಿಮ್ಗೆ ಮೇಲಿನ ಹಂತಕ್ಕೆ ಹೋಗ್ತಾ ಹೋದಾಗೆ ಸಿಗುತ್ತೆ. ಸೊ ಇದನ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ರ್ಯಾಷನಲ್ ನಂಬರ್ಸ್ಗೆ ಭಾಗಲಬ್ಧ ಸಂಖ್ಯೆಗಳು, ಇರ್ರ್ಯಾಷನಲ್ ನಂಬರ್ಸ್ಗೆ ಅಭಾಗಲಬ್ಧ ಸಂಖ್ಯೆಗಳು. ನೀವು ಈ ಗ್ರೂಪ್ನಲ್ಲೇ ಗಮನಿಸಿದ್ರೆ √10 ಇದೆ, √2 ಇದೆ, ಮತ್ತೆ ಇನ್ನೆರಡು ಸಿಂಬಲ್ಸ್ ಗಳಿದೆ. ಆಕ್ಚುಯಲ್ ಆಗ ಅದು ಸಿಂಬಲ್ಸ್, ಆದ್ರೆ ಅದನ್ನು ನಂಬರ್ಸ್ ಆಗಿ ನಾವು ಉಪಯೋಗಿಸ್ತೀವಿ. ಅದರಲ್ಲಿ ಇವತ್ತು ಮುಖ್ಯವಾಗಿ ನಮಗ್ ಬೇಕಾಗಿರುವಂತದ್ದು ಪೈ. ಆ ಪೈ ಕೂಡ ಇರ್ರ್ಯಾಷನಲ್ ನಂಬರ್ಸ್ ಅಲ್ಲೇ ಸೇರ್ಕೊಳ್ಳುತ್ತೆ. ಸೊ ಎರಡು ಮೇಜರ್ ಗುಂಪನ್ನ ಇಲ್ಲಿ ನೋಡಿದ್ರಿ, ರ್ಯಾಷನಲ್ ನಂಬರ್ಸ್ ಅನ್ನಂತದ್ದೊಂದು, ಇರ್ರ್ಯಾಷನಲ್ ನಂಬರ್ಸ್ ಅನ್ನಂತದ್ದೊಂದು. ಈ ಎರಡೂ ಗುಂಪನ್ನು ಸೇರಿಸಿ ಒಂದು ದೊಡ್ಡ ಗುಂಪು ಮಾಡ್ಕೊಳ್ತೀವಿ, ಅದನ್ನೇ ರಿಯಲ್ ನಂಬರ್ಸ್. ಮಕ್ಕಳೇ, ನೀವು ಅಪ್ ಟು SSLC ವರೆಗೆ ಓದೋದು ಇಷ್ಟು ಸಂಖ್ಯೆಗಳ ಬಗ್ಗೆ ಮಾತ್ರ. ಸರ್, ಇದನ್ನ ಬಿಟ್ಟು ಬೇರೆ ನಂಬರ್ಗಳಿದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಆದ್ರೆ ಶಾಲಾ ಹಂತದಲ್ಲಿ ಆ ಸಂಖ್ಯೆಗಳ ಪರಿಚಯ ನಿಮ್ಗೆ ಇರೋದಿಲ್ಲ. ನಾನ್ ರಿಯಲ್ ನಂಬರ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ನೀವು PUC ಓದೋದಕ್ಕೆ ಪ್ರಾರಂಭಿಸ್ತೀರ. ಸದ್ಯಕ್ಕೆ ಇವತ್ತು ನಾನು ಪೈ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ರಿಯಲ್ಸ್ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ಸೊ ಬನ್ನಿ, ಹಾಗಾದ್ರೆ ಈ ಪೈ ಅಂದ್ರೇನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋದು ಪೈ ಅನ್ನೋದು ರಿಯಲ್ ನಂಬರೇ. ರಿಯಲ್ ನಂಬರ್ ಅಲ್ಲಿ ಯಾವ ಗ್ರೂಪು? ಇರ್ರ್ಯಾಷನಲ್ ನಂಬರ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗೆ ಸೇರ್ಕೊಳ್ಳುವಂತಹದ್ದು. ಇಷ್ಟು ನಮ್ಗೆ ಗೊತ್ತಾಗಿದೆ, ಪೈ ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಂದ್ರೆ ಏನು, ಯಾಕೆ ಇದು ಅಭಾಗಲಬ್ಧ ಸಂಖ್ಯೆ ಆಯ್ತು ಅನ್ನುವಂತಹದ್ದನ್ನ ಈಗ ನೋಡ್ತಾ ಹೋಗೋಣ. ಮಕ್ಕಳೇ, ಭಾಗಲಬ್ಧ ಸಂಖ್ಯೆ

ಬಗ್ಗೆ ಫಸ್ಟ್ ಮಾತಾಡ್ತೀನಿ, ಯಾಕೆಂದ್ರೆ ಇದ ಅರ್ಥ ಆದ್ರೆ ಅಭಾಗಲಬ್ಧ ಸಂಖ್ಯೆ ಬಗ್ಗೆ ಮಾತಾಡ್ಬೋದು. ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆ, ಯಾವ ಸಂಖ್ಯೆಯನ್ನ ಈ ರೀತಿ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ, ಅದೇ ಪಿ ಬೈ ಕ್ಯೂನೇ ಆಗ್ಬೇಕು ಅಂತ ಏನಿಲ್ಲ, ಎ ಬೈ ಬಿ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಮೇಲೊಂದ್ ನಂಬರ್ ಕೆಳಗೊಂದ್ ನಂಬರ್, ನಾವು ಭಿನ್ನ ರಾಶಿ ಬರಿತೀವಲ್ಲ ಫ್ರಾಕ್ಷನ್ಸ್ ಅಲ್ಲಿ, ನ್ಯೂಮರೇಟರ್ ಡಿನಾಮಿನೇಟರ್ ಅಂಶ ಮತ್ತೆ ಛೇದ ಅಂತ ಹೇಳ್ತೀವಲ್ಲ, ಆ ರೀತಿ ಮೇಲೊಂದು ಸಂಖ್ಯೆ ಕೆಳಗೊಂದು ಸಂಖ್ಯೆಯನ್ನ ಬರ್ಕೊಂಡ್ರೆ ಆ ರೀತಿಯಾದಂತಹ ಸಂಖ್ಯೆಯನ್ನ ರ್ಯಾಷನಲ್ ನಂಬರ್ ಅಂತ ನಾವು ಕರಿತೀವಿ. ಆದ್ರೆ ಕೆಲವು ಕಂಡೀಷನ್ಸ್ ಇವೆ, ಆ ಮೇಲೊಂದ್ ನಂಬರ್ ಕೆಳಗೊಂದ್ ನಂಬರ್ ಹಾಕ್ತಿವಲ್ಲ ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಆ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ಬರೆಯುವಂತಹ ಎರಡೂ ನಂಬರ್ಗಳು ಇಂಟೀಜರ್ಸ್ ಗ್ರೂಪ್ ಅಲ್ಲೇ ಸೇರಿರ್ಬೇಕು. ಇಂಟೀಜರ್ಸ್ ಗ್ರೂಪ್ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಒಂದು ಸಲ ನೋಡ್ಬಿಡಿ ಇಂಟೀಜರ್ಸ್ ಅಲ್ಲಿ ಯಾವ್ದು ಬರುತ್ತೆ, ಜೀರೋ ಬರುತ್ತೆ, ಎಲ್ಲ ಪಾಸಿಟಿವ್ ನಂಬರ್ ಬರುತ್ತೆ, ಎಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ, ಇವುಗಳನ್ನ ನಾವು ಅಲ್ಲಿ ಬಳಸುವಂತಹದ್ದು. ಮೇಲೊಂದ್ ನಂಬರ್ ಹಾಕಿ ಕೆಳಗೊಂದ್ ನಂಬರ್ ಹಾಕಿ ಅದು ರ್ಯಾಷನಲ್ ನಂಬರ್ ಆಗುತ್ತೆ. ಒಂದು ಕಂಡೀಷನ್ ಆಯ್ತು, ಇನ್ನೂ ಒಂದು ಕಂಡೀಷನ್ ಇದೆ. ಆ ಇನ್ನೂ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಕೆಳಗಡೆ ನೀವು ಇಂಟೀಜರ್ ಯಾವ್ದು ಬೇಕಾದ್ರೂ ಹಾಕ್ಬೋದು, ಆದ್ರೆ ಝೀರೋ ಬಿಟ್ಟು. ಝೀರೋ ಕೂಡ ಒಂದು ಇಂಟೀಜರ್ ಅಂದ್ರೆ ಪೂರ್ಣಾಂಕ, ಆದ್ರೆ ಝೀರೋ ಮಾತ್ರ ಕೆಳಗಡೆ ಹಾಕಬೇಡಿ. ಸೊ ಈ ರೀತಿಯಾಗಿ ಬರೆದ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇದು ಮುಖ್ಯವಾಗಿ ನಮ್ಗೆ ತಿಳ್ಕೊಳ್ಬೇಕಾದಂತಹ ಅಂಶ. ಇಂಟೀಜರ್ಸ್ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಯಾವುದನ್ನ ಬೇಕಾದ್ರೂ ನೀವು ಹಾಕೋಬಹುದು, ಮೇಲ್ಗಡೆ ಒಂದು ಕೆಳಗಡೆ ಒಂದು, ಕೆಳಗಡೆ ಮಾತ್ರ ಸೊನ್ನೆ ಹಾಕಬೇಡಿ ಅಷ್ಟೆ. ಮಕ್ಕಳೇ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಹಾಕಿದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅನ್ನುವಂತಹದ್ದು ನಮ್ಗೆ ಗೊತ್ತಾಯ್ತು. ನಾನೊಂದು ಸಣ್ಣ ಕ್ವಶನ್ ಅನ್ನ ನಿಮಗೆ ಕೇಳ್ತೀನಿ. ಈ ನೈನ್ ಅಂತ ಬರೆದಿದ್ದೀನಿ, ಜಸ್ಟ್ ನೈನ್, ಮೇಲೊಂದ್ ನಂಬರ್ ಕೆಳಗೊಂದ್ ನಂಬರ್ ಬರ್ದಿಲ್ಲ. ನನ್ನ ಕ್ವಶನ್ ಏನ್ ಗೊತ್ತಾ, ಇದು ರ್ಯಾಷನಲ್ ನಂಬರ್ ಅನ್ನುವಂತಹದ್ದು. ಥಿಂಕ್ ಮಾಡಿ, ಇದು ರ್ಯಾಷನಲ್ ನಂಬರ್ ಆಗುತ್ತಾ, ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಯಾಕಂದ್ರೆ ನಾನು ಭಾಗಲಬ್ಧ ಸಂಖ್ಯೆ ಅಂದ್ರೆ ಭಿನ್ನ ರಾಶಿ ರೂಪದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ, ಅಂದ್ರೆ ಮೇಲೊಂದು ಕೆಳಗೊಂದು ಇರಬೇಕು ಅಂತ ಹೇಳಿದ್ದೀನಿ. ಆದ್ರೆ ಈಗ ಇಲ್ಲಿ ಒಂಬತ್ತನ್ನ ಮಾತ್ರ ಕೊಟ್ಟಿದ್ದೀನಿ, ಇದು ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಥಿಂಕ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರಗಳನ್ನ ಕೊಡಬಹುದು. ಒಂಬತ್ತು ರ್ಯಾಷನಲ್ ನಂಬರ್ ಆಗುತ್ತಾ, ಹೇಗಾಗುತ್ತೆ ಅನ್ನುವಂತಹದ್ದನ್ನ ಈಗ ನೋಡ್ತಾ ಹೋಗೋಣ. ಆಗುತ್ತೆ ಅಥವಾ ಆಗಲ್ಲ ಎರಡನ್ನು ಕೂಡ ನೋಡ್ತಾ ಹೋಗೋಣ. ಕಾರಣ, ಯಾವುದೇ ಒಂದು ಸಂಖ್ಯೆ ತಗೊಂಡ್ರೆ ಅದರ ಛೇದದಲ್ಲಿ ಒಂದು ಇದ್ದೇ ಇರುತ್ತೆ. ಓಕೆ, ಸೊ 9/1 ಆಗುತ್ತೆ. ಯಾವುದೇ ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಬರೋದ್ರಿಂದ ಒಂಬತ್ತನ್ನ 9/1 ಅಂತಾನೂ ಕೂಡ ಬರ್ಕೊಳ್ಬಹುದು. ಈಗ ಗಮನಿಸಿ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಇದೆ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ. ಜೊತೆಗೆ ಇನ್ನೊಂದು ಕಂಡೀಷನ್, ಕೆಳಗಡೆ ಕ್ಯೂ ಝೀರೋ ಆಗಿಲ್ಲ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ, ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದು ಫಸ್ಟ್ ನಮಗ್ ಗೊತ್ತಿರಬೇಕು, ಪೈ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್, ಇಲ್ಲಿ ಮಕ್ಕಳೇ ಗಮನಿಸಿ, ಒಂದಷ್ಟು ಸಂಖ್ಯೆಗಳನ್ನ ಬರೆದಿದ್ದೀನಿ, 1/3, 2/5, 5/6 ಮತ್ತೆ 100/99 ಅಂತ. ಇದಿಷ್ಟನ್ನು ನಾನು ಡೆಸಿಮಲ್ ಫಾರ್ಮ್ಗೆ ಅಂದ್ರೆ ದಶಮಾಂಶದ ರೂಪಕ್ಕೆ ಹಾಕಿದ್ದೀನಿ. 1/3 ಅಂದ್ರೆ ನೀವು 3 ಇಂದ 1 ಅನ್ನ ಡಿವೈಡ್ ಮಾಡಿದ್ರೆ 0.3333 ಅಂತ ಬರ್ತಾನೆ ಹೋಗುತ್ತೆ. 3 ಇಸ್ ರೆಕರಿಂಗ್ ಅಂದ್ರೆ ರಿಪೀಟಿಂಗ್, 3 ಅನ್ನಂತಹದ್ದು ಪುನರಾವರ್ತನೆ ಆಗ್ತಾ ಇದೆ. ಹಾಗೆ 2/5 ವ್ಯಾಲ್ಯೂ ನೋಡಿ, 0.4 ಬರುತ್ತೆ. ಇದು ನಿಂತೋಗಿದೆ ಅಂದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ, ಪುನರಾವರ್ತನೆ ಆಗ್ತಾ ಇಲ್ಲ, ಸ್ಟಾಪ್ ಆಗ್ಬಿಟ್ಟಿದೆ. ಹಾಗೆ 5/6 ಗಮನಿಸಿ, ಮೇಲ್ಗಡೆ ರೀತಿಯಲ್ಲೇ ಮುಂದುವರಿತಾ ಹೋಗ್ತಾ ಇದೆ. ವ್ಯತ್ಯಾಸ ಇಷ್ಟೇ, ಇಲ್ಲಿ ಮೊದಲನೇ ಅಂಕಿ ಡಿಜಿಟ್ ಅಲ್ಲಿ 8 ಬಂದಿದೆ, ನಂತರ ಎಲ್ಲ 3 ಬರ್ತಾ ಇದೆ. ಅದೇ ರೀತಿಯಲ್ಲಿ 100/99 ತಗೊಂಡ್ರೆ ಅದರಲ್ಲಿ ಇನ್ನೂ ವಿಶೇಷ ಆಗಿದೆ, 0101 ಅಂತ ಎರಡೆರಡು ನಂಬರ್ ರಿಪೀಟ್ ಆಗ್ತಾ ಇದೆ. ಸೊ ಮುಖ್ಯವಾಗಿ ರ್ಯಾಷನಲ್ ನಂಬರ್ಸ್ ಗಳನ್ನ ನೀವು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಎರಡು ರೀತಿಯಾಗಿ ಸಿಕ್ಕುತ್ತೆ. ಇಲ್ಲಿ ಮೊದಲನೇದು ಮತ್ತೆ ಎರಡನೇದು ಎಕ್ಸಾಂಪಲ್ ಅನ್ನ ಕಂಪೇರ್ ಮಾಡಿ ನೋಡಿ. ಮೊದಲನೇದರಲ್ಲಿ ಬಂದಂತಹ ಸಂಖ್ಯೆಯೇ ಪದೇ ಪದೇ ರಿಪೀಟ್ ಆಗ್ತಾ ಇದೆ,
ಪುನರಾವರ್ತನೆ ಆಗ್ತಾ ಇದೆ.

ರೆಕರಿಂಗ್ ಅಂತ ಕರಿತೀವಿ. ಜೊತೆಗೆ ಅದು ನಿಲ್ಲೋದೇ ಇಲ್ಲ. ಈಗ 1/3 ಅನ್ನ ನೀವು ಡಿವೈಡ್ ಮಾಡ್ಕೊಂಡು ಹೋಗಿ ಅದು ಎಂಡೇ ಆಗೋದಿಲ್ಲ, 3 ಅಂತ ಬರ್ತಾನೆ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಇನ್ಫೈನೈಟ್ ಅಂತ. ಅಂದ್ರೆ ಅಂತ್ಯವಿಲ್ಲ, ಅಂತ್ಯನೇ ಆಗೋದಿಲ್ಲ, ಇದಕ್ಕೆ ಅಂತ್ಯ ಆಗ್ತಾ ಇಲ್ಲ. ಜೊತೆಗೆ ಬಂದದ ನಂಬರೇ ಪುನಃ ಪುನಃ ಬರ್ತಾ ಇದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಅಂತ್ಯಗೊಂಡು ಬಿಟ್ಟಿದೆ. ದಟ್ ಮೀನ್ಸ್ 2 ನೀವು 5 ಇಂದ ಡಿವೈಡ್ ಮಾಡಿದ್ರೆ ಅಂದ್ರೆ ಶೇಷ 0 ಬಂದ್ಬಿಟ್ಟು ಲೆಕ್ಕ ಮುಗಿದೋಗುತ್ತೆ. ಅಂದ್ರೆ ಇದು ಅಂತ್ಯಗೊಂಡಿದೆ. ಮಕ್ಕಳೇ, ಇಲ್ಲಿ ಈ ಕ್ಲಾರಿಟಿ ನೀವು ತಗೋಬೇಕು, ಯಾವ ಸಂಖ್ಯೆಗಳು ಎಂಡ್ ಆಗ್ಬಿಡುತ್ತೋ, ಅಂತ್ಯಗೊಳ್ಳುತ್ತೋ ಅದು ಭಾಗಲಬ್ಧ ಸಂಖ್ಯೆ. ಅದು ಬಿಟ್ರೆ ಬೈ ಚಾನ್ಸ್ ಎಂಡ್ ಆಗ್ತಾ ಇಲ್ವಾ, ಆ ಡೆಸಿಮಲ್ಸ್ ನ ನೋಡಿ ರಿಪೀಟ್ ಆಗ್ತಾ ಇರಬೇಕು. ರಿಪೀಟ್ ಆಗ್ತಾ ಇದ್ರೆ ಅದು ಕೂಡ ರ್ಯಾಷನಲ್ ನಂಬರ್ಸ್, ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಆ ರಿಪೀಟೇಷನ್ಸ್ ಒಂದೇ ಅಂಕಿ ರಿಪೀಟ್ ಆಗ್ಬೋದು, ಮೊದಲನೇ ಎಕ್ಸಾಂಪಲ್ ತರ ಅಥವಾ ಮೂರನೇ ಎಕ್ಸಾಂಪಲ್ ತರ ಅಥವಾ ಕೊನೆ ಎಕ್ಸಾಂಪಲ್ ತರ ಜೋಡಿ ಜೋಡಿ ಅಂದ್ರೆ 0101 ಅನ್ನೋ ರೀತಿಯಲ್ಲಿ ಆಗ್ಬೋದು. ಜೋಡಿನೇ ಆಗ್ಬೇಕಾ ಇಲ್ವಾ, ಇನ್ನೂ ಹಲವಾರು ಅಂಕಿಗಳು, ಒಂದು 5-6 ಅಂಕಿಗಳು ಬಂದು ಮತ್ತೆ ಅದೇ 5-6 ಅಂಕಿಗಳು ರಿಪೀಟ್ ಆಗ್ತಾ ಹೋಗ್ಬೋದು. ಈಗ ನಮ್ಗೆ ಇಲ್ಲಿ ಗೊತ್ತಾಗಿದ್ದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಎಂಡ್ ಆಗಂತಹ ಸಂಖ್ಯೆಗಳು. ಒಂದು ಬೈ ಚಾನ್ಸ್ ಎಂಡ್ ಆಗ್ಲಿಲ್ಲ ಅಂದ್ರೆ ರೆಕರಿಂಗ್ ಆಗ್ಬೇಕು, ಅಂದ್ರೆ ರಿಪೀಟ್ ಆಗ್ತಾ ಇರಬೇಕು, ಪುನರಾವರ್ತನೆ ಕೊಳ್ತಾ ಇರಬೇಕು. ಇದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ ಗೊತ್ತಾದ್ರೆ ನೆಕ್ಸ್ಟ್ ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಪೈ ಅನ್ನೋದು ಇರ್ರ್ಯಾಷನಲ್ ನಂಬರ್, ಅದು ಗೊತ್ತಾಗ್ಬೇಕಾದ್ರೆ ಇದ್ ಗೊತ್ತಾಗ್ಬೇಕು. ಸೊ ಈಗ ಇರ್ರ್ಯಾಷನಲ್ ನಂಬರ್ಸ್ ಗೆ ಬರ್ತೀನಿ. ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನ್ ಗೊತ್ತಾ, ಯಾವ ಸಂಖ್ಯೆಯನ್ನ P/Q ಫಾರ್ಮ್ ಅಲ್ಲಿ ಬರೆಯಕ್ ಆಗೋದಿಲ್ವೋ, ಜೊತೆಗೆ ಆ ಕಂಡೀಷನ್ಸ್ ಏನು, ಪಿ ಮತ್ತೆ ಕ್ಯೂಗಳು ಇಂಟೀಜರ್ಸ್ ಆಗಿರ್ಬೇಕು ಅಂತ ಹೇಳಿದ್ವಲ್ಲ, ಆ ತರ ಇಟ್ಕೊಂಡು ಬರೆಯೋದಕ್ ಆಗೋದಿಲ್ವೋ ಅದನ್ನ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೊದಲನೇ ತಗೊಳ್ಳಿ, ರೂಟ್ 2 ಅನ್ನ ನಾವು P/Q ಫಾರ್ಮ್ ಅಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. P/Q ಫಾರ್ಮ್ ಅಲ್ಲಿ ಬರೀಬಹುದು, ಆದ್ರೆ ಮೇಲೆ ಮತ್ತೆ ಕೆಳಗೆ 2 ಇಂಟೀಜರ್ಸ್ ಇರಬೇಕು ಅಂತ ಹೇಳದ್ನಲ್ಲ, ಆ ರೀತಿ ಇಡೋದಕ್ಕೆ ಸಾಧ್ಯ ಇಲ್ಲ. ಐದರ್ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಇರ್ರ್ಯಾಷನಲ್ ನಂಬರ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಮ್ಗೆ ಇಂಟೀಜರ್ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ √2 ಅನ್ನೋದು ಇರ್ರ್ಯಾಷನಲ್ ನಂಬರ್. ಹಾಗೆ √3 ತಗೊಳ್ಳಿ, ಸೇಮ್ ಥಿಂಗ್, ಇದರಲ್ಲೂ ಕೂಡ P/Q ಫಾರ್ಮ್ ಅಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಮೇಲೆ ಮತ್ತೆ ಕೆಳಗೆ 2 ಇಂಟೀಜರ್ ಆಗಿರೋದಿಲ್ಲ, ಇಲ್ಲ ಮೇಲ್ಗಡೆದ ಇಂಟೀಜರ್ ಆಗಿರುತ್ತೆ, ಇಲ್ಲ ಕೆಳಗಡೆದ ಇಂಟೀಜರ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಈಗ ಆಲ್ರೆಡಿ SLC ತನಕ ಓದಿರಂತಹ ಮಕ್ಕಳಿದ್ರೆ ಅನುಮಾನ ಬಂದಿರಬಹುದು, ಇದ್ಯಾಕೆ ಮೂರನೇದನ್ನ ಬರ್ದಿದಾರಲ್ಲ √4. ಆಕ್ಚುಯಲ್ ಆಗಿ √4 ಇರ್ರ್ಯಾಷನಲ್ ನಂಬರ್ ಅಲ್ಲ, ಇದು ರ್ಯಾಷನಲ್ ನಂಬರ್. ಯಾಕಂದ್ರೆ √2 ನಾವು ವ್ಯಾಲ್ಯೂ ಕಂಡು ಹಿಡಿದ್ರೆ 2 ಬಂದ್ಬಿಡುತ್ತೆ. 2 ಅನ್ನೋದೇನು, ಎಂಡ್ ಆಗಿರಂತದ್ದು. ಎಂಡ್ ಆದ್ಮೇಲೆ ಏನದು, ರ್ಯಾಷನಲ್ ನಂಬರ್. ಹಾಗೆ √5 ತಗೊಳ್ಳಿ, ಇದು ಕೂಡ ಇರ್ರ್ಯಾಷನಲ್ ನಂಬರ್. ಮಕ್ಕಳೇ, ಈ ಹಿಂದೆ ಗಮನಿಸಿದ್ದಕ್ಕೂ ಇಲ್ಲಿರಂತಹ ನಂಬರ್ಗಳಿಗೂ ಒಂದು ಸಾಮ್ಯತೆ ಅಥವಾ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಏನಂತಂದ್ರೆ, ಡೆಸಿಮಲ್ ಪಾಯಿಂಟ್ಸ್ ಗಳಿದೆಯಲ್ಲ, √2 ನಲ್ಲಿ ನೋಡಿ, 3 ನಲ್ಲಿ ನೋಡಿ, √5 ನಲ್ಲಿ ನೋಡಿ, ಪಾಯಿಂಟ್ ಆದ್ಮೇಲೆ ಬಂದಿರಂತಹ ಅಂಕಿಗಳನ್ನ ಗಮನಿಸಿ, ಎಲ್ಲಾದ್ರೂ ಅದು ರಿಪೀಟ್ ಆಗ್ತಾ ಇದೆಯಾ? ಈ ಹಿಂದೆ ಒಂದೇ ಅಂಕಿ ರಿಪೀಟ್ ಆಗ್ತಾ ಇತ್ತು ಅಥವಾ ಜೋಡಿ ಅಂಕಿಗಳು ರಿಪೀಟ್ ಆಗ್ತಾ ಇತ್ತು. ನಾನು ಈಗ ಆಲ್ರೆಡಿ ಹೇಳಿದ್ದೆ, ಬರೀ ಜೋಡಿನೇ ಆಗ್ಬೇಕು ಅಂತ ಏನಿಲ್ಲ, 4 ಅಂಕಿಗಳು 5 ಅಂಕಿಗಳು ರಿಪೀಟ್ ಆಗ್ಬೋದು ಅಂತ. ಬಟ್ √2, √3, √5 ಅಲ್ಲಿ ನೀವು ಗಮನಿಸಿದ್ರೆ ರಿಪೀಟೇಷನ್ಸ್ ಇಲ್ಲ. ಜೊತೆಗೆ 3 ಕೂಡ ಇನ್ಫೈನೈಟ್, ಅಂದ್ರೆ ಅಂತ್ಯಗೊಳ್ತಾ ಇಲ್ಲ, ಎಷ್ಟು ದೂರದವರೆಗೆ ಬೇಕಾದ್ರೂ ಬರ್ಕೊಳ್ತಾ ಹೋಗಬಹುದು. ಅಂದ್ರೆ ಅಂತ್ಯಗೊಳ್ತಾ ಇಲ್ಲ, ಜೊತೆಗೆ ರಿಪೀಟ್ ಆಗ್ತಾ ಇಲ್ಲ. ಈ ತರ ಇದ್ರೆ ಅದನ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎಂಡ್ ಆಗ್ಬಿಟ್ರೆ ಅದು ಇರ್ರ್ಯಾಷನಲ್ ಬರೋದೇ ಇಲ್ಲ. ಎಂಡ್ ಆಯ್ತು ಅಂತಂದ್ರೆ ಅದು ರ್ಯಾಷನಲ್ ನಂಬರ್, ಇಲ್ಲಿಗೆ ಬರೋದೇ ಇಲ್ಲ. ಈಗ ನಾವು ಇವತ್ತು ಕಲಿತಾ ಇರುವಂತಹ ಪೈ ಈ ಒಂದು ಗುಂಪಿಗೆ ಸೇರುತ್ತೆ. ಅಂದ್ರೆ ಈ ಪೈ ಬೆಲೆಯನ್ನ ನೀವು ಡೆಸಿಮಲ್ ರೂಪದಲ್ಲಿ ಬರ್ದಿದ್ದೇ ಆದ್ರೆ ಅದು ಇನ್ಫೈನೈಟ್ ಆಗಿರುತ್ತೆ, ಅಂದ್ರೆ ಅಂತ್ಯಗೊಳ್ಳೋದಿಲ್ಲ, ಜೊತೆಗೆ ರಿಪೀಟ್ ಕೂಡ ಆಗೋದಿಲ್ಲ. ಆದ್ರಿಂದ ಪೈಯನ್ನ ನಾವು ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಇದಿಷ್ಟು ನಾನು ಮಾತಾಡಿದ್ದು, ಪೈ ಅನ್ನೋದು ಒಂದು ಇರ್ರ್ಯಾಷನಲ್ ನಂಬರ್.

ಅಂತ ನಿಮ್ಗೆ ಅರ್ಥ ಮಾಡಿಸೋದಿಕ್ಕೆ. ಹಾಗಾದ್ರೆ ಈ ಪೈ ಅಂದ್ರೆ ಏನು ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಯಾಕೆಂದ್ರೆ ಇವತ್ತಿನ ಟೈಟ್ಲೆ ಹಾಗೆ ಇರೋದು ಏನೋ ಅಂತ್ಯಗೊಳ್ಳದ ಅಂಕೆ ಅಂತ. ಈಗ ನಿಮಗ್ ಗೊತ್ತಾಗಿದೆ ಇರ್ರಾಷನಲ್ ನಂಬರ್ ಅಂದ್ರೆ ಅಂತ್ಯಗೊಳ್ಳದೆ ಇರುವಂತಹ ಅಂಕೆ ಅಂತ. ಅಲ್ಲಿಗೆ ಪೈ ಅನ್ನಂತಹದ್ದು ಇನ್ಫೈನೈಟ್ ಡೆಸಿಮಲ್ ಅನ್ನುವಂತಹದ್ದು ಗೊತ್ತಾಯ್ತು. ಹಾಗಾದ್ರೆ ಈ ಪೈ ಅನ್ನುವಂತಹದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಪೈ ಅನ್ನುವಂತಹದನ್ನ ಕಂಡುಹಿಡಿಯೋದಕ್ಕೆ ನಮಗೆ ಮೂಲವಾಗಿ ಹೋಗುವಂಥದ್ದು ಸರ್ಕಲ್. ಈ ಸರ್ಕಲ್ ಅಲ್ಲಿ ಒಂದು ಸೆಂಟರ್ ಇದೆ, ಹಾಗೆ ಸುತ್ತ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಗಳಿದೆ. ಇಲ್ಲಿ ಈ ಸುತ್ತ ಇರುವಂತಹ ಈ ಒಂದು ರೇಖೆಯನ್ನ ಸರ್ಕಂಫರೆನ್ಸ್ ಪರಿಧಿ ಅಂತ ಕರೀತೀವಿ. ಹಾಗೆ ಇಲ್ಲಿ ಎರಡು ಯಾವ್ದಾದ್ರು ಪಾಯಿಂಟ್ ತಗೋತೀನಿ, ಅಲ್ಲೊಂದು ಪಾಯಿಂಟ್ ತಗೊಂಡಿದ್ದೀನಿ, ಇನ್ನೊಂದು ಪಾಯಿಂಟ್ ಇಲ್ಲೊಂದು ತಗೋತೀನಿ. ಈ ಎರಡು ಪಾಯಿಂಟ್ಗಳು ಜಾಯ್ನ್ ಆಗೋ ಹಾಗೆ ಆ ಮಧ್ಯದ ಪಾಯಿಂಟ್ ಇಂದ ನಾನು ಒಂದು ಲೈನ್ ಅನ್ನ ಹೇಳಿದ್ದೀನಿ, ಇದನ್ನ ನಾವು ವ್ಯಾಸ ಡಯಾಮೀಟರ್ ಅಂತ ಕರಿತೀವಿ. ಸೊ ನಾವೇನ್ ಮಾಡಿದ್ವಿ, ಒಂದು ವೃತ್ತ ತಗೊಂಡು ಪರಿಧಿ ತಗೊಂಡ್ವಿ, ವ್ಯಾಸ ತಗೊಂಡ್ವಿ, ಇವೆರಡನ್ನ ಇಟ್ಕೊಂಡು ಈಗ ನಾವು ಡಿವೈಡ್ ಮಾಡೋಣ. ಅಂದ್ರೆ ಸರ್ಕಂಫರೆನ್ಸ್ ಅನ್ನ ಡಯಾಮೀಟರ್ ಇಂದ ಡಿವೈಡ್ ಮಾಡೋಣ. ಹಾಗೆ ಡಿವೈಡ್ ಮಾಡಿದ್ರೆ ನಮಗ್ ಸಿಗೋದೆ ಪೈ. ಸೊ ಇಷ್ಟೊತ್ತಿನವರೆಗೂ ಪೈ ಅಂದ್ರೇನು, ಪೈ ಅಂದ್ರೇನು ಅಂತ ಹುಡುಕ್ತಾ ಇದ್ವಲ್ಲ. ಗ್ರೀಕ್ ಭಾಷೆಯ 16ನೇ ಅಕ್ಷರ ಅಂತ ಹೇಳ್ಕೊಳ್ತಾ ಕೂತಿದ್ವಿ, ಅದೊಂದು ನಂಬರ್ ಅಂತ ಹೇಳ್ತಿದ್ವಿ. ಆ ನಂಬರ್ನ ಮೀನಿಂಗ್ ಏನಂತಂದ್ರೆ, ಯಾವ್ದಾದ್ರೂ ಸರ್ಕಲ್ ಬರ್ಕೊಳ್ಳಿ ಮಕ್ಕಳೇ, ಆ ಸರ್ಕಲ್ದು ಸರ್ಕಂಫರೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡ್ಕೊಳ್ಳಿ, ಅದನ್ನ ಅದೇ ಸರ್ಕಲ್ ಡಯಾಮೀಟರ್ ಇಂದ ಡಿವೈಡ್ ಮಾಡಿ, ಕೊನೆಗೆ ನಿಮಗ್ ಸಿಗುತ್ತಲ್ಲ ಆನ್ಸರ್, ಅದೇನೆ ಪೈ. ಸೊ ಪೈ ಅಂದ್ರೆ ಈಗ ನಮ್ಗೆ ಏನು ಅಂತ ಅರ್ಥ ಆಯ್ತು. ಇಷ್ಟೇನಾ ಪೈ? ಇಲ್ಲ, ಇಷ್ಟಕ್ಕೆ ಮುಗ್ದಿಲ್ಲ, ಇದರ ಸೋಜಿಗ ಇನ್ನ ತುಂಬಾ ಇದೆ, ಹೇಳ್ತಾ ಹೋಗ್ತೀನಿ. ಈಗ ಈ ಪೈ ಬೆಲೆಗೆ ನಮ್ಮ ಸ್ಕೂಲ್ನಲ್ಲಿ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಒಂದು ಬೆಲೆಯನ್ನ ಹಾಕ್ಸ್ಬಿಡ್ತೀವಿ ನಾವು. ಅದು ಯಾವ್ದಂತಂದ್ರೆ ನೋಡಿ, ಈ ನಂಬರ್ 22/7 ಅಂತ ನಿಮಗೆ ಎಷ್ಟೋ ಕಡೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಪೈ ವ್ಯಾಲ್ಯೂನ 22/7 ಅಂತ ಹಾಕೊಂಡು ಹಾಕ್ಬಿಡ್ತೀವಿ, ಲೆಕ್ಕನು ಮಾಡಿದೀವಿ. ಹಾಗಾದ್ರೆ ಈ ಪೈ ಅನ್ನೋದು 22/7 ಅನ್ನುವಂತಹದ್ದು ಈಗ ನೆಕ್ಸ್ಟ್ ಡೌಟ್ ನಮ್ಗೆ ಇರಬಹುದು, ಇಲ್ಲದೆ ಇರಬಹುದು. ಅದ್ ನಿಜನಾ ಅಥವಾ ಸುಳ್ಳ ಅನ್ನುವಂತಹದನ್ನ ನಾವೀಗ ನೋಡ್ತಾ ಹೋಗೋಣ. ಈ 22/7 ಮಕ್ಕಳೇ ನಾ ಡಿವೈಡ್ ಮಾಡಿದ್ದೀನಿ ನೋಡಿ, 22 7 ಇಂದ ಡಿವೈಡ್ ಮಾಡಿದ್ದೀನಿ. 3.142857 ಅಂತ ಇಲ್ಲಿ ಉದ್ದಕ್ಕೆ ಬರ್ತಾ ಇದೆ. ಜೊತೆಗೆ ಇದನ್ನ ನೀವು ಎಷ್ಟೇ ಹೊತ್ತು ಮಾಡಿದ್ರು, ಎಷ್ಟೇ ವರ್ಷಗಳು ಮಾಡಿದ್ರು ಎಂಡ್ ಆಗಲ್ಲ, ಶೇಷ ಬರ್ತಾನೆ ಇರುತ್ತೆ, ನೀವು ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಆದ್ರೆ ಇಲ್ಲೊಂದು ಸ್ಪೆಷಾಲಿಟಿಯನ್ನ ಗಮನಿಸಿ ಮಕ್ಕಳೇ, ಮೇಲೆ ಬಂದಿರಂತಹ ನಂಬರ್ಗಳಿದೆಯಲ್ಲ, ಈ ನಂಬರ್ಗಳ ಪ್ಯಾಟರ್ನ್ ಅನ್ನ ಗಮನಿಸಿ. ಪಾಯಿಂಟ್ ಆದ್ಮೇಲೆ 1 4

ಇರ್ರ್ಯಾಷನಲ್ ನಂಬರ್. ಯಾಕೆಂದ್ರೆ ನಾವು ಪೈ ವ್ಯಾಲ್ಯೂನ 22/7 ಅಂತ ಹಾಕೊಂಡು ಲೆಕ್ಕ ಮಾಡ್ತಾ ಇದೀವಿ. ನಮಗೀಗ ಗೊತ್ತಾಗಿರಂತಹ ವಿಚಾರ ಏನಂದ್ರೆ ಪೈ ಅನ್ನಂಥದ್ದು ಇರ್ರ್ಯಾಷನಲ್ ಅಂತ. ಬಟ್ ಈಗ ಪೈ ವ್ಯಾಲ್ಯೂ 22/7 ಹಾಕೊಂಡು ಮಾಡಿದ್ರೆ ಬರ್ತಾರಂತಹ ಡೆಸಿಮಲ್ಸ್ ಗಮನಿಸಿದ್ರೆ ಇಲ್ಲಿ ನೋಡಿದ್ರೆ ಇದು ರ್ಯಾಷನಲ್ ನಂಬರ್ ತರ ಬರ್ತಾ ಇದೆ. ಯಾಕೆಂದ್ರೆ ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾನು ಹೇಳಿದ್ದೆ ಬರುವಂತಹ ಅಂಕಿಗಳೇ ರಿಪೀಟ್ ಆಗ್ತಾ ಇದ್ರೆ ಅದು ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್. ಆದ್ರೆ ಪೈ ಇರ್ರ್ಯಾಷನಲ್ ನಂಬರ್. ಈಗ ಇಲ್ಲಿ ನಮ್ಗೆ ದ್ವಂದ್ವ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ನಮ್ಮ ಶಾಲೆಯಲ್ಲಿ ಪೈ ಜಾಗಕ್ಕೆ 22/7 ಉಪಯೋಗಿಸ್ತಾ ಇರೋದು ಸರಿನಾ ಅನ್ನುವಂಥದ್ದು. ಮಕ್ಕಳೇ ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ, ನೀವೇ ತೀರ್ಮಾನ ಮಾಡ್ತೀರಾ. ನಾನು ಯೂಸ್ ಮಾಡ್ತಾ ಇರೋಂತಹ ಬೆಲೆ 22/7 ಅನ್ನೋಂಥದ್ದು ಸರಿನಾ ಅಥವಾ ಅಲ್ವಾ ಅನ್ನುವಂತಹದನ್ನ ನೀವೇ ನೋಡ್ತೀರಾ. ಬನ್ನಿ ಹಾಗೆ ಮುಂದುವರಿತಾ ಹೋಗೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮೊದಲಾಗಿ ಪೈ ಅನ್ನುವಂತಹದ್ದನ್ನ ಈ ಸರ್ಕಲ್ ಮುಖಾಂತರ ಅರ್ಥ ಮಾಡಿಸೋ ಪ್ರಯತ್ನವನ್ನ ನಿಮ್ಗೆ ಮಾಡ್ತೀರಿ. ಈಗ ಇಲ್ಲಿ ಗಮನಿಸಿ, ಒಂದು ಸರ್ಕಲ್ ಅನ್ನ ತಗೊಂಡು ಪೈ ಅಂದ್ರೆ ಏನು ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗೆ ಗಮನಿಸಿ ಮಕ್ಕಳೇ, ಒಂದು ಸರ್ಕಲ್ ಅನ್ನ ತಗೊಂಡಿದ್ದೀನಿ. ಈ ಸರ್ಕಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದರದ್ದು ಡಯಾಮೀಟರ್ ಏನಿದೆ, ಆ ಡಯಾಮೀಟರ್ ಅಷ್ಟೇ ಅಗಲ ಇರುವಂತಹ ಭಾಗಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ 0 to 1 ಈ ಡಯಾಮೀಟರ್ ಎಷ್ಟಗಲ ಇದೆಯಾ, ಅದು ಒಂದು ಭಾಗ. ಅದೇ ತರ 1 to 2 ಕೂಡ ಆ ಡಯಾಮೀಟರ್ ಎಷ್ಟಗಲ ಇತ್ತು ಅಷ್ಟೇ ಅಗಲ ಮಾಡ್ಕೊಂಡಿದ್ದೀನಿ. ಇದೇ ತರ ಒಂದು 3-4 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಗಮನಿಸಿ ಏನಾಗುತ್ತೆ ಅಂತ, ಈ ಸರ್ಕಲ್ ಅನ್ನ ತಗೊಂಡು ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಅದರ ಸರ್ಕಮ್ಫರೆನ್ಸ್ ಸ್ಟ್ರೈಟ್ ಲೈನ್ ಆಗುತ್ತೆ. ಆ ಸ್ಟ್ರೈಟ್ ಲೈನ್ ಅನ್ನ ಬಿಟ್ಟಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಈಗ ಈ ಸರ್ಕಮ್ಫರೆನ್ಸ್ ನೀಲಿ ಲೈನ್ ಕಾಣ್ತಾ ಇದೆಯಲ್ಲ, ಇದನ್ನ ನಾನು ಪೂರ್ತಿ ಕಟ್ ಮಾಡಿ ಹಾಗೆ ಸ್ಟ್ರೈಟ್ ಲೈನ್ ಮಾಡಿ ಇಟ್ಟೆ, ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಡಯಾಮೀಟರ್ಗೆ ಅದು ಈಕ್ವಲ್ ಆಗಿದೆ ಅನ್ನುವಂಥದ್ದನ್ನ. ಸೊ ನೀವು ನೋಡಿ, ಇಲ್ಲಿ ಒಂದು ಭಾಗ, ಇಲ್ಲಿ ಒಂದು ಎರಡನೇ ಭಾಗ, ನೆಕ್ಸ್ಟ್ 3ನೇ ಭಾಗ, 3ನೇ ಭಾಗದಿಂದ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಅಂದ್ರೆ 1 ವ್ಯಾಸ, 2 3, 3ಕ್ಕಿಂತ ಸ್ವಲ್ಪ ಹೆಚ್ಚು ಮುಂದಕ್ಕೆ ಹೋಗಿದೆ. ಈ ಬಂದು ನಿಂತಿದೆಯಲ್ಲ ಇಲ್ಲಿ ವ್ಯಾಲ್ಯೂ, ಇದನ್ನೇ ನೀವು ನಂಬರ್ ಲೈನ್ ಅಲ್ಲಿ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ರೆ ಇದನ್ನೇ ನಾವು ಪೈನ ಬೆಲೆ ಅಂತ ಹೇಳ್ತೀವಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಪೈ. ಈಗ ನಮ್ಗೆ ಗೊತ್ತಾಯ್ತು, ಪೈ ಅನ್ನುವಂತಹದ್ದು ನಾವು ಸರ್ಕಮ್ಫರೆನ್ಸ್ ನ ಅದರ ಡಯಾಮೀಟರ್ ಇಂದ ಡಿವೈಡ್ ಮಾಡಿದ್ರೆ ಬರಂತಹ ನಂಬರ್ ಅಂತ. ಸೋ ಹಾಗೆ ಗಮನಿಸ್ತಾ ಹೋಗಿ ಇನ್ನೊಂದಷ್ಟು ಇಲ್ಲಿ ಉದಾಹರಣೆಗಳನ್ನ ನೋಡ್ಕೊಳ್ಳೋಣ. ಪೈ ಅಂದ್ರೆ ಸರ್ಕಮ್ಫರೆನ್ಸ್ ಓವರ್ ಡಯಾಮೀಟರ್. ಇದನ್ನ ಈಗ ಆಲ್ರೆಡಿ ಒಂದು ಯೂನಿಟ್ ಅಂದ್ರೆ 1 ಸೆಂಟಿಮೀಟರ್ ಆಗ್ಬೋದು ಅಥವಾ 1 ಇಂಚ್ ಆಗ್ಬೋದು, 1 ಮೀಟರ್ ಆಗ್ಬೋದು, ಅಷ್ಟು ಡಯಾಮೀಟರ್ ಇರುವಂತಹ ಒಂದು ಸರ್ಕಲ್ ಅನ್ನ ತಗೊಂಡಿದ್ದೀನಿ. ಇದನ್ನ ಈಗ ಓಪನ್ ಮಾಡಿ ನೋಡೋಣ. 1 ಸೆಂಟಿಮೀಟರ್ ಆದ್ರೆ ಒಂದ್ಕೊಳ್ಳಿ, ಮೀಟರ್ ಆದ್ರೆ ಒಂದ್ಕೊಳ್ಳಿ, ಯಾವ್ದಾದ್ರೂ ಸರಿ, ಇದರಲ್ಲಿ ಇಷ್ಟು ಡಯಾಮೀಟರ್ ಇರುವಂತಹ ಸರ್ಕಲ್ ಅನ್ನ ನಾನು ಕಟ್ ಮಾಡಿ ಓಪನ್ ಮಾಡಿದ್ರೆ ಅದರ ಸರ್ಕಮ್ಫರೆನ್ಸ್ ಇಷ್ಟುದ್ದ ಬರುತ್ತೆ. ಇದರ ಉದ್ದ 3.14159 ಈ ತರ ಬರ್ತಾ ಹೋಗುತ್ತೆ. ಅಂದ್ರೆ ಈ ಸರ್ಕಮ್ಫರೆನ್ಸ್ ನ ಉದ್ದವನ್ನ ಇಲ್ಲಿ ನಾನು ಬರೆದಿದ್ದೀನಿ, ನೀವು ಅಬ್ಸರ್ವ್ ಮಾಡಬಹುದು. ಇದರ ಉದ್ದ ನಾನ್ ಟರ್ಮಿನೇಟಿಂಗ್ ಮತ್ತೆ ನಾನ್ ರೆಕರಿಂಗ್, ಅಂತ್ಯವಿಲ್ಲದ ಮತ್ತೆ ಪುನರಾವರ್ತನೆಯಾಗದ ದಶಮಾಂಶಗಳನ್ನ ಹೊಂದಿದಂತಹ ಲೈನ್ ಅನ್ನೋಂಥದ್ದು ಗೊತ್ತಾಗುತ್ತೆ. ಹಾಗೆ ಮುಂದುವರಿಯೋಣ. ಹಾಗೆ ಗಮನಿಸಿ ಇನ್ನೊಂದೆರಡು ಆನಿಮೇಷನ್ ಅನ್ನ ನೋಡೋಣ. ಇಲ್ಲಿ ಇನ್ನೆರಡು ಸರ್ಕಲ್ ಅನ್ನ ತಗೋತಾ ಇದ್ದೀನಿ. ಒಂದು ಸರ್ಕಲ್ 2.5 ಯೂನಿಟ್ಸ್ ಇರೋದು, ಇನ್ನೊಂದು 8 ಯೂನಿಟ್ಸ್ ಇರೋದು. ಹಾಗೆ ಗಮನಿಸಿ ಇಲ್ಲಿ 1.5 ಸೆಂಟಿಮೀಟರ್ ಇರುವಂತಹ ಡಯಾಮೀಟರ್ ಇರುವಂತಹ ಸರ್ಕಲ್ದು ಸರ್ಕಮ್ಫರೆನ್ಸ್ ಅನ್ನ ಹೀಗೆ ಬಿಚ್ಚಿದ್ದೀನಿ. ಹಾಗೆ 8 ಸೆಂಟಿಮೀಟರ್ ಡಯಾಮೀಟರ್ ಇರುವಂತಹ ಸರ್ಕಲ್ ಸರ್ಕಮ್ಫರೆನ್ಸ್ ಅನ್ನ ಇಲ್ಲಿ ಬಿಚ್ಚಿದ್ದೀನಿ. ಹಾಗೆ ಬಿಚ್ಚಿದ ನೋಡಿದಾಗ ಈ 2.5 ಸೆಂಟಿಮೀಟರ್ ಇತ್ತಲ್ಲ ಡಯಾಮೀಟರ್ ಇರುವಂತಹ ಸರ್ಕಲ್, ಅದರ ಸರ್ಕಮ್ಫರೆನ್ಸ್ ಲೆಂತ್ 7.8539 ಹಾಗೆ ನಾನ್ ರೆಕರಿಂಗ್ ಆಗ್ತಾ ಹೋಗುತ್ತೆ. ಹಾಗೆ 8 ಸೆಂಟಿಮೀಟರ್ ಇರುವಂತಹ ಡಯಾಮೀಟರ್ ಇರುವಂತಹ
ವೃತ್ತದ ಸರ್ಕಂಫರೆನ್ಸ್ ಅನ್ನ ಬಿಚ್ಚಿದ್ರೆ

0: ಅದು 25.1327 ಈ ರೀತಿ ಬರ್ತಾ ಹೋಗುತ್ತೆ. ಸಿಂಪಲ್, ಈ ಮೊದಲನೇ ನಂಬರ್ 7.8 ಸಮಥಿಂಗ್ ಇದೆಯಲ್ಲ, ಇದನ್ನ 2.5 ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಪೈ. ಹಾಗೆ ಈ 25.1327 ಇದೆಯಲ್ಲ, ಇದನ್ನ 8 ಇಂದ ಡಿವೈಡ್ ಮಾಡಿ ನಿಮ್ಗೆ ಪೈ ಬೆಲೆ ಸಿಗುತ್ತೆ. ಆ ರೀತಿ ಡಿವೈಡ್ ಮಾಡಿದ್ರೆ ಮಕ್ಕಳೇ ನಿಮ್ಗೆ ಎರಡು ಕಡೆನೂ ಬರೋ ವ್ಯಾಲ್ಯೂ ಒಂದೇ, 3.141592 ಈ ರೀತಿ ಬರ್ತಾ ಹೋಗುತ್ತೆ. ಎಲ್ಲಿವರೆಗೆ ಬರುತ್ತೆ, ನೀವ್ ಎಲ್ಲಿವರೆಗೆ ಕಂಡು ಹಿಡಿತಿರೋ ಅಲ್ಲಿವರೆಗೂ ಕೂಡ ಬರ್ತಾ ಹೋಗುತ್ತೆ. ಸರ್, ಮೆಷರ್ ಮಾಡ್ತಾನೆ ಇರ್ಬೇಕಾ? ಖಂಡಿತ, ನಿಲ್ಲೋದೇ ಇಲ್ಲ. ಸೊ ಈಗ ನಮ್ಗೆ ಗೊತ್ತಾಗಿದ್ದೇನಂತಂದ್ರೆ 22/7 ಅನ್ನ ಮಾಡಿದ್ರೆ ರೆಕರಿಂಗ್ ನಂಬರ್ ಬರ್ತಾನೆ ಇದೆ, ಅಂದ್ರೆ ರಿಪೀಟ್ ಆಗ್ತಾನೆ ಇದೆ. ಹಾಗೆ ಇದರ ಬೆಲೆಯನ್ನ ನೋಡಿದ್ರೆ, ಯಾವುದು ಪೈನ ಬೆಲೆಯನ್ನ ನೋಡಿದ್ರೆ ನಮಗೆ ನಾನ್ ರೆಕರಿಂಗ್ ನಂಬರ್ ಬರುತ್ತೆ. ಹೇಗೆ? ಈಗ ಆಲ್ರೆಡಿ ಅಲ್ಲಿ ನೋಡಿದ್ರಲ್ಲ, 2.5 centimeter ಮತ್ತೆ 8 centimeter ಎಲ್ಲ ಮಾಡಿದ್ರಲ್ಲ, ಅದೇ ತರ ಒಂದು ಸರ್ಕಲ್ ತಗೊಳ್ಳಿ, 7 centimeter ಡಯಾಮೀಟರ್ ಇರಬೇಕು. ಅದನ್ನ ನೀವು ಕಟ್ ಮಾಡಿದ್ರೆ ಅದರ ಸರ್ಕಂಫರೆನ್ಸ್ ಉದ್ದ ಮಕ್ಳಿಗೆ ಇಷ್ಟು ಉದ್ದ ಬರುತ್ತೆ, 21.99114857 ಹಾಗೆ ಬರ್ತಾ ಹೋಗುತ್ತೆ. ಅಂದ್ರೆ ಸರ್ಕಂಫರೆನ್ಸ್ ನ ಉದ್ದ 22 ಅಲ್ಲ. ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಮೇಲ್ಗಡೆ ಅಬ್ಸರ್ವ್ ಮಾಡಿ, ಸರ್ಕಂಫರೆನ್ಸ್ ನ ಉದ್ದವನ್ನ 22 ಅಂತ ಬರ್ಕೊಂಡು ಲೆಕ್ಕ ಮಾಡ್ತಾ ಇದೀವಿ. ನಿಜವಾಗ್ಲೂ ಆ ಸರ್ಕಂಫರೆನ್ಸ್ ನ ಉದ್ದ 22 ಇಲ್ಲ, 21.99 ಈ ರೀತಿ ಬರ್ತಾ ಇದೆ. ಇಲ್ಲಿ ಬಂದಿರಂತಹ ನಂಬರನ್ನ ಗಮನಿಸಿ, ಇದು ಇರ್ರಾಷನಲ್ ನಂಬರ್. ಯಾಕೆಂದ್ರೆ ಡೆಸಿಮಲ್ಸ್ ಅಲ್ಲಿ ನೋಡಿ ರಿಪೀಟ್ ಆಗ್ತಾ ಇಲ್ಲ, ಇನ್ಫೈನೈಟ್ ಆಗಿದೆ. ಸೊ ಹಾಗಾಗಿ ಪೈ ಏನಾಗುತ್ತೆ, ಇರ್ರಾಷನಲ್ ನಂಬರ್ ಆಗುತ್ತೆ. ಯಾಕೆಂದ್ರೆ ಯಾವ್ದಾದ್ರೂ ಒಂದು ಇರ್ರಾಷನಲ್ ನಂಬರ್ ಅನ್ನ ರ್ಯಾಷನಲ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಬರೋದು ಇರ್ರಾಷನಲ್ ನಂಬರ್. ನೀವು ಇಲ್ಲಿ ಗಮನಿಸಬಹುದು, ಈ 21.99114857 ಇದೆಯಲ್ಲ, ಇದನ್ನ 7 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಸಂಖ್ಯೆ ಸಿಗುತ್ತೆ, ಇಷ್ಟು ಉದ್ದದ ಸಂಖ್ಯೆ ಸಿಗುತ್ತೆ. ಹಾಗಿದ್ರೆ ಅದು ಮುಂದುವರಿತಾ ಇರುತ್ತೆ, ಎಂಡೇ ಆಗಿಲ್ಲ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ರಿಯಲ್ ವ್ಯಾಲ್ಯೂ ಆಫ್ ಪೈ. ಪೈನ ನಿಜವಾದ ಬೆಲೆ ಇದು 3.14, ಇದು ಈ ಮೇಲ್ಗಡೆದಲ್ಲ. 22/7 ಯಾಕೆ ಉಪಯೋಗಿಸ್ತಾ ಇದೀವಿ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ಅದ್ರ ಡೆಸಿಮಲ್ಸ್ ಅಲ್ಲಿ 3.14 ಬರುತ್ತೆ, ನಮ್ಗೆ ರಿಯಲ್ ವ್ಯಾಲ್ಯೂನಲ್ಲೂ ಕೂಡ 3.14 ಬರುತ್ತೆ. ಆಲ್ಮೋಸ್ಟ್ ಎರಡು 3.14 ಇರೋದ್ರಿಂದ ಎರಡು ಆಲ್ಮೋಸ್ಟ್ ಈಕ್ವಲ್. ಆದ್ರಿಂದ ನಾವು ಪೈ ಬಂದಾಗ 22/7 ಯೂಸ್ ಮಾಡ್ತಾ ಇದೀವಿ ಹೊರತು ನಿಜವಾಗ್ಲೂ ಅಕ್ಯುರೇಟ್ ವ್ಯಾಲ್ಯೂ ಅಲ್ಲ. ಅಲ್ಲಿಗೆ ನಮ್ಗೆ ಗೊತ್ತಾಗಿದ್ದೇನು, ಪೈ ಅನ್ನೋದು ಎಕ್ಸಾಕ್ಟ್ 22/7 ಈಕ್ವಲ್ ಅಲ್ಲ, ಹತ್ತಿರದ ಬೆಲೆ ಅಷ್ಟೇ. ಈಗ ನಮ್ಗೆ ಗೊತ್ತಾಯ್ತು ಪೈ ಯಾಕೆ ಇರ್ರಾಷನಲ್ ಅಂತ.
1: ಕೇಳುವರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಕೇಳುಗರಿಗೆ ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ.

0: ಕೇಳುಗರೇ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ ರೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
1: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
3: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಭ್ಯಂಜನ ಅಥವಾ ಎಣ್ಣೆಯನ್ನ ಹಚ್ಚಿ ಸ್ನಾನ ಮಾಡುವುದು ಸಂಸ್ಕೃತಿಯ ಒಂದು ಭಾಗವಾಗಿತ್ತು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ವಾರದಲ್ಲಿ ಎರಡು ದಿನವಾದರೂ ತಲೆ ಮತ್ತು ಮೈಗೆ ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ನೆನೆದು ನಂತರ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ವಾಡಿಕೆಯಲ್ಲಿತ್ತು. ಗಂಡು ಮಕ್ಕಳಿಗಾದರೂ ಬಲವಂತವಾಗಿದ್ದರೂ ವಾರಕ್ಕೆ ಒಂದು ದಿನ ಅಭ್ಯಂಗ ಸ್ನಾನ ಕಡ್ಡಾಯವಾಗಿತ್ತು. ಇನ್ನು ಹಬ್ಬ ಹರಿದಿನದಲ್ಲಿ ಅಭ್ಯಂಗ ಸ್ನಾನ ಕಡ್ಡಾಯವಾಗಿತ್ತು. ಆದರೆ ಇಂದು ತಲೆಗಳಿಗಾಗಲಿ ಮೈಗಳಿಗಾಗಲಿ ಎಣ್ಣೆ ಹಚ್ಚುವ ಪರಿಪಾಠ ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆಯಾಗಿದೆ. ಯಾಕೆ ಎಣ್ಣೆ ಸ್ನಾನ ಅನಿವಾರ್ಯ ಎಂದರೆ, ನಿತ್ಯವೂ ಎಣ್ಣೆ ಹಚ್ಚುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ, ಚರ್ಮದ ಕಾಂತಿ ಹೆಚ್ಚುತ್ತದೆ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ, ದೇಹದಲ್ಲಿ ವಾತದ ವಿಕೃತಿಯಿಂದ ಉತ್ಪನ್ನವಾಗುವ ಮೈಕೈ ನೋವು, ಗಂಟಲು ನೋವು, ಅಧಿಕ ರಕ್ತದೊತ್ತಡ, ರಕ್ತನಾಳಕ್ಕೆ ಸಂಬಂಧಿಸಿದ ರೋಗಗಳು, ನರಮಂಡಲಕ್ಕೆ ಸಂಬಂಧಿಸಿದ ಅನೇಕ ರೋಗಗಳನ್ನು ತಡೆಯುತ್ತದೆ. ಇಡೀ ಶರೀರಕ್ಕೆ ಎಣ್ಣೆ ಹಚ್ಚಲು ಅನಿವಾರ್ಯ ಕಾರಣಗಳಿಂದ ಸಾಧ್ಯವಾಗದೇ ಇದ್ದಲ್ಲಿ ಕಡೆಪಕ್ಷ ತಲೆ ಕಿವಿ ಅಂಗಾಲಿಗಾದರೂ ಎಣ್ಣೆಯನ್ನು ಹಚ್ಚಲೇಬೇಕು ಎಂದು ಆಗ್ರಹಿಸುತ್ತದೆ ಆಯುರ್ವೇದ ಪದ್ಧತಿ. ನಿತ್ಯವೂ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ. ವಯಸ್ಸಾದ ನಂತರ ಹೆಚ್ಚಿನ ಹಿರಿಯರಿಗೂ ಕಾಡುವ ಮರವಿನ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ. ಹೀಗೆ ಚರ್ಮದ ಆರೋಗ್ಯ, ನರಮಂಡಲದ ಆರೋಗ್ಯ, ದೇಹದಲ್ಲಿ ಉತ್ಪನ್ನವಾಗುವ ರಾಸಾಯನಿಕಗಳ ಸಮತೋಲನ, ಹೀಗೆ ಅನೇಕ ಕಾರ್ಯವನ್ನು ಮಾಡುವ ಮುಖಾಂತರ ಮುಪ್ಪಿನವರಿಗೂ ಸ್ವಾಸ್ಥ್ಯವನ್ನು ಕಾಪಾಡಲು ನೆರವಾಗುವ ಚಿಕಿತ್ಸಾ ವಿಧಾನವೆಂದರೆ ಅದು ಅಭ್ಯಂಗ ಸ್ನಾನ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಚ್ಚುವುದು ಆರೋಗ್ಯಕರ. ಚಳಿಗಾಲದಲ್ಲಿ ಅಗುರು, ಮಂಜಿಷ್ಟ ಮೊದಲಾದ ದೇಹದ ಉಷ್ಣತೆಯನ್ನು ಕಾಪಾಡುವುದು ದ್ರವ್ಯಗಳಿಂದ ತಯಾರಿಸಿದ ಎಣ್ಣೆ ಮಾತ್ರ. ಬೇಸಿಗೆಯಲ್ಲಿ ಅತಿಮಧುರ, ಶ್ರೀಗಂಧ ಮೊದಲಾದ ದ್ರವ್ಯಗಳಿಂದ ತಯಾರಿಸಿದ ಎಣ್ಣೆ, ಹೀಗೆ ಕಾಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಎಣ್ಣೆಗಳನ್ನು ಬಳಸಬಹುದು. ಅದೇ ರೀತಿ ರೋಗಗಳಿಗೆ ಅನುಗುಣವಾಗಿಯೂ ವಿವಿಧ ದ್ರವ್ಯಗಳಿಂದ ತಯಾರಿಸಿದ ಎಣ್ಣೆಗಳನ್ನು ಉಪಯೋಗಿಸಿ ರೋಗ ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಆದರೆ ಈ ರೀತಿಯ ಪ್ರಯೋಗವನ್ನು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಪಾಲಿಸತಕ್ಕದ್ದು. ಇದನ್ನು ಆಧುನಿಕ ವೈದ್ಯ ಪದ್ಧತಿಯು ಅನುಮೋದಿಸುತ್ತದೆ. ಸಸ್ಯಜನ್ಯವಾದ ಎಣ್ಣೆಗಳಲ್ಲಿರುವ ಲಿಯೋನಿಕ್ ಮತ್ತು ಒಲೆಕ್ ಆಮ್ಲಗಳು ಚರ್ಮದಲ್ಲಿರುವ ಕೊಬ್ಬಿನ ಕಣಗಳೊಡನೆ ಒಂದುಗೂಡಿ ಚರ್ಮದ ಒಣಗುವಿಕೆಯನ್ನು ತಡೆದು ಚರ್ಮದ ತೇವಾಂಶವನ್ನು ಕಾಪಾಡುತ್ತದೆ. ನೈಸರ್ಗಿಕ ಎಣ್ಣೆಗಳಲ್ಲಿರುವ ವಿಟಮಿನ್ ಉ, ಸಿ ಮತ್ತು ಈ ಅಂಶಗಳು ಚರ್ಮದ ಊತವನ್ನು ನಿಯಂತ್ರಿಸಿ ಉರಿಯೂತವನ್ನು ಗುಣಪಡಿಸುತ್ತದೆ. ಚರ್ಮದ ಮೇಲ್ಪದರವನ್ನು ರಕ್ಷಿಸಿ ಚರ್ಮದ ಮುಖಾಂತರ ಒದಗಬಹುದಾದ ಸೋಂಕುಗಳಿಂದಲೂ ರಕ್ಷಿಸುತ್ತದೆ ಮತ್ತು ಚರ್ಮದಲ್ಲಿರುವ ಸೂಕ್ಷ್ಮವಾದ ದೇಹಕ್ಕೆ ಪೂರಕವಾದ ಬ್ಯಾಕ್ಟೀರಿಯಾಗಳನ್ನು ರಕ್ಷಿಸುತ್ತದೆ. ಚರ್ಮಕ್ಕೆ ರಕ್ತ ಪರಿಚಲನೆ ಹೆಚ್ಚಳಗೊಂಡು ಕಾಂತಿ ಹೆಚ್ಚಾಗುವುದಲ್ಲದೆ ಸುಕ್ಕುಗಟ್ಟದಂತೆ ತಡೆಯತೊಡಗುತ್ತದೆ. ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯ ಬಳಕೆಯು ಚರ್ಮದ ತುರುಕಿಯನ್ನು ಕಡಿಮೆ ಮಾಡುತ್ತದೆ. ಎಣ್ಣೆ ಹಚ್ಚಿ ತಿಕ್ಕುವಾಗ ದೇಹವು ಎಂಡಾಫೆರ್ಮ್ ಎಂಬ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಮನುಷ್ಯನ ಶಾಂತಗೊಳಿಸುತ್ತದೆ. ದೈಹಿಕ ಒತ್ತಡದಿಂದ ಉಂಟಾಗುವ ಸ್ನಾಯುಗಳ ಬಿಗಿತ ಮತ್ತು ನೋವು ಶಮನಗೊಂಡು ನಿದ್ರಾಹೀನತೆ ಕಡಿಮೆಯಾಗಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ಮಗುವಿನ ಬೆಳವಣಿಗೆಯಾಗುವಾಗ ಚರ್ಮ ಮತ್ತು ನರಮಂಡಲಗಳು ಎರಡು ಎಕೋರ್ಡಮ್ ಎಂಬ ಪದರದಿಂದಲೇ ಉತ್ಪನ್ನವಾದವು. ಹೀಗಾಗಿ ಚರ್ಮಕ್ಕೆ ಎಣ್ಣೆ ಹಚ್ಚುವುದರಿಂದ ನರಮಂಡಲದ ಬಲವು ಹೆಚ್ಚಾಗುತ್ತದೆ. ಚರ್ಮದಲ್ಲಿ ಕೊನೆಗೊಳ್ಳುವ ಅನೇಕ ಇಂದ್ರಿಯ ಬೋಧಕಗಳು ನರತಂತುಗಳನ್ನು ಪ್ರಚೋದಿಸಿ ಇಂದ್ರಿಯಗಳ ಶಕ್ತಿಯನ್ನು ಹೆಚ್ಚಿಸಿ ಚುರುಕುಗೊಳಿಸುತ್ತದೆ. ಸಿಂಥೆಟಿಕ್ಸ್ ನರಮಂಡಲದ ಪ್ರಚೋದನೆಯನ್ನು ಕಡಿಮೆಗೊಳಿಸಿ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಪ್ರಚೋದಿಸುವ ಮೂಲಕ ಮನಸ್ಸಿನಲ್ಲಿ ಶಾಂತತೆಯನ್ನು ಉತ್ಪತ್ತಿ ಮಾಡುತ್ತದೆ. ಹೃದಯದ ಮೇಲಿನ ಒತ್ತಡವನ್ನು ತಗ್ಗಿಸುವ ಮೂಲಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ. ಅಭ್ಯಂಜನವು ಎಕ್ಸಿಟೋಮ್, ಸೆಂಟೋನಿನ್, ಡೈಪೋಮನ್,

0: ಮುಂತಾದ ಸುರಕ್ಷತೆಯ ಭಾವನೆಯನ್ನು ಉತ್ಪತ್ತಿ ಮಾಡುವ ಹಾರ್ಮೋನುಗಳನ್ನು ಪ್ರಚೋದಿಸಿ ಮನಸ್ಸಿನ ದುಗುಡವನ್ನು, ಅನಿಶ್ಚಿತತೆಯನ್ನು, ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗೆ ದೇಹ, ಇಂದ್ರಿಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಅಭ್ಯಂಗ ಸ್ನಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಂದಿ ಸೇವಿಸುವ ಆಹಾರ ಜೀರ್ಣವಾಗುತ್ತಿರುವಾಗ ಅಥವಾ ಆಹಾರ ಸೇವಿಸಿದ ಕೂಡಲೇ ಅಭ್ಯಂಗ ಮಾಡುವುದರಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ, ತಲೆನೋವು, ಚರ್ಮ ರೋಗಗಳು ಉತ್ಪತ್ತಿಯಾಗುತ್ತವೆ. ಹಾಗಾಗಿ ಆಹಾರವನ್ನು ಸೇವಿಸಿ ರಾತ್ರಿ ಮಲಗುವ ಮೊದಲು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು, ಊಟ ಮಾಡಿದ ಕೆಲ ಸಮಯದ ಅಂತರದಲ್ಲಿ ಎಣ್ಣೆ ಹಚ್ಚುವುದು, ಈ ಪ್ರವೃತ್ತಿಯನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಕಾರಣ ತಿಳಿಯದೆ ಅನೇಕ ವಿವಿಧ ಜ್ವರದ ಉತ್ಪತ್ತಿಯಾಗುತ್ತದೆ. ಈ ಪ್ರವೃತ್ತಿಯನ್ನು ಬಿಡುವವರೆಗೂ ಜ್ವರವನ್ನು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ. ಅಜೀರ್ಣ, ಜ್ವರ, ವಾಂತಿ, ಭೇದಿ ಹೀಗೆ ಜೀರ್ಣಾಂಗ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವಾಗ ಅಭ್ಯಂಗ ಮಾಡಬಾರದು. ಗಂಟಲುಗಳಲ್ಲಿ ಊತ ಇರುವಾಗ, ಪಾದಗಳಲ್ಲಿ ಊತ ಇರುವಾಗ ಎಣ್ಣೆ ಹಚ್ಚಬಾರದು. ಹಚ್ಚುವುದಾದರೂ ವೈದ್ಯರ ಸಲಹೆಯಂತೆ ಸೂಕ್ತವಾದ ಎಣ್ಣೆಗಳನ್ನು ಮಾತ್ರ ಹಚ್ಚಬೇಕು. ಅತಿಯಾಗಿ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆಯನ್ನು ಹಚ್ಚಿ 2-3 ದಿನ ನೆನೆದು ಸ್ನಾನ ಮಾಡುವುದು ಶಿರಸ್ಸು ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ರೋಗವನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಅಭ್ಯಂಗವನ್ನು ರೀತಿ ನೀತಿ ಅರಿತು ಹಿತಮಿತವಾಗಿ ಮಾಡುವುದು ಒಳ್ಳೆಯದಾಗಿದೆ. ಹಾಗಾಗಿ ಇಂದಿನ ಆಹಾರವು ಜೀರ್ಣವಾಗಿ ಹಸಿವು ಇನ್ನೂ ಪ್ರಾರಂಭವಾಗದ ಕಾಲದಲ್ಲಿ ಅಭ್ಯಂಗವನ್ನು ಮಾಡಿದರೆ ಅತ್ಯುತ್ತಮವಾದ ಫಲವನ್ನು ಪಡೆಯಬಹುದು. ಅಭ್ಯಂಗದ ನಂತರ ವ್ಯಾಯಾಮವನ್ನು ಮಾಡುವುದು, ನಂತರ ದ್ರವ್ಯಗಳಿಂದ ದೇಹಕ್ಕೆ ಮುಲಾಮು ಹಚ್ಚುವುದರಿಂದ ಮಾಂಸಖಂಡಗಳಲ್ಲಿ ಬಲವನ್ನು ಹೆಚ್ಚಿಸಿಕೊಳ್ಳಬಹುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರಾವ್ ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಮತೆಯ ಮಳೆಯಲ್ಲಿ ಬಾಲ್ಯದ ಆಟ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬದುಕಿನ ಪುಸ್ತಕದಲ್ಲಿ ಎಷ್ಟೋ ಪುಟಗಳನ್ನು ತಿರುಗಿಸಿದರೂ ಮತ್ತೆ ಮತ್ತೆ ಓದಲು ಮನಸ್ಸು ಹಾತೊರೆಯುವ ಪುಟ ಹೊಂದಿದ್ದರೆ ಅದು ನಮ್ಮ ಬಾಲ್ಯದ ಪುಟ. ಜೀವನದಲ್ಲಿ ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಕಳೆದುಕೊಂಡರೆ ಸ್ವಲ್ಪ ಮಟ್ಟಿಗೆ ಮರಳಿ ಪಡೆಯಬಹುದು. ಆದರೆ ಬಾಲ್ಯವನ್ನು ಮಾತ್ರ ಯಾವ ಬೆಲೆಗೆ ಬೇಕಾದರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದಲೇ ಬಾಲ್ಯದ ನೆನಪುಗಳು ಮನುಷ್ಯನ ಬದುಕಿನ ಅತ್ಯಂತ ಅಮೂಲ್ಯ ಸಂಪತ್ತು. ಅವು ನೆನಪಾದಾಗ ಮನಸ್ಸು ಅಕ್ಕಿಯಂತೆ ಹಿಂದಕ್ಕೆ ಹಾರುತ್ತದೆ. ವಯಸ್ಸು ಎಷ್ಟೇ ಹೆಚ್ಚಾದರೂ ಬಾಲ್ಯ ಮಾತ್ರ ಎಂದಿಗೂ ಮುಪ್ಪಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಬಾಲ್ಯವೆಂಬುದು ಒಂದು ಸುವರ್ಣಯುಗ. ಕೆಲವರ ಬಾಲ್ಯ ನಗರಗಳ ಗಿಜುಗುಡುವ ಪ್ರದೇಶಗಳಲ್ಲಿ ಕಳೆದಿರಬಹುದು. ಆದರೆ ನಮ್ಮಂತಹ ಅದೆಷ್ಟೋ ಜನರ ಬಾಲ್ಯ ಹಳ್ಳಿಯ ಹಸಿರು ಮಡಿಲಲ್ಲಿ ಹರಳಿತ್ತು. ಆ ಬಾಲ್ಯಕ್ಕೆ ಗೋಡೆಗಳಿರಲಿಲ್ಲ, ಬಾಗಿಲುಗಳು ಇರಲಿಲ್ಲ, ಕಾಲದ ಕಟ್ಟಳೆಗಳಿರಲಿಲ್ಲ. ಹೊಲವೇ ನಮ್ಮ ಆಟದ ಮೈದಾನ, ಹಳ್ಳವೇ ನಮ್ಮ ಈಜುಕೊಳ, ದೇವಸ್ಥಾನದ ಅಂಗಳವೇ ನಮ್ಮ ಸಭಾಂಗಣ, ಶಾಲೆಯ ಮೈದಾನವೇ ನಮ್ಮ ಹಾಡುಂಬಲ. ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡರೆ ಮೊದಲು ನೆನಪಾಗುವುದು ಆಟಗಳು. ಲಗೋರಿ, ಚಿಣ್ಣಿದಾಂಡು, ಬುಗರಿ, ಇಷ್ಟಾಪ್, ಇದು ನಮ್ಮ ಬಾಲ್ಯದ ಉಸಿರಾಗಿದ್ದವು. ವಯಸ್ಸು ಸ್ವಲ್ಪ ಹೆಚ್ಚಾದಂತೆ ಆಟ್ಯಪಾಠ್ಯ, ಸರಗೇರಿ, ಕುಸ್ತಿ ನಮ್ಮ ಬದುಕಿನ ಭಾಗವಾದವು. ಈ ಆಟಗಳು ದೇಹವನ್ನು ಗಟ್ಟಿಗೊಳಿಸಿದವು, ಮನಸ್ಸನ್ನು ಧೈರ್ಯಶಾಲಿಯನ್ನಾಗಿಸಿದವು. ಗೆಲುವು ಸೋಲು ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಗುಣವನ್ನು ಕಲಿಸಿದವು. ನಮ್ಮೂರು ತೊದಲ ಬಾಗಿಲ, ಹಳ್ಳದ ಹುಲ್ಲುಗಾವಲು, ನಮ್ಮ ಶಾಲೆಯ ವಿಶಾಲ ಮೈದಾನ, ಲಕ್ಷ್ಮೀದೇವಿ ದೇವಾಲಯದ ಅಂಗಳ, ವಿಠಲ ಮಂದಿರದ ಪ್ರಾಂಗಣ, ಇವುಗಳೇ ನಮ್ಮ ಕ್ರೀಡಾಂಗಣಗಳು. ಇಂದು ಮಕ್ಕಳಿಗೆ ಕೃತಕ ಹುಲ್ಲಿನ ಮೈದಾನಗಳಿರಬಹುದು, ನಮಗೆ ಪ್ರಕೃತಿಯ ಕ್ರೀಡಾಂಗಣವಾಗಿತ್ತು. ಗೋಲಿಗುಂಡ ನನ್ನ ಅಚ್ಚುಮುಚ್ಚಿನ ಆಟ. ನನಗಿಂತ ಹಿರಿಯನಾಗಿದ್ದ ರಸೂಲ್ ಭಯ್ಯನನ್ನು ಒಂದು ದಿನ ಗೋಲಿಗುಂಡದಲ್ಲಿ ಸೋಲಿಸಿದಾಗ ನನಗೆ ಆದ ಸಂಭ್ರಮವನ್ನು ಹಿಂದಿಗೂ ಮರೆಯಲಾರೆ. ಅದು ನನ್ನ ಜೀವನದ ಮೊದಲ ವಿಜಯೋತ್ಸವವಾಗಿತ್ತು. ಬಾಲ್ಯದ ಗೆಲುವುಗಳಿಗೆ ಬಹುಮಾನ ಇರಲಿಲ್ಲ, ಆದರೆ ಆನಂದ ಮಾತ್ರ ಅಪಾರವಾಗಿತ್ತು. ಮಳೆ ಬಂದರೆ ಸಾಕು, ಆಕಾಶವೇ ನಮ್ಮನ್ನು ಕರೆಯುತ್ತಿರುವಂತೆ ಅನಿಸುತ್ತಿತ್ತು. ಮಳೆಯಲ್ಲೇ ನೆನೆದು ಆಟವಾಡುತ್ತಿದ್ದೆವು. ಮನೆಗೆ ಬಂದಾಗ ತಾಯಿಯ ಬೈಗುಳ ತಪ್ಪುತ್ತಿರಲಿಲ್ಲ, ಆದರೆ ಆ ಬೈಗುಳದಲ್ಲೂ ಮಮತೆಯ ಮಳೆಯೇ ಸುರಿಯುತ್ತಿತ್ತು. ಮಳೆ ನಿಂತ ನಂತರ ಮನೆಯ ಮುಂದೆ ಹರಿಯುವ ನೀರಿನಲ್ಲಿ ಕಾಗದದ ದೋಣಿಗಳನ್ನು ಬಿಡುತ್ತಿದ್ದೆವು. ಅವು ನೀರಿನೊಂದಿಗೆ ಎಷ್ಟು ದೂರ ಸಾಗುತ್ತವೆ ಎಂದು ಓಡುತ್ತಾ ನೋಡುತ್ತಿದ್ದೆವು. ಆ ದೋಣಿಗಳ ಜೊತೆ ನಮ್ಮ ಕನಸುಗಳು ತೇಲುತ್ತಿದ್ದವು. ನೆನೆದು ಮನೆಗೆ ಬಂದಾಗ ಅಜ್ಜಿ ತನ್ನ ಸೆರಗಿನಿಂದ ನಮ್ಮ ತಲೆ ಒರೆಸುತ್ತಿದ್ದಳು. ಆ ಸೆರಗಿನ ಉಷ್ಣದಲ್ಲಿ ತಾಯಿತನದ ಪರಿಮಳವಿತ್ತು. ಇಂದು ದುಬಾರಿ ಬಟ್ಟೆಗಳು, ಮೃದುವಾದ ಟವೆಲ್ಗಳು ಸಿಗುತ್ತವೆ. ಆದರೆ ಅಜ್ಜಿಯ ಸೆರಗಿನ ಆ ಬೆಚ್ಚಗಿನ ಪ್ರೀತಿಯನ್ನು ಯಾವ ಅಂಗಡಿಯಲ್ಲೂ ಖರೀದಿಸಲು ಸಾಧ್ಯವಿಲ್ಲ. ಆ ನೆನಪು ಬಂದಾಗ ಇಂದಿಗೂ ಮೈ ರೋಮಾಂಚನಗೊಳ್ಳುತ್ತದೆ. ಹಬ್ಬಗಳು ನಮ್ಮ ಬಾಲ್ಯದ ಸಂಭ್ರಮದ ಮತ್ತೊಂದು ಹೆಸರು. ಮಣ್ಣೆತ್ತಿನ ಹಬ್ಬ ಬಂದರೆ ನಾವು ಮಣ್ಣಿನಿಂದ ಪುಟ್ಟ ಎತ್ತುಗಳನ್ನು ಮಾಡುತ್ತಿದ್ದೆವು. ಅವುಗಳನ್ನು ತಾಯಿಯವರೆಗೆ ಪೂಜೆಗೆ ಕೊಡುತ್ತಿದ್ದೆವು. ಮರುದಿನ ಮನೆ ಮನೆಗೆ ತೆರಳಿ ಎಂಟೆತ್ತಿನಲ್ಲಿ ಒಂದು ಕುಂಟೆತ್ತು ಬಂದಿದೆ ಎಂದು ಜೋಳ, ಗೋಧಿ, ಧಾನ್ಯ ಸಂಗ್ರಹಿಸುತ್ತಿದ್ದೆವು. ಅವನ್ನು ಅಂಗಡಿಗೆ ಕೊಟ್ಟು ಬಂದ ಹಣದಿಂದ ಚುರುಮುರಿ, ಬಟಾಣಿ, ಬೆಲ್ಲ, ಸಕ್ಕರೆ, ಶೇಂಗಾ, ಕುಂಕುಮ, ಅರಿಶಿಣ, ವಿಭೂತಿ ಖರೀದಿ

ಸಲ್ಲಿಸುತ್ತಿದ್ದೆವು. ನಂತರ ಹಳ್ಳದ ದಂಡೆಯಲ್ಲಿ ಮಣ್ಣಿನ ಎತ್ತುಗಳಿಗೆ ಪೂಜೆ ಮಾಡಿ ಊರಿನ ಸುಭಿಕ್ಷೆಗಾಗಿ ಪ್ರಾರ್ಥಿಸಿ ನೀರಿಗೆ ಬಿಡುತ್ತಿದ್ದೆವು. ನಮ್ಮ ಆಟಗಳಲ್ಲಿಯೂ ಪ್ರಕೃತಿ ಆರಾಧನೆ ಅಡಗಿತ್ತು. ದೀಪಾವಳಿಗೆ ಆಕಾಶ ಬುಟ್ಟಿಗಳನ್ನು ನಾವೇ ತಯಾರಿಸುತ್ತಿದ್ದೆವು. ದಸರೆಯ ಬನ್ನಿ ಹಬ್ಬದಲ್ಲಿ ಬನ್ನಿ ಬಂಗಾರಿ ಎಂದು ಮನೆ ಮನೆಗೆ ತೆರಳಿ ಹಿರಿಯರ ಆಶೀರ್ವಾದ ಪಡೆಯುತ್ತಿದ್ದೆವು. ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂದು ಸ್ನೇಹದ ಬೀಜ ಬಿತ್ತುತ್ತಿದ್ದೆವು. ಹಬ್ಬಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಸಂಸ್ಕಾರಗಳಾಗಿದ್ದವು. ನಮ್ಮ ಊರಲ್ಲಿ ಹುರುಸು ಬಂದರೆ ಎಲ್ಲರೂ ಒಂದೇ ಮನಸ್ಸಿನಿಂದ ಭಾಗವಹಿಸುತ್ತಿದ್ದೆವು. ಆಲಯಿ ದೇವರಿಗೆ ತಾಯಿ ಮಾಡುತ್ತಿದ್ದ ಚವಂಗಿ ಅರ್ಪಿಸುತ್ತಿದ್ದೆವು. ಮೊಹರಂನಲ್ಲಿ ಫಕೀರರ ವೇಷ ಧರಿಸುತ್ತಿದ್ದೆವು. ಧರ್ಮ ಬೇರೆ ಬೇರೆ ಇದ್ದರೂ ಹಬ್ಬಗಳು ಎಲ್ಲರದಾಗಿದ್ದವು. ಇದೇ ನಮ್ಮ ಹಳ್ಳಿಯ ದೊಡ್ಡ ಶ್ರೀಮಂತಿಕೆ. ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಗ ನಮ್ಮ ಗುರುಗಳು ಲೇಜಿಂಗ್ ಮತ್ತು ಡಂಬಲ್ಸ್ ಕಲಿಸಿದರು. ನಂತರ ನಮ್ಮನ್ನು ಚಿಕ್ಕಪಡಸಲಿಗೆ ಕ್ರೀಡಾ ಸ್ಪರ್ಧೆಗೆ ಕರೆದುಕೊಂಡು ಹೋದರು. ಅಲ್ಲಿ ನಾವು ಪ್ರಥಮ ಬಹುಮಾನ ಪಡೆದ ಕ್ಷಣ ಇಂದಿಗೂ ನನ್ನ ಜೀವನದ ಹೆಮ್ಮೆಯ ನೆನಪುಗಳಲ್ಲಿ ಒಂದು. ಗುರುಗಳ ಪ್ರೋತ್ಸಾಹವೇ ಮಕ್ಕಳ ಬದುಕಿನ ಮೊದಲ ಪ್ರಶಸ್ತಿ ಎಂಬುದನ್ನು ಆಗ ತಿಳಿಯದಿದ್ದರು. ಇಂದು ಅದರ ಅರ್ಥ ಸ್ಪಷ್ಟವಾಗಿದೆ. ನನ್ನ ಬಾಲ್ಯದ ಮತ್ತೊಂದು ದೊಡ್ಡ ಆಕರ್ಷಣೆ ನಾಟಕಗಳು, ಜಾತ್ರೆ, ಹುರುಸು, ಉತ್ಸವ ಬಂದರೆ ಊರೇ ರಂಗಮಂದಿರವಾಗುತ್ತಿತ್ತು. ಕೆಲವೊಮ್ಮೆ ಜಮಖಂಡಿಯ ಅಪ್ಪಲಾಲ ನದಾಪ ತಂಡದವರ ಶ್ರೀಕೃಷ್ಣ ಪಾರಿಜಾತ ತಂಡ ಮತ್ತೆ ಕೆಲವೊಮ್ಮೆ ಮಧುರಕಂಡಿಯ ಹೇಮರೆಡ್ಡಿ ಮಲ್ಲಮ್ಮ ಬಯಲಾಟ ತಂಡ ಬರುತ್ತಿತ್ತು. ನಮ್ಮ ತಂದೆಯವರು ಊರ ಜಾತ್ರೆ ಸಂದರ್ಭದಲ್ಲಿ ಗೆಳೆಯರ ತಂಡದೊಂದಿಗೆ ಸಾಮಾಜಿಕ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದರು. ಮರುದಿನ ನಾವು ಮಕ್ಕಳು ಅವರ ಸಂಭಾಷಣೆಗಳನ್ನು ಅನುಕರಿಸುತ್ತಾ ಮನೆಯ ಅಂಗಳದಲ್ಲೇ ನಾಟಕವಾಡುತ್ತಿದ್ದೆವು. ಕಲೆಯ ಮೊದಲ ಪಾಠ ನಮಗೆ ಶಾಲೆಯಲ್ಲಿ ಅಲ್ಲ, ಊರಿನ ರಂಗಭೂಮಿಯಲ್ಲೇ ಸಿಕ್ಕಿತು. ಇಂದು ಕಾಲ ಬಹಳ ಬದಲಾಗಿದೆ. ಮಕ್ಕಳ ಕೈಯಲ್ಲಿ ಗೋಲಿಗುಂಡಗಳಿಲ್ಲ, ಮೊಬೈಲ್ಗಳಿವೆ, ಹಳ್ಳದ ದಂಡೆಯಲ್ಲಿ ಕಾಗದದ ದೋಣಿಗಳಿಲ್ಲ, ಮೊಬೈಲ್ ಪರದೆಯಲ್ಲೇ ವರ್ಚುವಲ್ ಆಟಗಳಿವೆ, ಹಬ್ಬಗಳಿವೆ, ಆದರೆ ಒಟ್ಟಾಗಿ ಆಚರಿಸುವ ಆತ್ಮೀಯತೆ ಕಡಿಮೆಯಾಗಿದೆ. ಮಳೆ ಬರುತ್ತದೆ, ಆದರೆ ನೆನೆಯುವ ಮಕ್ಕಳ ನಗು ಕೇಳಿಸುವುದಿಲ್ಲ. ನಾವು ಪ್ರಕೃತಿಯ ಮಡಿಲಲ್ಲಿ ಬೆಳೆದಿದ್ದೆವು, ಆದ್ದರಿಂದ ಬದುಕನ್ನು ಪ್ರೀತಿಸುವುದನ್ನು ಕಲಿತೆವು. ಬಾಲ್ಯದ ನೆನಪುಗಳು ಮನಸ್ಸಿನ ಬಾಗಿಲು ತಟ್ಟಿದಾಗ ಅರಿವಾಗುವುದು ಒಂದೇ, ಅದು ಸ್ವರ್ಗವೆಂಬುದು ಎಲ್ಲೋ ಆಕಾಶದ ಮೇಲಿಲ್ಲ, ಅದು ನನ್ನ ಹಳ್ಳಿಯ ಧೂಳಲ್ಲಿ ಇತ್ತು, ಹಳ್ಳದ ನೀರಿನಲ್ಲಿ ಇತ್ತು, ಅಜ್ಜಿಯ ಸೆರಗಿನಲ್ಲಿ ಇತ್ತು, ತಾಯಿಯ ಬೈಗುಳದಲ್ಲಿ ಇತ್ತು, ಗೆಳೆಯರ ನಗುವಿನಲ್ಲಿತ್ತು, ಶಾಲೆಯ ಗಂಟೆಯಲ್ಲಿ ಇತ್ತು, ಹಬ್ಬಗಳ ಸಂಭ್ರಮದಲ್ಲಿತ್ತು, ನಾಟಕದ ರಂಗಮಂದಿರದಲ್ಲಿತ್ತು. ಆ ಸ್ವರ್ಗ ನನ್ನೊಳಗಿಂದ ಎಂದಿಗೂ ದೂರವಾಗಿಲ್ಲ. ಬಾಲ್ಯ ಮರಳಿ ಬರುವುದಿಲ್ಲ, ಆದರೆ ಅದರ ನೆನಪುಗಳು ಬದುಕಿನ ಕೊನೆಯ ಉಸಿರಿನವರೆಗೂ ನಮ್ಮ ಹೃದಯದಲ್ಲಿ ಹರಳುವ ಅಮರ ಹೂಗಳಾಗಿಯೇ ಉಳಿಯುತ್ತವೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಮತೆಯ ಮಳೆಯಲ್ಲಿ ನಮ್ಮ ಬಾಲ್ಯದ ಆಟ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಮಮತೆಯ ಮಳೆಯಲ್ಲಿ ಬಾಲ್ಯದ ಆಟ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ನ್ಯಾನ್ಸಿ ವೆಲೆಟೇನ, ಸುರೇಶ್, ಯಶವಂತ್ ಹಾಗೂ ಮುನಿಯಪ್ಪರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೂರ್ಯದೇವಿ ವಿರುದ್ಧ ಸರ್ಕಾರ ಕಠಿಣ ಕ್ರಮ. ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರಿ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. 2ನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ

0: ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ ಮೂರು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ ಎರಡು ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999 ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ದ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ದ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯಿನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ದಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರೀ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ.

ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಉಕ್ರೇನ್ನಾದ್ಯಂತ ರಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಪೂರ್ವ ನಗರವಾದ ಸ್ಲೋವಿಯಾನ್ಸ್ಕ್ ಮೇಲೆ ರಷ್ಯಾದ ಗ್ಲೈಡ್ ಬಾಂಬ್ ದಾಳಿಯಲ್ಲಿ 5 ಜನರು ಮೃತಪಟ್ಟಿದ್ದರು. ಆದರೆ ಉತ್ತರ ನಗರವಾದ ಸುಮಿಯಾ ಅಧಿಕಾರಿಗಳು ನಂತರ ಮತ್ತೊಂದು ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ರಷ್ಯಾ ಮತ್ತೊಂದು ಪ್ರಮುಖ ಕ್ಷಿಪಣಿ ದಾಳಿಯನ್ನು ನಡೆಸಬಹುದು ಎಂದು ಉಕ್ರೇನ್ಗೆ ಗುಪ್ತಚರ ಮಾಹಿತಿ ಬಂದಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಭಾರತ ಮತ್ತು ತಾನ್ಸಾನಿಯಾ ದೇಶಗಳು ವ್ಯಾಪಾರ ಮತ್ತು ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ರಕ್ಷಣೆ ಹಾಗೂ ಭದ್ರತಾ ಸಹಕಾರ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಕೃಷಿ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಿವೆ. ಭಾರತ ಮತ್ತು ತಾನ್ಸಾನಿಯಾ ನಡುವಿನ ವಿದೇಶಾಂಗ ಕಚೇರಿ ಸಮಾಲೋಚನೆಗಳು ಈ ತಿಂಗಳ 22ರಂದು ದಾರ್ ಎಸ್ ಸಲಾಂನಲ್ಲಿ ನಡೆದವು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಪ್ರಾರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ಭಾರತ ತಂಡ ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಶ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯ ವಿರುದ್ದ 3-1 ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005ರಲ್ಲಿ ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸರ್ಕಾರ ಕಠಿಣ ಕ್ರಮ. ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ, ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಸವಿತರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
2: ಸರ್ವ ಮಂಗಳ ಮಾಂಗಲ್ಯ ಸರ್ವೇ ಸಂಭಾದಿನಿ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ. ಇಂದು ಶುಕ್ರ

ಶುಕ್ರವಾರ ಸುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ.

0: ಭಕ್ತಿಯಿಂದಲೇ ಭಜಿಸುವ ವಾರ ಇಂದು ಶುಕ್ರವಾರ, ಶುಭ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ, ಶುಭ ತರುವ ವಾರ. ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ, ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ, ಸರ್ವ ಮಂಗಳಯ ಗೀತೆಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ ಇಂದು ಶುಕ್ರವಾರ, ಸುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ, ಶುಭವ ತರುವ ವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ದೇವ ಚೆಲ್ಲಿದರು ಮಲ್ಲಿಗೆಯ,

0: ಶಿವನಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ.
1: ಕೇಳುಗರೇ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸವಿತರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ

0: ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು,

0: ಇವರು ಕುಳಿತಿರುವ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು. ನಂತರದಲ್ಲಿ ಇವರೇ ವೈಯಕ್ತಿಕವಾಗಿ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸಿದ್ದರಾಜರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಸಿದ್ದರಾಜು, ಅಂಕನಾಥಪುರದಿಂದ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರ ಸಿದ್ದರಾಜರವರೇ?
1: ನಾವು ನಮ್ಮ ತಾಯಿ, ತಂದೆ, ನನ್ನ ತಮ್ಮ ಮತ್ತೆ ನನ್ನ ಹೆಂಡತಿ, ನನ್ನ ಮಗಳು, ನಾನೊಬ್ಬ, ಆರು ಜನ ಇದೀವಿ.
0: ಹಾಗೆಯೇ ಸಿದ್ದರಾಜವರೇ, ತಾವುಗಳು ಹಲವಾರು ವರ್ಷಗಳಿಂದ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ತಾ ಬಂದ್ರಿ. ನಂತರದಲ್ಲಿ ತಾವೇ ಒಂದು ವೈಯಕ್ತಿಕ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಸಿದ್ದರಾಜರವರೇ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ?
1: ಇವಾಗೇನು ಇಲ್ಲ, ಏನ್ ತೊಂದರೆ ಇಲ್ಲ. ಮೊದಲಿಗಿಂತ ಚೆನ್ನಾಗಿದ್ದೀವಿ ಮನೆ ಕಡೆ ಎಲ್ಲ. ಮೊದಲು ಅಂದ್ರೆ ಫುಲ್ಲು ಇಷ್ಟೊತ್ತಾಯ್ತು, ಬೆಳಿಗ್ಗೆ 6 ಗಂಟೆ ಆಯ್ತು ಅಂದ್ರೆ ಅಣ್ಣ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ. ಇವಾಗ ಏನಿಲ್ಲ, ನನ್ನ ಬುದ್ಧಿವಾದ ಹೇಳಿ ಎಲ್ಲ ಈ ಮಟ್ಟಕ್ಕೆ ತಂದಿದ್ದಂತ ನಮ್ಮ ಪುಷ್ಪರಾಜ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ. ಮನೆಯಲ್ಲೇ ಹೊರಗಾಕಿದ್ರಿ ಸರ್, ನನ್ ಲೆಕ್ಕಕ್ಕೆ ಇಲ್ಲ. ಅಯ್ಯೋ, ಕುಡಿತಾನೆ, ದುಡಿತಾನೆ, ಕುಡಿತಾನೆ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇದ್ದೆ ನಾನು.
0: ಅಂದ್ರೆ ಇವನು ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ 1 ರೂಪಾಯಿನೂ ಕೊಡೋದಿಲ್ಲ, ಕುಡಿಯೋದಕ್ಕೆ ಬಳಸ್ಕೋತಾರೆ. ಇವ್ರನ್ನ ಮನೆಯಿಂದ ಹೊರಾಕ್ಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ರು ನಿಮ್ಮ ಮನೆಯಲ್ಲಿ?
1: ಮಾಡ್ಕೊಂಡಿದ್ರು, ಮಾಡಿಕೊಂಡಿದ್ರು. ಲೆಕ್ಕಕ್ಕೆ ಇಲ್ಲ, ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ, ಎಲ್ಲೇ ಅನ್ಸ್ಕೋದ್ರು ಆ ಕಡೆನೆ ಉಳ್ಕೊಬಿಡೋದು. ವಾರ ಆದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು, ಮನೆಗೆ ಬರೋದು, ಆ ರೀತಿ ಎಲ್ಲ ಆಗಿತ್ತು. ದುಡಿಯೋದಲ್ಲಿ ಕುಡಿಯೋದೇ ಆಗಿತ್ತು ನನ್ನ ಜೀವನ. ದಿನ ಯೋಚನೆ ಮಾಡಿದೆ, ಯಾಕೆ ಹಿಂಗಾಯ್ತು. ಪುನಃ ಒಂದು ಪನ್ನಂಪೇಟೆಯಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ, ಕೊಡಗತ್ರ, ಅಲ್ಲಿ ಕೆಆರ್ ನಗರ ಎಲ್ಲ ಹೋಗಿದ್ದು. ಅಲ್ಲೇ ಅದು ಕಾಂಕ್ರೀಟ್ ಕೆಲಸ ಇತ್ತು, ಈ ವಡ್ರಗುಡಿ ಅವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಒಂದು 10-12 ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತ್ತು ಕೈಗೆ. ಖರ್ಚೆಲ್ಲ ಕಳೆದು, ಊಟ ತಿಂಡಿ ಖರ್ಚೆಲ್ಲ ಕಳೆದು 12 ಸಾವಿರ ದುಡ್ಡಿತ್ತು. ಅಲ್ಲಿಂದ ಕೆಲಸದಿಂದ ಊರಿಗೆ ಬಂದೆ. ಊರಿಗೆ ಬಂದು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ಹುಡುಗರ ಜೊತೆ ಎಲ್ಲ 10-12 ಸಾವಿರ ಕುಡಿದು ಒಂದೇ 3-4 ದಿನದಲ್ಲಿ ಹಾಳು ಮಾಡ್ಕೊಂಡೆ. ಒಂದು ದಿನ 10 ರೂಪಾಯಿ ಕೇಳುವಾಗ 10 ರೂಪಾಯಿನ ನನ್ನ ಜೊತೆಲಿದ್ದವರೇ ಕೊಟ್ಟಿಲ್ಲ 2-3 ದಿನ. ಹಾಗಾಗಿ 10-12 ಸಾವಿರ ಕಳೆದಿದ್ದೀನಿ. 10 ರೂಪಾಯಿಗೆ ಬೆಲೆ ಇಲ್ವಾ ನನ್ನ ಪರಿಸ್ಥಿತಿ? 10 ರೂಪಾಯಿಗೆ ನನ್ನ ಜೀವನ ಇದಾಯ್ತಲ್ಲ. 10-12 ಸಾವಿರ ದುಡ್ಡು ಕಳೆದಿದ್ದೀನಿ, 10 ರೂಪಾಯಿ ಕೇಳಿದ್ರೆ ಇವ್ರು ಕೊಡ್ತಾ ಇಲ್ವಲ್ಲ ಅನ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ ಸರ್. ಈಗ ಕೊಡ್ತಾ ನನ್ನ ಹತ್ರ ಇದ್ರೆ ಖರ್ಚು ಮಾಡಿಸುತ್ತೆ, ನನ್ನ ಹತ್ರ ದುಡ್ಡಿದ್ರೆ 4 ಜನ.
0: ಹೌದು,
1: ಇವತ್ತು 10 ರೂಪಾಯಿಗೆ ಬೆಲೆ ಇಲ್ವಲ್ಲ, ಇದನ್ನ ಕುಡಿಯೋದೇ ಬೇಕಾಗಿಲ್ಲ ಅಂತೇಳಿ. ನಮ್ಮ ಪುಷ್ಪರಾಜ್ ಅವರು ಮೇಸನ್ ಕೆಲಸ ಮಾಡ್ತಾರೆ, ಬಿಲ್ಡಿಂಗ್ಗಳು, ಮನೆ ಕೆಲಸ, ಕಟ್ಟಡ ಕೆಲಸ ಅವ್ರದ್ದು. ಅವ್ರ ಮನೆಗೂ ನಮ್ಮ ಮನೆಗೂ 1 ಕಿಲೋಮೀಟರ್ ಆಗುತ್ತೆ. 10 ರೂಪಾಯಿ ಇಲ್ದೇನೆ ನಡ್ಕೊಂಡು ಹೋದೆ ಅವ್ರ ಮನೆಗೆ. ಅವ್ರ ಮನೆಯಲ್ಲಿ ಏನೋ ಬೆಳಗ್ಗೆನೆ ಬಂದಿದ್ಯಾ ಅಂತ ಹೇಳಿದ್ರು. ಆಗ ಬಾ ನಾಷ್ಟ ಮಾಡು ಅಂದ್ರು. ಸುಮಾರು 8-8.5 ಆಗಿತ್ತು ಬೆಳಗ್ಗೆ. ಅವಾಗ ನಾಷ್ಟ ಬೇಡ, ನನಗೆ 100 ರೂಪಾಯಿ ದುಡ್ಡು ಬೇಕು ಅಂತ ಹೇಳ್ದೆ. ಗೊತ್ತು ಅವ್ರಿಗೆ ಏನಕ್ಕೆ ಅಂತ, ಏನಕ್ಕೆ ಅಂತ ಹೇಳಿದ್ರು. ನನಗೆ ಬೇಕು ಕೊಡಿ ಅಂತ ಹೇಳ್ದೆ. ಆಗ ಅವ್ರು ಇಲ್ಲ ನಾಷ್ಟ ಮಾಡು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ಇಲ್ಲ ನಾಷ್ಟ ಬೇಡ, ಲೇಟಾಗಿ ಮಾಡ್ತೀನಿ, ಇವಾಗ 8:30 ಟೈಮು, ಒಂದು 10 ಗಂಟೆಗೆ ಮಾಡ್ತೀನಿ ಅಂತ ಹೇಳ್ದೆ. ಆ 100 ರೂಪಾಯಿ ಇಸ್ಕೊಂಡು ಅಂತರ್ಸಂತಾಗಿ ನಡ್ಕೊಂಡು ಹೋಗಿದ್ದೀನಿ.
0: ಕುಡಿಲಿಕ್ಕೆನೆ?
1: ಕುಡಿಲಿಕ್ಕೆ, ತಲೆನೋವು, ಕುಡಿಲೇಬೇಕು. ಅವಾಗ 100 ರೂಪಾಯಿ ಇಸ್ಕೊಂಡು ಅಂತರ್ಸಂತಾಗಿ ಹೋಗಿ ಕುಡ್ಕೊಂಡು ಬಂದು ನಾಷ್ಟ ಮಾಡಿದೆ. ಅವಾಗ ಹೇಳ್ದೆ, ಅಣ್ಣ ಈ ರೀತಿ ಆಯ್ತು, ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ಇಷ್ಟೊಂದು ದುಡ್ಡಿತ್ತು, ಹಿಂಗೆಲ್ಲ ಆಯ್ತು, 10 ರೂಪಾಯಿ ಕೇಳಗಂಟ ಕೊಡ್ಲಿಲ್ಲ ಅವರು. ಮನೇಲ್ವೇ ಗಲಾಟೆ, ಮನೇಲಿ ಸ್ವಲ್ಪ ದೂರ ಆಗ್ಬಿಟ್ಟಿನಿ ಅಣ್ಣಯಿಂದ, ಇಲ್ಲ ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಕೆಲ್ಸಕ್ಕೆ ಅಂತ ಹೇಳ್ದೆ. ಬಾ ಕುತ್ಕ ಅನ್ಬಿಟ್ಟು ಅವರು ಜಮೀನಲ್ಲಿ ಕೆಲಸ ಮಾಡ್ತಿದ್ರು. ಸುಮಾರು 2 ಗಂಟೆಗಳ ಕಾಲ ಮಾತಾಡಿದ್ರು ನನ್ ಜೊತೆ. ಬಾ, ನನ್ನ ಪರಿಸ್ಥಿತಿ ನಿಂಗೆ ಇತ್ತು. ನಾ ಅವ್ರು ಹೇಳಿದ್ರು ಉಡುಪಿ, ಚಿಕ್ಕಮಂಗ್ಳೂರು, ಸುಮಾರು ದೂರ ಎಲ್ಲ ಹೋಗಿದಾರೆ ಅವ್ರ ಹೊರಗಡೆ. ನಾನು ನಿನ್ ತರನೇ ಆಗಿದ್ದು, ನಾನು ಮನೇಲೇ ಹಿಂಗೆ ಆಗಿತ್ತು ನನ್ನ ಪರಿಸ್ಥಿತಿನೂ. ಒಂದು ಆ ಊರು ಬಿಟ್ಟು ಹೋಗಿ ಮಂಗಳೂರಲ್ಲಿ ಒಂದು 3 ತಿಂಗಳು ಮಾತ್ರ ನಾನು ತಂದೆ ತಾಯಿಗಳನ್ನ ನೋಡ್ಕೊಂಡಿದ್ದು. ಆಮೇಲೆ ನನ್ನ ದಾರಿನೇ ಬೇರೆ ಆಗೋಯ್ತು. ಬಾ, ನಾನ್ ನಿನ್ನ ದಾರಿಗೆ ತತ್ತೀನಿ, ಬಾ ನನ್ ಜೊತೆಗೆ ಬಾ, ಹೊಸ ಜೀವನ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು
0: ಪುಷ್ಪರಾಜ್ ಅವರು.
1: ಪುಷ್ಪರಾಜ್ ಅವರು. ಅವಾಗ ಅವ್ರ ಜೊತೆ ಹೋದೆ, ಹೇಳಿದ್ರು ಮೊದ್ಲೇ ಇವತ್ತಿಗೆ ಲಾಸ್ಟ್ ಕುಡಿಯೋದು ಅಂದ್ರೆ ಕಂಡೀಷನ್ ಬಿಡಕ್ಕಾಗಲ್ಲ, ಸ್ವಸ್ವಲ್ಪ ಕಂಟ್ರೋಲ್ ಮಾಡು ಅಂತೇಳಿ. ಒಂದ್ ವಾರ ಅವರ ಜೊತೆನೆ ಬಿಟ್ಟಿಲ್ಲ, ಅವ್ರ ಜೊತೆನೆ ಅದೇ. ಆಗ ಅವರು ಸ್ವಲ್ಪ ಸ್ವಲ್ಪ ಎಲ್ಲ ಹೇಳಿ ಊಟ ತಿಂಡಿ ಎಲ್ಲ ಕೊಟ್ಟು ಪುನಃ ಅಲ್ಲಿಂದ ಅವ್ರ ಕೆಲ್ಸಕ್ಕೆ ಹಾಕೊಂಡ್ರು ನನ್ನನ್ನ ಅವ್ರ ಗಾರ ಕೆಲ್ಸಕ್ಕೆ. ಅವಾಗ ಅವ್ರ ಜೊತೆ ಸೇರಿ ಅವ್ರಲ್ಲಿ ಹೇಳಿದ ಮಾತಿನಂತ ನಡ್ಕೊಂಡೆ. ಇವಾಗ 6 ವರ್ಷ ಆಯ್ತು.
0: ಅಂದ್ರೆ 6 ವರ್ಷಗಳಾಯ್ತು ಕುಡಿತವನ್ನು ಬಿಟ್ಟೆ ನೀವು?

0: ಬಿಟ್ಟು ಬಿಟ್ಟು.
1: ಅವ್ರು ಹೇಳಿದ್ರು ಕುಡಿಯೋದಾದ್ರೆ ನನ್ ಜೊತೆ ಬರಬೇಡ, ಇಷ್ಟೆಲ್ಲ ಹೇಳಿದೀನಿ ಬುದ್ಧಿ ಎಲ್ಲ ಹೇಳಿದೀನಿ, ಕುಡಿತೀನಿ ಅನ್ನೋದಾದ್ರೆ ನಿನ್ ದಾರಿ ನೀನ್ ನೋಡ್ಕೊಂತ ಎಲ್ಲ ಹೇಳಿದ್ರು. ಅವಾಗ ಆಯ್ತು ಸರ್ ಅಂತ ಹೇಳಿದೆ, ಕುಡಿಯಲ್ಲ ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಈಗ ಮೊತ್ತದಲ್ಲಿ ನಿನ್ನೆ ಒಂದು ಮನೆ ಫಿನಿಶಿಂಗ್ ಆಯ್ತು.
2: ಹಾಗೇನೆ ಸಿದ್ದರಾಜರವರೇ, ತಾವು ಹೇಳ್ತಿದ್ರು ಮೊದಲು ನಾನು ಕುಡಿಯಂತ ಸಂದರ್ಭದಲ್ಲಿ ನಾನು ಅಂದ್ರೆ ಕೊಡಗ್ಗೆ ಕೂಲಿಗೆ ಅಂತ ಹೋದಾಗ ಅಲ್ಲಿ ತಿಂಗಳಿಗೆ 10,000 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತಿದ್ದೆ ಅಂತ. 10,000 ರೂಪಾಯಿನ ಕೂಡ ಸ್ನೇಹಿತರ ಜೊತೆಗೆ ಒಗ್ಗೂಡಿ ನಾನು 10,000 ರೂಪಾಯಿನ ಕೂಡ ಸಂಪೂರ್ಣವಾಗಿ ಕುಡಿಯೋದಕ್ಕೆ ಬಳಸ್ಕೊತಿದ್ದೆ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಕುಡಿಯೋದಕ್ಕೆ ಬೇಕಾದಾಗ ಸ್ನೇಹಿತರನ್ನ ದುಡ್ಡು ಕೇಳಿದಾಗ ಅವರು 10 ರೂಪಾಯಿನ ಕೊಡಲಿಲ್ಲ ಅಂದ್ಬಿಟ್ಟು ನೀವು ಹೋಗಿ ಪುಷ್ಪರಾಜರ ಹತ್ರ ತಮ್ಮ ಒಂದು ಕಷ್ಟವನ್ನು ಹೇಳ್ಕೊಂಡ್ರಿ.
1: ಹೇಳ್ಕೊಂಡೆ.
2: ಅವರು ಕೂಡ ತಮ್ಮ ಒಂದು ಅನುಭವವನ್ನು ತಮ್ಮ ಮುಂದೆ ಹೇಳಿದ್ರು, ಈ ತರ ನಿನ್ನಂಗೆ ನಾನು ಕೂಡ ಒಂದು ಕಾಲದಲ್ಲಿ ಕುಡಿದು ಹಲವಾರು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಬಂದೆ ಅಂತ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳೋದ್ರಿಂದ ತಮ್ಮ ಒಂದು ಮನಸ್ಸು ಪರಿವರ್ತನೆ ಆಗಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಳ್ಳೆ ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ದಾರೆ.
1: ಹೌದು ಸರ್,
2: ಇದಕ್ಕೆಲ್ಲ ಮೂಲ ಕಾರಣ ಪುಷ್ಪರಾಜ್ ಅವ್ರ ಅಂತ ಹೇಳ್ಬೋದು.
1: ಪುಷ್ಪರಾಜ್ ಅವರೇ, ನಾನು ಯಾವ್ದು ಕರೆಂಟ್ ಕ್ಯಾಂಪ್ ಅಲ್ಲೆಲ್ಲೂ ಹೋಗ್ಲಿಲ್ಲ, ಹಿಂಗೂ ಹೇಳ್ತಾ ಇದ್ರು ಹಾಕ್ಬಿಡ್ರೆ ಇವನ್ನ ಅಂತ. ನನಗೊಂದೇ ಅಮ್ಮೆ ಆಯ್ತು ಸರ್, ಮನೇಲೇ ಇವನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ವಲ್ಪ ದಿನ ಜೈಲ್ಗೆ ಹಾಕ್ಸ್ಬಿಡೋಣ ಅಂತಿದ್ರು, ಅಷ್ಟೊಂದು ಕ್ವಾಟ್ಲಾ ಕೊಡ್ತಿದ್ದೆ ಅವ್ರಿಗೆ. ಊರೊಳಗಡೆ ಸಮಸ್ಯೆ ಇಲ್ಲ, ಒಂದು ಗಲಾಟೆ ಮಾಡ್ತಿರ್ಲಿಲ್ಲ, ಮನೆಗೆ ಬತ್ತು ಅಂದ್ರೆ ಏನು ಸರ್ ಗಲಾಟೆ, ಏನಾದ್ರೂ ಒಂದು ಕಿರಿಕ್ ಮಾಡುವೆ ನಾನೇ ಮಾಡುವೆ. ಅವಾಗ ಟೇಷನ್ಗೆಲ್ಲ ಕೊಡ್ತಾ ಇದ್ರು, ಅವತ್ತು ಪೊಲೀಸ್ ಎಸ್ಐ ಸಾಹೇಬ್ರು ಇದಾಕಿದ್ರಲ್ಲ ಮಾಲೆನ, ತುಂಬಾ ಖುಷಿ ಆಗೋಯ್ತು ನೋಡ್ರಿ. ಟೇಷನ್ಗೆ ಕಳಿಸ್ಬೇಕು ಅಂತಿದ್ದವ್ರು ನನ್ನ, ಪೊಲೀಸ್ ಅವರು ನನ್ಗೆ ಮಾಲೆ ಹಾಕಿ ಸನ್ಮಾನ ಮಾಡಿದ್ರಲ್ಲ,
2: ಎಷ್ಟು ಖುಷಿ ಕೊಡ್ತಾ ಅವಾಗ ನಿಮ್ಗೆ.
1: ಖುಷಿ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಇನ್ನೂ ಫೋಟೋಗಳು ಹಂಗೆ ಇಟ್ಕೊಂಡಿದ್ದೀನಿ ಮೊಬೈಲ್ ಅಲ್ಲಿ, ಫೋಟೋ ವಾಟ್ಸ್ಆಪ್ ಕಳ್ಸ್ಕೊಂಡು. ಎಲ್ಲರೂ ಸುಮಾರು ಜನ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಕೇಳಿದ್ರು, ಏನಪ್ಪ ಒಳ್ಳೆ ಸನ್ಮಾನ ಎಲ್ಲ ಮಾಡ್ಬಿಟ್ಟು ಲ್ಯಾಂಪ್ ಎಲ್ಲ ಇಸ್ಕೊಂಡಿದ್ದೀಯಲ್ಲ ಅಂತೆಲ್ಲ ಸುಮಾರು ಜನ ಕೇಳಿದ್ರು. ನಿಜವಾಗ್ಲೂ
2: ಅದೇ ಸಿದ್ದರಾಜರವರು ಇವಾಗೊಂದು ನಿಜವಾಗ್ಲೂ ಕೂಡ ಇವಾಗ ಕೆಲವೊಂದು ಕುಡಿತರದ ವ್ಯಕ್ತಿಗಳು ಕೆಲವು ಕ್ಯಾಂಪ್ಗಳಿಗೆ ಸೇರಿಕೊಂಡು ಅಲ್ಲಿ ಕೆಲವೊಂದು 10 ದಿನಗಳವರೆಗೆ ಕೂಡ ತರಬೇತಿನ ಕೊಟ್ಟಿರ್ತಾರೆ. ನಂತರದಲ್ಲಿ ಅವರು ಊರಿಗೆ ಬಂದಾಗ ಮತ್ತೆ ಈ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂಥದ್ರಲ್ಲಿ ತಾವುಗಳು ಈ ಒಂದು ಪುಷ್ಪರಾಜ್ ಅವರ ಒಂದು ಅನುಭವವನ್ನು ಕೇಳಿ ತಾವುಗಳು ತಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ನಿಜಕ್ಕೂ ತುಂಬ ಖುಷಿ ಪಡೋಂಥ ವಿಷಯ ಸಿದ್ದರಾಜರವರೇ.
1: ಹೌದೌದು ಸರ್, ನಾನು ಈ ರೀತಿ ಮೊದ್ಲು ಎಷ್ಟನ್ನು ಕಳ್ಕೊಂಡಿದ್ದೆ ಅಷ್ಟು ಈಗ ಗಳಿಸ್ಕೊಂಡಿದ್ದೀವಿ ಸರ್. ಹೌದು, ಕುಡಿತ ಬಿಟ್ಟಾಗ್ಲಿಂದ ಅವನು ಬೈಕ್ ತಗೊಂಡೆ ಗಾಡಿನ, ಅವರೇ ಬೈಕ್ ಬೇಕು ಅಂತ ಹೇಳ್ದ. ಅಪ್ಪ ಸುಮಾರು ಕಷ್ಟ ಆಗುತ್ತಲ್ಲ ಬೈಕ್ ಅಂದ್ರು, ನನಗ್ ಗೊತ್ತಿಲ್ಲ ಬೈಕ್ ಬೇಕು ತಕೊಳ್ಳೋಣ ಅಂದ್ಬಿಟ್ಟು ತಿಂಗಳಾದ್ರೂ ನನ್ ದುಡ್ಡು ಇಸ್ಕೊತಿರ್ಲಿಲ್ಲ. ಅವ್ರೇ ಆಯ್ತು ಒಂದ್ ತಿಂಗಳು ಕೆಲಸ ಮಾಡೋ ಏನೋ ಮಾಡೋದ ಅಂತ ಹೇಳಿದ್ರು. ಅವ್ರ ಹತ್ರ ನನ್ಗ ದುಡಿಯೋದು ಮನೆಗ್ ಬರದಂಗಾಗಿತ್ತು, ಎಲ್ಲ ಬಿಟ್ಕೊಂಡೆ. ಅಣ್ಣ ಗಾಡಿಗೆ ದುಡ್ಡು ಕಟ್ಟಣ ಹೋದ ಶೋರೂಮ್ಗೆ, ಶೋರೂಮ್ಗೆ ಹೋಗಿ ಬುಕ್ ಮಾಡ್ಬಿಟ್ಟು ಗಾಡಿ ತಕ ಬಂದ. ಇನ್ ಬಾಕಿ ಲೋನ್ ಕಟ್ಕೊತಾ ಇದ್ದ, ತಿಂಗಳು ಕಂತು ಮಾಡ್ಕೊಂಡು 2.5 ವರ್ಷಕ್ಕೆ ಮುಟ್ಸಿದ್ದೆ. ತೀರ್ತು ಫೋನ್ಗಳು ಬೇಕು ಅಂದ್ರೆ ಫೋನ್ ಎಲ್ಲ ತಕೊಡ್ತಾ ಇದ್ರು. ಸಣ್ಣ ಫೋನ್ ಇತ್ತು, ಸಣ್ಣ ಫೋನ್ ಬೇಡ ದೊಡ್ಡ ಬೇಕು ಅಂದೆ. ಆಯ್ತು ಒಂದು ವಾರ ಕೆಲಸ ಮಾಡಪ್ಪ ಅಂದ್ರು. ಆಯ್ತು ಅಂತ ಅದನ್ನು ತಕೊಟ್ರು.
2: ಇವಾಗ ಅವ್ರು ಹೊರಗಡೆ ಎಲ್ಲಿಗಾದ್ರು ಕೆಲ್ಸಕ್ಕೆ ಹೋದಾಗ ನಿಮ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಿದ್ರಿ? ಇವಾಗ
1: ಜೊತೆಲೆ, ಇವತ್ತು ಸ್ವಲ್ಪ ಶೀಟ್ ಆಗ್ತಿದ್ರೆ ಒಂದ್ ಮನೆಗೆ ಅದ್ ಹಾಕಿದ್ರೆ ನಾಳೆಯಿಂದ ಜೊತೆಗೆ ಹೋಗ್ತಿವಿ. ಇವತ್ತು ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ನಾನು ಮಾಡ್ತಾವನಿ.
2: ತಮ್ಗೊಂದು ಹೊಸ ಜೀವನವನ್ನ ಕೊಟ್ಟಿರೋದು ಪುಷ್ಪರಾಜ್ ಅವ್ರ ಅಂತ ಹೇಳ್ಬೋದು.
1: ಹೌದೌದು ಸರ್, ಪುಷ್ಪರಾಜ್ ಅವ್ರೆ ಇಲ್ಲಾಂದ್ರೆ ಇಷ್ಟು ದಿನ ಇರ್ತಾ ಇರ್ಲಿಲ್ಲ, ಸತ್ತೋಗ್ಬಿಡ್ತಿದೆ. ಕುಡ್ದು ಕುಡ್ದೆ ಸತ್ತೋಗ್ಬಿಡ್ತಿದೆ, ಊಟ ತಿನ್ನಂಗಿಲ್ಲ, ನಿದ್ರೆ ಮಾಡಂಗಿಲ್ಲ, ಫುಲ್ ಎಣ್ಣೆ ಎನಿ ಟೈಮ್ ಎಣ್ಣೆ.
2: ಆಗಿದ್ರೆ ಸಿದ್ದರಾಜರವರೇ, ತಾವು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮೊದ್ಲು?
1: ನಾನು 2009 ಸ್ಟಾರ್ಟ್ ಆಗಿತ್ತು.
2: 2009 ಅಂದ್ರೆ 17 ವರ್ಷಗಳಿಂದ ಸತತವಾಗಿ ಕುಡ್ಕೊಂಡು ಬರ್ತಾ ಇದ್ರಿ?
1: ಹೌದೌದು, ಸ್ಟಾರ್ಟ್ ಮಾಡಿದ.
2: ಏನಾದರೂ ಕಾರಣಗಳಿತ್ತ ಸಿದ್ದರಾಜರವರೇ ಈ ಕುಡಿಯೋದಕ್ಕೆ ತಾವುಗಳು ಏನಕ್ಕೋಸ್ಕರ ಪ್ರಾರಂಭ ಮಾಡಿದ್ರಿ ಈ ಕುಡಿಯೋದಕ್ಕೆ?
1: ಕುಡಿಯೋದು ಅಂದ್ರೆ ಫ್ರೆಂಡ್ಸ್ಗಳ ಜೊತೆ ಹೆಂಗ ಸೇರ್ಕೊಂಡು ಕಲ್ತು ಬಿಟ್ವಾ ಸರ್, ಅದನ್ನ ಬಿಡಕ್ಕಾಗಿಲ್ಲ. ಸುಮಾರು ಜನ ಬಿಟ್ಟರು, ನಿಲ್ಸಿದ್ರು, ಕಂಟ್ರೋಲ್ ಮಾಡಿದ್ರು, ನಾನು ಮುಂದುವರ್ಸ್ಕೊಂಡು ಹೋಗ್ಬಿಟ್ಟೆ. ಅದೇ ಜೀವನ ನಂಗೆ ಆಗೋಯ್ತು ಸರ್. ಮದುವೆನು ಮಾಡಿದ್ರು ಆದ್ರೆ ನಾನು ಬಿಡ್ಲಿಲ್ಲ. ಮದುವೆ ಎಷ್ಟು ಒಂದ 3 ದಿನ ಇದ್ದ ಅಷ್ಟೇ, ಪುನಃ ಸುರು ಹುಡುಗರ ಜೊತೆ ಸೇರ್ಕೊಂಡು. ಆಮೇಲೆ ಆಮೇಲೆ ಬರ್ತಾ ಬರ್ತಾ ಜಾಸ್ತಿನೇ ಹೊರತು ಕಮ್ಮಿನೇ ಇಲ್ಲ, ಜಾಸ್ತಿನೇ ಮಾಡ್ಬಿಟ್ಟೆ ಸರ್.
2: ಅಂದ್ರೆ ತಾವುಗಳು ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಕುಡಿದಕ್ಕೆ ಬಳಸ್ಕೊತಾ ಇದ್ರಿ? ಏನಾದ್ರು ಮನೆ ನಿರ್ವಹಣೆಗೆ ಅಂತ ಏನಾದ್ರು ದುಡ್ಡು ಕೊಡ್ತಾ ಇರ್ಲಿಲ್ವಾ? ಈಗ ಯಾವಾಗ
1: 100 ರೂಪಾಯಿ ಕೊಟ್ರು ಬೆಳಗ್ಗೆ ವಾಪಸ್ 50 ರೂಪಾಯಿ 100 ರೂಪಾಯಿ ಪುನಃ ಇಸ್ಕೊತಾ ಇದ್ದೆ, ನಾನ್ ರಾತ್ರಿ ಕೊಟ್ಟಿದ್ನೆಲ್ಲ ಕೊಡು ಅಂತ.
2: ಅಂದ್ರೆ ಮತ್ತೆ ಇಸ್ಕೊತಾ ಇದ್ರಿ?
1: ಹೌದು, ಮತ್ತೆ ಇಸ್ಕೊತಾ ಇದ್ದೆ. ಇವಾಗ ಹಂಗಿಲ್ಲ, ಎಷ್ಟೇ ದುಡ್ಡು ಒಂದ್ ವಾರಕ್ಕ 10 ದಿನ ಕೆಲಸ ಮಾಡ್ತೀವಲ್ಲ, ಒಂದೇ ಸರಿ ದುಡ್ಡು ಕೊಡ್ತಾರ, ಇಸ್ಕೊತೀವಿ, ಮನೆಗೆ ಏನ್ ಬೇಕಲ್ಲ ತಕೊಳ್ತೀವಿ, ಊಟ ತಿಂಡಿ ಎಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಮೊದ್ಲು 100 ರೂಪಾಯಿ ಕೊಟ್ರೆ ಅದೇ 100 ರೂಪಾಯಿ ಬೆಳಗ್ಗೆನೆ ಕಿತ್ಕೊತಾ ಇದೆ, ಒಡ್ಲಿಲ್ಲ ಅಂದ್ರೆ ಒಡೆದು ಬಡ್ದಾದ್ರು ಕಿತ್ಕೊತಾ ಇದೆ ಸರ್. ಇವಾಗ ಹಂಗಿಲ್ಲ, ಎಲ್ಲ ಖುಷಿಯಾಗಿದ್ದಾರೆ ಮನೇಲಿ.
2: ಇವಾಗ ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಮಿತವಾಗಿ ಬಳಸ್ಕೊಂಡು ಆದಷ್ಟು ಉಳಿತಾಯವನ್ನ ಮಾಡ್ಕೊಂಡು ಹೋಗ್ತಾ ಇದೀರ?

0: ಹೌದೌದು.
1: ಇವಾಗ ನಿಮ್ ಕುಟುಂಬದವರ ಸಹಕಾರ ಹೇಗಿದೆ ಸಿದ್ದರಾಜರವರೇ ನಿಮ್ಮಲ್ಲಿ ಇವಾಗ?
0: ಪರವಾಗಿಲ್ಲ, ಇವಾಗ ಎಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಎರಡ್ ಮಕ್ಳಿತ್ತು, ಒಂದ್ ತೀರೋಗ್ಬಿಡ್ತು, ಚಿಕ್ಕತ್ರಲ್ಲೇ ಹುಷಾರಿಲ್ದೇನೆ. ಇವಾಗ ಮಗಳು ಸರ್ಗೂರ್ಲೇ ಓದ್ತಾ ಇದ್ದಾಳೆ, JSS ಕಾಲೇಜ್ ಫಸ್ಟ್ PUC ಸರ್ ಇವಾಗ.
1: ಕುಡಿಯಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಕೆಲವು ಪುಸ್ತಕಗಳಾಗಿರ್ಬೋದು, ಪೆನ್ ಆಗಿರ್ಬೋದು, ಇತರ ಸಾಮಗ್ರಿಗಳನ್ನ ಕೊಡ್ತಾ ಇದ್ರ ಅವಾಗ ಮಕ್ಕಳಿಗೆ ಓದೋದಕ್ಕೆ?
0: ಸರ್, ಒಂದ್ ಪೆನ್ ಅಂತ ಸಹ ತಂದ್ಕೊಟ್ಟಿಲ್ಲ. ಓದೇನ್ ಮಾಡ್ಬೇಕು ಅಂತ ಇದ್ದೆ, ಇವಾಗ ಓದಿಸ್ಬೇಕು ಅಂತ ಇದ್ದೀನಿ.
1: ನೋಡಿ, ಕುಡಿತ ಅನ್ನೋದು ತಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಯನ್ನ ತಂದಿದೆ ಅಂತ ಇವಾಗ್ಲೂ ಕೂಡ ನೋಡ್ಬೋದು.
0: ಹೌದು ಹೌದು ಸರ್, ಮೊದ್ಲು ಪೆನ್ ಬುಕ್ ಬೇಕು ಅಂದ್ರೆ ಓದಿ ಏನ್ ದೊಡ್ಡವರಾಗಿದ್ದೀರ, ಏನ್ ನೀವು ಓದೋದು ಅಂತ ನಾನೇ ಬೋಯ್ತಾ ಇದ್ದೆ, ಇವಾಗ ಓದಿಸ್ಬೇಕು ಅಂತ ಇದೆ.
1: ಹಾಗೇನೆ ಸಿದ್ದರಾಜರು, ತಾವು ಮೊದಲು ಮಾತಾಡ್ತಿದ್ರಿ, ನಾನು ಕುಡಿಯೋದಕ್ಕೆ ಯಾವುದೇ ರೀತಿಯ ಕಾರಣಗಳಿರ್ಲಿಲ್ಲ, ಈ ಒಂದು ಸ್ನೇಹಿತರ ಸಹವಾಸ ಮಾಡಿ ನನ್ನ ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ತಾವುಗಳು ಹೇಳ್ತಾ ಇದ್ರಿ. ಇವಾಗ ಯಾವುದಕ್ಕೂ ಒಂದ್ಸತಿ ಈ ರೀತಿ ನಮ್ಮ ಸ್ನೇಹಿತರು ಕರೀತಿದ್ದಾರೆ ಕುಡಿಯೋದಕ್ಕೆ ಹೋಗೋದೆ ಬೇಡ, ಒಂದ್ಸತಿ ಯೋಚನೆ ಮಾಡೋಣ, ಯಾಕಂದ್ರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳಾಗ್ಬೋದು ಅಂತ ಅವಾಗ ತಮ್ಗೆ ಏನಾದರೂ ಯೋಚನೆಗಳು ಬರ್ತಾ ಇರ್ಲಿಲ್ವಾ? ಹೇಗೆ
0: ಅವ್ರು ಕರಿತಾ ಇದ್ರು, ಏನಪ್ಪ ಮೊದ್ಲಂಗ ಈಗ ಏನ್ ಮಹಾತ್ಮ ಗಾಂಧಿ ನೀನು ಒಂದು ಸ್ಥಾನ ಮಾಡಂಗ ವೀಕ್ಷ, ನೀನು ಕರೆದ್ರು ಬರಲ್ಲ ಅಂತೆಲ್ಲ ಅವ್ರವ್ರು ಮಾತಾಡ್ಕೊತಾ ಇದ್ರು. ಅವ್ರು ಮಾತಾಡ್ಕೊಂಡ್ರೆ ನಾನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಆಯ್ತು, ನೀವೇನ ಮಾತಾಡ್ಕಲ್ರಪ್ಪ ಅನ್ಬಿಟ್ಟು ಮನೆಗೆ ಯಾಕಡೆನಾರ ಉಂಟಾಗೋದು. ಈಗ ಮೂರ್ ಜನ ಇದ್ದಾಗ ಏನಾದ್ರೂ ಮಾತಾಡ್ತಾರ, ಇಬ್ರು ಮೂರ್ ಜನ ಇರುವಾಗ ಮಾತಾಡ್ಕೊಳ್ಳಿ ನೀವು ಅನ್ಬಿಟ್ಟು ನನ್ ಪಾಡಿಗೆ ನಾನು ಅವ್ರ ಏನ್ ಹೇಳಿದ್ರು ಆಯ್ತುಪ್ಪ ನಾನು ಕುಡಿಯಲ್ಲ ಸಾಕು, ನಾನು ಕುಡ್ದಿರೋದು, ನಾನು ಕುಡಿದ್ರೆ ಹೋಯ್ತು ನನ್ ಕಥ, ಮುಟ್ಟಿದ್ರೆ ಏನಾಗಲ್ಲ, ಕುಡಿಬೇಕಾ ನೀವು ಕುಡ್ಕೊಳ್ಳಿ, ನಾನು ಕುಡಿಯಲ್ಲ ಅಂತ ಹೇಳ್ತೀನಿ ಸರ್. ಇವಾಗ್ಲೂ ಹಂಗೂ ಕರೀತಾರೆ ಸುಮಾರು ಜನ.
1: ಅಂದ್ರೆ ಬೇರೆಯವರಿಗೆ ಒಂದು ಬುದ್ಧಿ ಮಾತುಗಳು ಯಾವ ರೀತಿ ಆಗಿದ್ದಾರೆ ಇವಾಗ ತಾವುಗಳು?
0: ಹೌದೌದು ಸರ್, ಹಂಗೂ ಹೇಳ್ತೀನಿ, ನನ್ನ ತಮ್ಮನ್ಗೆ ಸ್ವಂತ ತಮ್ಮನ್ಗೆ ಹೇಳ್ತೀನಿ, ಬೇಡ ಕುಡಿಬೇಡ, ಸ್ವಲ್ಪ ಕಂಟ್ರೋಲ್ ಮಾಡು ನೀನು ಅಂತ ನಾನೇ ಹೇಳ್ಕೊಡ್ತೀನಿ ಅವನಿಗೆ. ನೀ ಅವ್ರಿಗೂ ಕುಡಿಯೋರ್ಗ ಜಾಸ್ತಿ ಹೇಳ್ತೀನಿ, ಅದ್ರ ಬದಲು ಏನಾದ್ರೂ ತಿನ್ನಿ, ಚಿಕನ್ ಮಟನ್ ಹಣ್ಣುಗಳು ತರಕಾರಿ ಏನಾದ್ರೂ ತಗೊಂಡು ತಿನ್ನಿ, ಅದ್ರ ಕಮ್ಮಿ ಮಾಡಿ ಅಣ್ಣನ ಅಂತ ಹೇಳ್ತೀನಿ. ಕುಡಿಬೇಡಿ ಅಂತ ಹೇಳಲ್ಲ, ಕುಡೀರಿ ಕಮ್ಮಿ ಮಾಡಿ,
1: ಮಿತವಾಗಿ ಕುಡೀರಿ ಅಂತ ಹೇಳ್ತಾ ಇದ್ದೀರಾ?
0: ಕುಡೀರಿ, ನಾನೇ ಒಂದ್ ದಿನಕ್ಕೆ 12.90 ಆಯ್ತಿದ್ದ ಪಾಪ ಅಂದ್ರು. ಇವಾಗ ಒಂದ್ ಸಹವಾಸನೂ ಇಲ್ಲ, ಯಾವ್ದಿಲ್ಲ, ಎಲ್ಲ ಬಿಟ್ಬಿಟ್ಟೆ. ಅದ ಪುಷ್ಪರಾಜ್ ಅವ್ರ ಮಾತಿಂದ ಎಲ್ಲ ದೂರ ಮಾಡಿದೆ ಸರ್, ಇಲ್ಲಾಂದ್ರೆ ಸುಮಾರು 6 ವರ್ಷದ ಹಿಂದೆನೆ ತೀರೋ ಬಿಡ್ತಿದ್ದೆ ನಾನು.
1: ಅದ ಹೇಳ್ಬೇಕಂದ್ರೆ ಒಟ್ಟಾರಿಯಾಗಿ ನಿಮ್ಗೆ ಪುಷ್ಪರಾಜ್ ಅವರು ಒಂದು ಮರು ಜನ್ಮವನ್ನ ಕೊಟ್ಟಿದ್ರ ಅಂತ ಹೇಳ್ಬೋದು.
0: ಹೌದೌದು ಸರ್, ಅವ್ರು ಹೇಳಿದ್ರು ನಾನು ನಿನ್ಗಿಂತ ಹೆಚ್ಚಾಗಿದ್ನಲ್ಲಪ್ಪ, ನನ್ ಜೊತೆ ಬಾ, ನಾನೇ ಅವನಿ. ಈಗ ಮನೆಯವರು ಗಲಾಟೆ ಕುಡ್ದು ಬಿಟ್ಟು ಗಲಾಟೆ ಮಾಡ್ತಾನೆ ಅಂತ ದೂರ ಮಾಡ್ಯಾರ, ಅದು ಎಲ್ಲಾರ ಮನೇಲಿ ಇದ್ದಿದ್ದೆ, ನಾನಿದ್ದೀನಿ ಬಾ ಅಂತೇಳಿ ಕರ್ಕೊಂಡೋದ್ರು. ಅವಾಗಿಂದ ಏನ್ ತೊಂದ್ರೆ ಇಲ್ಲ, ಇವತ್ತು ಅವರು ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ನಾನು ಜಮೀನಲ್ಲಿ ಇದ್ದೀನಿ, ಸ್ವಲ್ಪ ಚೆಂಡು ಹಾಕಿದ್ದೋಗನಂತ ಬಂದ. ಮೊದ್ಲೇನಿಲ್ಲ, ಬೇರೆಯವ್ರ ಜಮೀನ್ ಕೂಲಿಗೆ ಹೋಯ್ತಾ ಇದ್ದ.
1: ಅಂದ್ರೆ ಯಾವ್ದ್ರ ಮೇಲೂ ಕೂಡ ಯೋಚನೆ ಆಗ್ತಿರ್ಲಿಲ್ಲ ಅವಾಗ ನಿಮ್ಗೆ?
0: ಇಲ್ಲ ಇಲ್ಲ ಇಲ್ಲ, ನಮ್ ಜಾಗ ನಮ್ ಜಮೀನು ಅಂತಂದು ಏನು ಯೋಚನೆ ಇರ್ತಿರ್ಲಿಲ್ಲ, ಎಲ್ಲವನ್ನು ನೋಡ್ಕೊಂಡು ಹೋಗ್ತಾ ಇದೀವಿ, ಏನ್ ಸಮಸ್ಯೆ ಇಲ್ಲ, ಏನ್ ತೊಂದ್ರೆನೇ ಇಲ್ಲ, ಪರವಾಗಿಲ್ಲ. ಇವಾಗ ಕುಡಿತದ ಜೀವನಕ್ಕೂ ಈ ಜೀವನಕ್ಕೂ ಪರವಾಗಿಲ್ಲ ಸರ್.
1: ಇವಾಗ ಕುಡಿತವನ್ನು ಬಿಟ್ಟು ತಮ್ಮ ಒಂದು ಗ್ರಾಮದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಡ್ಕೊಂಡು ಹೋಗ್ತಿದ್ದೀರಾ, ತಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ದಾರೆ ಸಿದ್ದರಾಜರು ನಿಮ್ಗೆ ಇವಾಗ?
0: ಹೌದು, ಗೌರವ ಕೊಡ್ತಾರೆ ಸರ್ ಎಲ್ಲರು, ಮೊದ್ಲು ತರ ಏನಿಲ್ಲ, ಮೊದ್ಲು ಕಂಡ್ರೆ ಅವನ ಅವಾಗ ಕುಡ್ಕೊಂಡು ಹೋಗ್ತಾನೆ ಅಂತ ಇದ್ರು, ಇವಾಗ ಏನ್ ಸಮಸ್ಯೆ ಇಲ್ಲ, ನೋಡ ಪರವಾಗಿಲ್ಲ ಹುಡ್ಗ ಇವಾಗ ಅಂತ ಎಲ್ಲ ಹೇಳ್ತಾರೆ ಸರ್. ನೋಡ ಅಷ್ಟೊಂದು ಕುಡಿತಿದ್ದವನು, ಅವ್ರ ಮಕ್ಳಿಗೆ ಅವರೇ ಬುದ್ಧಿ ಹೇಳ್ಕೊತಾವ್ರ, ಅಷ್ಟೊಂದು ಕುಡಿತಿದ್ದವನು ಅದ್ರಲ್ಲೇ ಸ್ನಾನ ಮಾಡ್ತಿದ್ದವನು, ಇವತ್ತು ಯಾವ ರೀತಿ ದುಡ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ಕೊ ಹೋಗ್ತಾವ್ನ ನೋಡ್ರ ಅವ್ರನ್ನ ಅಂತ ಅವ್ರವ್ರೇ ಮಾತಾಡ್ಕೊತಾರ.
1: ಅದೇ ತಮ್ಮ ಗ್ರಾಮದಲ್ಲಿ ನಿಮ್ಮನ್ನ ಉದಾಹರಣೆಗೆ ತಗೊಂಡು ಅಂದ್ರೆ ಬೇರೆ ಕುಟುಂಬದಲ್ಲಿ ಯಾರಾದ್ರೂ ಕುಡಿತಿದ್ರೆ ನೋಡಿ ಈ ರೀತಿ ಸಿದ್ದರಾಜ್ ಅವರು ಒಂದು ಪುಷ್ಪರಾಜ್ ಅವರ ಮಾತನ್ನ ಕೇಳಿ ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ಒಂದು ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾರೆ ಅವ್ರಿಗೆ ಕುಡಿತಾರಂತ ವ್ಯಕ್ತಿಗಳಿಗೆ.
0: ಹೌದು ಸರ್, ಅವ್ರ ಮಕ್ಕಳಿಗೆ ಅವರೇ ಹೇಳ್ಕೊತಾರೆ.
1: ಹಾಗೇನೆ ಸಿದ್ದರಾಜರವರೇ, ತಾವು ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳು ಉಂಟಾಗ್ತಿದ್ವಾ? ಹೇಗೆ
0: ತೊಂದ್ರೆ ಏನಿಲ್ಲ, ಆತರ ಏನ್ ತೊಂದ್ರೆ ಇಲ್ಲ. ಅಂದ್ರ ಕುಡ್ದಾಗ ಜಾಸ್ತಿ ಊಟನೇ ಜ್ಞಾನ ಇಲ್ಲ, ಊಟ ಮಾಡ್ತಿರ್ಲಿಲ್ಲ ನಿಜವಾಗ್ಲು, ಎಣ್ಣೆನೆ ಬೇಕು ಅಷ್ಟೇ, ಏನು ಸ್ವಲ್ಪ ತಿಂದ್ರೆ ಒಂದ್ ಇಡ್ಲಿನ ಒಂದ್ ದೋಸೆನ ಅಷ್ಟೇ, ಇನ್ ಎನಿ ಟೈಮ್ ಎಣ್ಣೆ. ಆ ಕುಡ್ತಿದ್ದಾಗ ಅವ್ರಿಗೆ ಏನ್ ಹೇಳಿ ಕೆಲ್ಸ ಹೇಳ್ತಾರ ಅದನ್ನ ಎಲ್ಲ ಮಾಡ್ತಿದೆ ಸರ್, ಯಾವ ಕೆಲ್ಸನೂ ಆಗಲ್ಲ ಅನ್ನಲ್ಲ, ಯಾಕಂದ್ರೆ ಕುಡಿಯಕ್ ದುಡ್ಡು ಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ ದುಡ್ಡು ಕೊಡಲ್ಲ.
1: ಅದೇ ಕುಡಿಯೋದೊಂದು ಮಾತ್ರ ನಿಮ್ ತಲೆ ಒಳಗಿತ್ತ ಅವಾಗ?
0: ಹೌದೌದು, ಅವ್ರ ಏನೇ ಕೆಲಸ ಹೇಳಲಿ, ಬಚಲ್ ಗೋರು ಅಂದ್ರೆ ಗೋರಿದ್ದೀನಿ.
1: ಹಾಗೇನೆ ಸಿದ್ದರಾಜರವರೇ, ತಾವುಗಳು ಕುಡಿದ ಸಂದರ್ಭದಲ್ಲಿ ಹೆಚ್ಚೆಚ್ಚು ಕುಡ್ಕೊಂಡು ಬಂದಾಗ ತಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ತಮ್ಮ ಒಂದು ಗ್ರಾಮದವರಾಗಿರ್ಬೋದು, ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಮಾತಾಡಿದ್ದಾರೆ, ನೋಡು ಕುಡ್ಕೊಂಡು ಹಂಗ ತೋರಾಡ್ಕೋತಾನೆ, ನೋಡ ಕುಡ್ದ್ಬಿಟ್ಟು ಅಲ್ಲಿ ಬಿದ್ದಿದ್ದ ಇಲ್ಲಿ ಬಿದ್ದಿದ್ದ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಮ ಚಿಕ್ಕಪ್ಪ ಅವರೇ ಅವ್ರ ಜಮೀನಲ್ಲಿ ಹೋಗಿ ಮುಂದ್ಬಿಡ್ತಾರೆ.

0: ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾದ್ರು ಬಂದ್ರೆ ಮಾತಾಡ್ತೀನಿ ಸರ್ ಅವ್ರ ಹತ್ರ.
1: ಅದೇ ತಮ್ಮ ಒಂದು ಅನುಭವವನ್ನ ಹಂಚ್ಕೊಳ್ಳಿ, ಬೇರೆಯವ್ರು ಕೂಡ ಒಂದು ಉಪಯೋಗ ಆಗುತ್ತೆ.
0: ಹೌದೌದು, ಹಂಚ್ಕೊಳ್ಳೇಬೇಕು ಅನಿಸ್ತಾ ಇದೆ.
1: ತಾವುಗಳು ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ಆಗಿದ್ರೆ ಸಿದ್ದರಾಜರ್ ಅವರೇ?
0: ಅದೇ ಸರ್, ಕುಡಿಬೇಕು ಕುಡಿಬೇಕು ಅಷ್ಟೇ, ಕುಡಿತೇ ಇರ್ಬೇಕು ಕುಡಿತಾನೆ ಇರ್ಬೇಕು. 90 ವರ್ಷದಾಗ ಇಳಿದೈತೆ, ಅರ್ಧ ಗಂಟೆ ಬಿಟ್ಟು ಪುನಃ ಕುಡಿಬೇಕು. ಬರೀ ಕುಡ್ತಾನೆ ನನ್ನ ಜೀವನ ಆಗೋಗಿತ್ತು ಸರ್, ಬೇರೆ ಏನಿಲ್ಲ. ಮನೆಗೆ ತಂದು ಕೊಡ್ಬೇಕು, ರೇಷನ್ ತರ್ಬೇಕು, ಅದ್ ತರ್ಬೇಕು, ತರಕಾರಿ ತರ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕಬೇಕು, ಅದೇನಿಲ್ಲ. ಮಕ್ಳಿದಾವೆ, ಮಕ್ಳು ತಂದು ಕೊಡ್ಬೇಕು ಅನ್ನೋದು ಏನಿಲ್ಲ. ನಂದಾಯ್ತು, ನನ್ ದುಡಿಯೋದಾಯ್ತು, ಕುಡಿಯೋದಾಯ್ತು, ಅಷ್ಟೇ ಆಗಿತ್ತು. ಹಂಗಾಗಿ ಮನೇಲೆಲ್ಲ ಗಲಾಟೆ ಆಗಿ ಮನೇನೆ ಸೇರಲ್ಲ. ಒಂದ್ ವಾರ ಬರೋದು, ಒಂದ್ ವಾರನಾದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು, 2 ತಿಂಗಳಾದ್ರೂ ಆಯ್ತು, ಹಂಗೆಲ್ಲ ಆಗಿದೆ ಸರ್. ಊಟ ತಿಂಡಿ ಎಣ್ಣೆ ಕೊಟ್ರೆ ಸಾಕು, ಅವ್ರ ಮನೆ ಜೀತ ಮಾಡ್ಕೊಂಡು ಇರ್ತಾ ಇದೆ.
1: ಮೊದಲು ಕುಡಿತಿರುವಾಗ ತಮ್ಮ ಒಂದು ಮನೆ ಸಂಸಾರವನ್ನ ಯಾರು ನಡೆಸ್ಕೊಂಡು ಹೋಗ್ತಿದ್ರು ಅವಾಗ?
0: ಅವಾಗ ಅಪ್ಪ ಅಮ್ಮ ಇದ್ರು, ಎಲ್ಲ ಜತಲಿದ್ದ, ಅವ್ರು ನೋಡ್ಕೊತಾ ಇದ್ರು.
1: ತಮ್ಮ ಕುಟುಂಬದವ್ರು ಏನಾದ್ರು ಹೇಳಿದಾರ, ಈ ತರ ಕುಡಿಯಬೇಡ ಜಾಸ್ತಿ, ನಮ್ಮ ಒಂದು ಮನೆಯ ಸಂಸಾರವನ್ನ ಯಾರು ನೋಡ್ಕೋತಾರೆ
0: ಹೇಳಿದಾರೆ? ಆದ್ರೂ ನಾನು ತಲೆ ಕಟ್ಕೊತಾ ಇರಲಿಲ್ಲ. ಹ್ಞೂ ಆಯ್ತು, ನಾನು ನಿನ್ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೆ. ಆಣೆ ಭಾಷೆ ಎಲ್ಲ ಮಾಡಿದ್ರು, ಅದಕ್ಕೂ ನಾನು ನಿಲ್ಲಿಸ್ಲಿಲ್ಲ. ಆಯ್ತು ಅನ್ನೋದು, ಆಣೆ ತಾನೇ ಮಾಡ್ಕೋ, ನಾನ್ ತಾನೇ ಕುಡಿಯೋದು. ನೀನ್ ಕುಡಿಯಲ್ಲ ಅಂತ ನನ್ ಮೇಲೆ ಆಣೆ ಮಾಡು ಅಂದ್ರೆ ನನ್ನ ತಾಯಿ ಹೇಳಿದ್ರು, ಆಯ್ತು ನಿನ್ ಮೇಲೆ ಆಣೆ ಏನ್ ಕುಡಿಯಲ್ಲ ಅನ್ನೋದು.
1: ನಿಮ್ ಮಕ್ಕಳೆಲ್ಲ ಹತ್ರಕ್ ಬರ್ತಿದ್ರ ಅವಾಗ ಕುಡಿಯಂತ ಸಂದರ್ಭದಲ್ಲಿ?
0: ಜಾಸ್ತಿ ಬರ್ತಾ ಇರ್ಲಿಲ್ಲ, ಬರೋದೇ ಇಲ್ಲ, ನೋಡ್ರಿ ಸಾಕು, ಓ ಕುಡ್ದ್ಬಿಟ್ಟದ ಅಪ್ಪ ನೋಡ್ರ, ಬರ್ತಾ ಇರ್ಲಿಲ್ಲ ಸರ್.
1: ಇವಾಗ ತಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳುಗಳಾಗಿರ್ಬೋದು, ಯಾವ ರೀತಿಯ ಒಂದು ಸಹಕಾರವನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಇವಾಗ?
0: ಇವಾಗ ಏನ್ ಸಮಸ್ಯೆ ಇಲ್ಲ, ಏನಾದ್ರೂ ಹಬ್ಬ ಹರಿದಿನಗಳು ಬಂದ್ರೆ ನಮ್ಮ ಮಕ್ಕಳಿಗೆ ನಾನೇ ಒಂದ್ ಸ್ವಂತ ಬಟ್ಟೆ 100 ರೂಪಾಯಿ 500 ರೂಪಾಯಿ ಬಟ್ಟೆ ತಂದು ಕೊಟ್ಟಿರ್ಲಿಲ್ಲ. ಇವಾಗ ಏನಿಲ್ಲ ಸರ್.
1: ಇವಾಗ ಬಟ್ಟೆ ಎಲ್ಲ ತಂದು ಕೊಡ್ತಿದ್ರ ಹಬ್ಬ ಹರಿದಿನಗಳಲ್ಲಿ ಮಕ್ಕಳಿಗೆಲ್ಲ?
0: ಹಬ್ಬಕ್ಕೆ ಮುಂಚೆನೆ ತೆಗೆದಿಟ್ಟಿರ್ತೀವಿ.
1: ಇದನ್ನೆಲ್ಲ ನೋಡಿದಾಗ ತಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ?
0: ತುಂಬಾ ಖುಷಿ ಆಗುತ್ತೆ ಸರ್.
1: ಬಹಳ ಸಂತೋಷ ಸಿದ್ದರಾಜರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟೋ ವ್ಯಕ್ತಿಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ?
0: ದಯವಿಟ್ಟು ಯಾರು ಕುಡಿಬೇಡಿ ಅಂತ ಹೇಳಲ್ಲ, ಆದ್ರೆ ಕುಡಿ, ಕಂಟ್ರೋಲ್ ಅಲ್ಲಿ ಇರಿ. 1000 ದುಡಿತೀರ, 100 ರೂಪಾಯಿ ಖರ್ಚು ಮಾಡಿ ಸಾಕು, ಬಾಕಿ ಮನೆ ಕೊಡಿ, ಮನೆ ಸಂಸಾರ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜನನು ಬೆಲೆ ಕೊಡಲ್ಲ, 1 ರೂಪಾಯಿ ಬೆಲೆ ಕೊಡಲ್ಲ ಸರ್ ಯಾರನ್ನು. ಅದಕ್ಕೆ ಅದನ್ನ ದುಡಿರಿ, ಆದಷ್ಟು ಉಳಿಸ್ಕೊಳ್ಳಿ, ಕುಡಿತವನ್ನು ಕಮ್ಮಿ ಮಾಡಿ ದೂರ ಬಿಡಿ ಅಂತ ಹೇಳ್ತಾ ನನ್ನನ್ನು ತಿದ್ದಿ ಬುದ್ಧಿವಾದ ಹೇಳಿ ಈ ಸ್ಟೇಜ್ ತಂದಂತ ಪುಷ್ಪರಾಜು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್.
1: ಬಹಳ ಸಂತೋಷ ಸಿದ್ದರಾಜರ್ ಅವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ ಕೂಡ ಆಗಿರಬಹುದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ತಾವೇನು ತಮ್ಮ ಗ್ರಾಮದಲ್ಲಿ ಪುಷ್ಪರಾಜ್ ಎಂಬ ವ್ಯಕ್ತಿಗಳು ಕುಡಿತಾ ಇದ್ದು ಅವರು ಕೂಡ ಆ ಒಂದು ಶಿಬಿರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕುಡಿತವನ್ನು ಬಿಟ್ಟು ತಮ್ಮ ಒಂದು ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಂಡಾಗ ತಾವು ಕೂಡ ಅವರ ಒಂದು ಮಾರ್ಗದರ್ಶನದಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಳ್ಳೆ ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ದೀರಾ. ಇದಕ್ಕೆ ಮೂಲ ಕಾರಣ ಪುಷ್ಪರಾಜ್ ಅವರಂತ ಹೇಳ್ಬೋದು, ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಸಿದ್ದರಾಜರ್ ಅವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರು ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕೇಳುವರೆ, ಇದುವರೆಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಷ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ನಮಗೆ ಚಾಲೆಂಜ್, ಜಾಗ ಖಂಡಿತ
2: ಸಿಗುತ್ತೆ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
2: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು? ಇದರಿಂದ

0: ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
0: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ, ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮೂಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖಾ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ.

0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. ಮೂರು ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟು ಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ ಒಂದು ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟ್ರೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೆ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989 ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿ ವೀರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1 ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ
2: ಕೇಳುವರೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಯಚರಿಕೋಟೆ ತಾಲೂಕಿನ ಬೀದಿಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಅಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಿಯ ನಿವಾಸಿಗರಾದ ಶ್ರೀಯುತ ರಮೇಶ್ ಹಾಗೂ ತಿಮ್ಮೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50.

0: ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಮತ್ತು ರಮೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
2: ನಾ ಫಸ್ಟ್ ಚಿತ್ರಗಳ ದೂರದಲ್ಲಿದ್ದು ಅಲ್ಲಿಂದ ಬಂದು ಇಲ್ಲಿ ಬಂದು ಸೇರಿದ್ವಿ. ಅಲ್ಲಿ ಮುಚ್ಚೂರು DB Kuppe ತಾಲೂಕು ಸೇರಿಕೊಂಡು ಕೆಲಸ ಅಂತಂದ್ರೆ ಆರಂಭ ಕೆಲಸನೇ, ಕೂಲಿ ಕೆಲಸ. ಕೇಳಕ್ಕೆ ಹೋಯ್ತೀವಿ, ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀವಿ. ಅದು ಬಿಟ್ಟ ಮೇಲೆ ಯಾವುದೂ ಇಲ್ಲ. ಒಂದು ನೋಡಕ್ ಹೋದರೆ ನಮ್ಗೆ ಇಲ್ಲಿ ತುಂಬಾ ಬಡಜನ ಕಷ್ಟ ಇದೆ. ಅದನ್ನ ತಾನು ಇವೆಲ್ಲ ಒಂದು ಕೈಗೂಡಿಸ್ಕೊಡ್ಬೇಕು ನಮ್ಗಿನ್ನು ಅಂತ ಕೇಳ್ಕೊತೀವಿ.
1: ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿರೋಂತಹ ಜನಸಂಖ್ಯೆ ಎಷ್ಟು, ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ನಾ ಫಸ್ಟ್ನಲ್ಲಿ ನೋಡೋಕೆ DB Kuppe ಇದ್ದಿದ್ದು, ಅವಾಗ ನೋಡೋ ಮುಚ್ಚೂರು, ಗೋಳೂರು, ಅಣ್ಣನ ತೋಟ ಹಿಂಗೆಲ್ಲ ಹೆಸರು ಇಟ್ಕೊಂಡಿರೋದು. ಇರೋದು ಮುಚ್ಚೂರಿನೇ. HD Kote ಹತ್ತದ ಮೇಲೆ ಟಿಕೆಟ್ ತಗೊಳ್ಳೋದು ಮುಚ್ಚೂರಿನೇ, ಇನ್ನು ಯಾವ ಹೆಸರು ಬರ್ತಾ ಇಲ್ಲ. ಆಮೇಲೆ ಕಡೆಗದ್ದೆ ವರ್ಕಲ್ ಮಾಡ ಹಿಂಗೆ ಇಟ್ಕೊಂಡಿರೋದು. ಅದು ಬಿಟ್ಟ ಮೇಲೆ ಇನ್ನೇನು ಇಲ್ಲ. ಒಂದೊಂದು ಹಳ್ಳಿಗಳಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ನಮ್ಮ ತಂದೆ ಇರೋ ಕಾಲದೊಳಗೆ. ಅದೇ ಹೆಸರು ಇವಾಗಲೂ ಕೂಡ ನಡೀತಾ ಇದೆ. ಇಲ್ಲಿ 88 ಇದ್ದೀವಿ, 88 ಇದ್ದೀವಿ ಅಲ್ಲಿ. ಎಲ್ಲ ಕೆಲಸ ಕಾರ್ಯದೊಟ್ಟು ಜೋರಿ

0: ಹಕ್ಕುಪತ್ರದೊಳಗೆ ನಮ್ಗೆ ಭಾರಿ ತೊಂದರೆ ಕೊಡ್ತಾರೆ. ಯಾವತ್ತಿಗೆ ಕಾರಣ ಅದು 9 ವರ್ಷ ಅರ್ಜಿ ಹಾಕೊಂಡು 6 ದಿವಸದೊಳಗೆ ಒಂದು 8 ಜನ ಹೋಯ್ದು, ಡಿ ಡಿ ಅವರು, ಪುರುಷೋತ್ತಮ ಅವರು, ನಾನು ಕೂಡ ತಿಮ್ಮೇಗೌಡಲ್ಲಿ ಹೋಗಿ ಡಿ ಸಿ ಆಫೀಸ್ ಒಳಗೆ ಕುಂತು ಚರ್ಚೆ ಮಾಡಿದ್ವು. ಇನ್ನು 15 ದಿವಸದೊಳಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಬಿಟ್ಟ ಮೇಲೆ ಆಯ್ತು ಸರ್ ಅಂದ್ಕೊಂಡು ಕೈ ಮುಕ್ಕೊಂಡು ಬಂದೀವಿ. ಇನ್ನೇನು ಮಾಡ್ತೀನಿ ದೇವ್ರೊಬ್ಬರು ಗೊತ್ತು. ಅಷ್ಟು ನಡೆಸೀವಿ
1: ಸರ್. ನೈಸರ್ಗಿಕವಾಗಿ ನಾವು ಇಲ್ಲಿ ವಾಸವಾಗಿರೋದ್ರಿಂದ ತುಂಬ ಆರೋಗ್ಯ ಮತ್ತು ಯಾವುದೋ ಅನಾರೋಗ್ಯಗಳು ಯಾವುದೂ ಬರೋದಿಲ್ಲ. ಒಳ್ಳೆ ಉತ್ತಮ ಆರೋಗ್ಯವಾಗಿ ಇದ್ದೀವಿ ಇಲ್ಲಿ. ಬೇರೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸ್ವಲ್ಪ ಅಡೆತಡೆನೇ ಬರ್ತದೆ. ಮತ್ತು ನಮ್ಮ ಅತಿ ಹೆಚ್ಚಾಗಿ ಇಲ್ಲಿ ವಿದ್ಯಾಭ್ಯಾಸ ಮಕ್ಕಳು ದೂರ ಹೋಗಿ ಓದೋಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿಂದ ತುಂಬ ಬಸ್ಗಳು ಸರಿ ಟೈಮ್ ಸಿಗ್ತಾ ಇಲ್ಲ, ಮತ್ತು ಬಸ್ ವ್ಯವಸ್ಥೆ ಇಲ್ಲ, ಮತ್ತು ಶಾಲೆ ಕಟ್ಟಡಗಳು ಇಲ್ಲ. ಸರಿ, ಶಾಲೆ ಸರ್ಕಾರಿ ಶಿಕ್ಷಕರು ಮುಖ್ಯವಾಗಿ ಇಲ್ಲಿಲ್ಲ. ಡಿ ಬಿ ಗುಬೆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ. ಮಕ್ಕಳು ಅತಿ ಹೆಚ್ಚಾಗಿ ಇದ್ದಾರೆ, ಓದಕ್ಕೆ ವಿದ್ಯಾಭ್ಯಾಸ ಆಸಕ್ತಿ ಇದ್ದಾರೆ, ಅಂದರೆ ಶಿಕ್ಷಕರು ಕೊರತೆ. ಯಾಕಂದರೆ ಶಿಕ್ಷಕರು ದೂರದಿಂದ ಈಗ ಕೋಟೆಯಿಂದ ಮೈಸೂರಿಂದ ಅಲ್ಲಿಂದ ಬಂದು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ತೊಂದರೆ ಆಗೋದ್ರಿಂದ ಯಾರೇ ಶಿಕ್ಷಕರು ಇಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲ ಗೆಸ್ಟ್ ಟೀಚರ್ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ. ಮತ್ತು 9th ಒಳಗೆ ಆಗಿ 10th ಹೋಗೋದಿಲ್ಲ. 10th ಪಾಸ್ ಆಗಿದ್ರು 10th ಹೋದ್ರೂ ಹೋಗೋದಿಲ್ಲ, ಪಿ ಯು ಸಿಗೆ ಹೋಗೋದಿಲ್ಲ. ಯಾಕಂದರೆ ತುಂಬ ದೂರ ಕಾಲೇಜುಗಳಿಗೆಲ್ಲ, ಮತ್ತು ಇಲ್ಲೇ ಇರ್ತಾರೆ. ಮತ್ತು ತಂದೆ ತಾಯಿ ಜೊತೆಗೇ ಇದ್ದುಕೊಂಡು ಕೃಷಿ ಜಮೀನು ಕೃಷಿನೇ ಅವಲಂಬಿತ ಆಗಿದ್ದಾರೆ. ಮತ್ತು ಫಾರೆಸ್ಟು ಇಲ್ಲಿ ಒಳಗೆ ಇರೋದ್ರಿಂದ ನಾವು ಕೃಷಿ ಅವಲಂಬಿತ ಆಗಿರೋದ್ರಿಂದ ಕೃಷಿ ಬೆಳೀತಾ ಇದ್ದೀವಿ. ಭತ್ತ, ಬೀನ್ಸು, ಚಟ್ಟು ಇತ್ಯಾದಿ ಬೆಳೀತಿದ್ದೀವಿ. ಅದನ್ನೇ ನೆಮ್ಕೊಂಡು ಇದನ್ನ ಜೀವನ ಕಳೀತಾ ಇದ್ದಾರೆ ಇಲ್ಲಿ ಬೇಡ ಜನಾಂಗದವರು ಅಂತೇಳಿ ನಮ್ಮ ಎಸ್ ಟಿ ಕ್ಯಾಟಗರಿ ಬರೋದು. ಅದನ್ನೇ ಅವಲಂಬಿತ ಆಗಿರೋದ್ರಿಂದ ಪ್ರಾಣಿಗಳು ಒಳಗೆ ಬರ್ತಾ ಇದೆ. ಅಂದರೆ ಪ್ರಾಣಿಗಳು ಒಳಗೆ ಬರೋದ್ರಿಂದ ನಾವು ರೈಲ್ವೆ ಕಂಬಿಗಳು ಇದಾಕ್ಬಿಡಿ ಅಂತ ಎಷ್ಟೋ ಸರಿ ನಾವು ಲೆಟ್ರ್ ಹಾಕಿದ್ರು ಅಧಿಕಾರಿಗಳಿಗೆ, ಮತ್ತು ಫಾರೆಸ್ಟ್ ಇಲಾಖೆಗೆ ಲೆಟ್ರ್ ಹಾಕಿದ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಅದರಿಂದ ಅದು ಒಂದು ರೈಲ್ವೆ ಇದಾಕಿದ್ರೆ ನಮಗೆ ಇನ್ನೂ ಕೃಷಿ ಅತಿಥಿಯಾಗಿ ಬೆಳೆದು ಇನ್ನು ರೈತರು ಒಳ್ಳೆ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇವರಿಗೆ ನಮ್ಮ ಕೃಷಿ ಅವಲಂಬಿತರಾಗಿರೋದ್ರಿಂದ ನಮಗೆ ನೀರಾವರಿ ವ್ಯವಸ್ಥೆ ಮತ್ತು ಬೋರ್ಗಲ್ ವ್ಯವಸ್ಥೆ ಯಾವುದೇ ಇಲ್ಲ. ಆದರೆ ಯಾವುದೇ ಮೂಲ ಬಂದ್ರೂ ಫಾರೆಸ್ಟ್ ಇಲಾಖೆ ಸ್ವಲ್ಪ ತಡೆ ನೀಡುತ್ತಾರೆ ಇಲ್ಲಿಗೆ. ಅದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇನ್ನು ಮುಂದಕ್ಕೆ ಹಕ್ಕುಪತ್ರ ಬಂದರೆ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್.
2: ಸರ್, ಪ್ರಸ್ತುತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅವುಗಳ ಒಂದು ಸೌಲಭ್ಯ ಯಾವ ರೀತಿಯಾಗಿ ಸಿಗ್ತಾ ಇದೆ ತಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಮ್ಮಲ್ಲಿ ರಸ್ತೆದು ಭಾರಿ ತುಂಬ ತೊಂದ್ರೆ. ಯಾವ ಥರ ಅಂದ್ರೂ ನೋಡ್ತಾ ಇದೆ 5 ವರ್ಷದಿಂದ ಆ ರೋಡ್ ನೋಡಿ ಹುಡುಗರು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಹಣ್ಣು ತೋಟದಿಂದ ಹಿಡಿದು ಮಚ್ಚರ್ ತನಗೆ ಅದರ ಸಲುವಾಗಿ ರಸ್ತೆದು ಹೇಳಂಗೇ ಇಲ್ಲ. ನಮ್ಮ MLA ಅವರು ಈ ಕಡೆ ಬಂದು ಗಮನನೇ ಇಟ್ಟಿಲ್ಲ ಯಾವ ಥರ. ಅದ್ರ ನಿನ್ನೆ ಗುಜರ್ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲಿ ಹಣ್ಣಿನ ತೋಟ ಆಡಿಗೆ.

ರೋಡ್ ಬಗ್ಗೆ ಎಲ್ಲಾ ಕಡೆದು ಅಷ್ಟೇ, ಒಂದ್ ಕಡೆ ಅಂತಲ್ಲ, ಬಾವಲಿಂದ ಹಿಡಿದು ಗುಂಟ್ರೆ ತನಕವೆ ತಾವ್ ಬಂದು ನೋಡಿಬೇಕಾರೆ ಭಾರಿ ಮಿಸ್ ಆಗ್ಬಿಟ್ಟಿದೆ. ಅದಕ್ಕೊಂದು ರೋಡ್ ಬಗ್ಗೆ ನಮ್ಗೊಂದು ಕೊಟ್ರೆ ಭಾರಿ ಅನುಕೂಲ ಆಯ್ತದೆ. ಅದೇ ಈ ಮಳೆಗಾಲದೊಳಗೆ ಹೋಗ್ಬೇಕಾದ್ರೆ ಭಾರಿ ತೊಂದರೆ ಇದೆ ಹುಡುಗರು, ಒಂದು ಗಾಡಿ ವ್ಯವಸ್ಥೆ ಇಲ್ಲ, ಹುಡುಗರಿಂದ ನೋಡೋ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನನ್ನ ಹುಡುಗರೇ 2 ಹುಡುಗರು, ಒಂದು 6ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿದ್ದಾರೆ. ಅವ್ರಿಗೆ ಮಚೂರ್ ಶಾಲೆಯಲ್ಲಿ ಓದೋದು, ನಡ್ಕೊಂಡೆ ಆಯ್ತು. ನಾನು ತಗೊಂಡೋಗಿ ಬೈಕಲ್ಲಿ ತಗೊಂಡೋಗಿ ಬಿಡ್ಬಿಟ್ಟು ಬರೋದು ಮಳೆ ಟೈಮ್ನೊಳಗೆ. ಅದಕ್ಕೆ ರೋಡ್ ಒಂದು ರೆಡಿ ಆಗಿಬಿಟ್ಮೇಲೆ ಹುಡುಗರು ಹೊಂಟಾಯ್ತಾರೆ. 4 ಕಿಲೋಮೀಟರ್ ಹೋಯ್ತಿದ್ದಾರೆ, ಅಲ್ಲಿ 4 ಮೀಟರ್ಗಳು.

0: ಮುಚ್ಚೋರು ಎಲ್ಲಾ ಕಡೆ ಸಂಶಯ ಇದೆ. ಸಂಶಯ ಎಂದ್ರೆ ಅಂದ್ರೆ 7 ದಿವಸ 3 ದಿವಸ ಕರೆಂಟ್ ಇಳಿದ ಮೇಲೆ ಹೋಯ್ತು. ಈ ಕರೆಂಟ್ ಬಗ್ಗೆ ಸ್ವಲ್ಪ ತೊಂದರೆ ಇದೆ. ಇಷ್ಟೇ ನಮ್ದು ಮಾತಾಡ್ತಿರೋದು. ನಮ್ಮ ಡ್ರೈನೇಜ್ ಏಜೆನ್ಸಿಗಳೊಳಗೆ ಒಡತಾ ಇಲ್ಲ, ಇದು ಪಂಚಾಯತ್ ನೋಡ್ತಾ ಇಲ್ಲ. ಇವಾಗ 5 ವರ್ಷದಿಂದ ಯಾವ್ದು ಸಹ ನೋಡ್ತಾ ಇಲ್ಲ ಯಾವ್ದು. ಅದನ್ನ ಮುಂದೆ ಸ್ವಲ್ಪ ನೋಡ್ತಿದ್ರು ಕೆಲಸ ಎಲ್ಲ. 5 ವರ್ಷ ಆದ್ಮೇಲೆ ಒಂದ್ ಕೆಲಸನೇ, ಒಂದ್ ಬಾವಿ ತಕೋತಾರೆ, ಈ ಚಾಲ್ ಕೋರ್ಕೋತಾರೆ ಪಂಚಾಯತಿಯವರು. ಅದನ್ನ ದುಡ್ಡು ಎತ್ಕೋತಾರೆ, ಜನರ ಮೇಲೆ ಇಟ್ಟಿರ್ತಾರೆ ದುಡ್ಡು. ಕೆಲವ್ರು ತಿಂದ್ಕೋತಾರೆ, ಕೆಲವ್ರು ಕೊಡಲ್ಲ. ಆಮೇಲೆ ಹೇಳ್ತಾರೆ ಚೌಚಾಲೆಲ್ಲ ಕೊಟ್ಟಿದ್ದಾರೆ, ಅದನ್ನ ತೊಂದರೆ ಇಲ್ಲ. ಕೆಲವರು ಒಂದು 15-20 ಸೀಟ್ ನಮ್ ಗೋಳೂರಲ್ಲಿ ಆಗಿಲ್ಲ, ಅದೆಲ್ಲ ಅರ್ಜಿ ಎಲ್ಲ ಕಳಿಸಿದ್ದಾರೆ, ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಆದ್ಮೇಲೆ ಇನ್ನು ಮನೆಯಲ್ಲೇನು ತೊಂದರೆ ಏನು ಇಲ್ಲ. ಮಾಡ್ಕೊಂಡ್ರು ಒಂದು 20 ಸೀಟ್ ಅಷ್ಟು ನಮ್ ಗೋಳೂರಲ್ಲಿ ಆಗಿಲ್ಲ. ಅವ್ರು ಭಾರಿ ಹಿಂಸೆ ಕೊಡ್ದು ಅರ್ಜಿ ಗಿರಿಜಲ್ಲಿ ತಗೊಂಡೋಗಿ ಫಾರೆಸ್ಟ್ ಕೊಟ್ಟರು. ಮುತ್ತರಾಜ್ ಫಾರೆಸ್ಟ್ ಇದ್ರೆ ಅವ್ರ ಕೈಯಲ್ಲಿ ಕೊಟ್ಟರು, ಅಲ್ಲಿಂದ ಪುನಃ ಬೇರೆ ಫಾರೆಸ್ಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಕೂಡ ಇನ್ನು ಕೂಡ ಮಾಹಿತಿ ಸಿಕ್ಕ ಅವ್ರು ಕೊಟ್ಟಿಲ್ಲ ಅವ್ರಿಗೆ ಪಾಪ. ನನ್ನ ಹತ್ರ ಬಂದು 2-3 ನಮ್ಮ ಸವಿತ್ರಿ ಜಾನಕಿ ತಿಮ್ಮೇಗೌಡ್ರ ಇಂಥ ಅಮ್ಮಣ್ಣಮ್ಮ ನೀಲಮ್ಮ ಇಂಥವ್ರಿಗೆಲ್ಲ ಸಿಕ್ಕಿಲ್ಲ. ನಮ್ಮ ಮನೆ ಹತ್ರ ನನಗೆಲ್ಲ ಗ್ಯಾಸ್ ಎಲ್ಲ ಸಿಕ್ಕಿದೆ, ಶೌಚಾಲಯ ಎಲ್ಲ ಸಿಕ್ಕಿದೆ. ಅದಾದ್ಮೇಲೆ ನೋಡಿದ್ರೆ ಏನ್ ತೊಂದರೆ ಇಲ್ಲ, ಇಷ್ಟ ಆಗ್ಬೇಕು. ಆ ಲೇಟ್ ಕಂಪ್ ಅಂತೀನಿ ಸರ್ ಅಂದೊಳಗೆ ನಮ್ದು ಕೀಳ್ಗಡೆ ಆಗ್ಬಿಟ್ಟಿದೆ. ಈ ಮೇಲ್ಗಡೆ ರೋಡ್ ಗಡೆ ಆಗ್ಬಿಟ್ಮೇಲೆ ನಮ್ಮ ಅಣ್ಣನ ತೋಟ ಬಂದ್ಬಿಟ್ಟ ಮೇಲೆ ಎಲ್ಲ ಜನಗಳನ್ನ ನಡ್ಕೊಳಕ್ ಭಾರಿ ಸುಲಭ ಇದೆ. ಇವಾಗ ನೀವು ಬಂದ್ರಿ ಅಲ್ಲ ಬೈಕ್ನಲ್ಲಿ, ರೋಡ್ ನೋಡಿದ್ರಿ ಅಲ್ಲ ಏನ್ ಪರಿಸ್ಥಿತಿ ಆಗಿದೆ. ಅದಕ್ಕೆ ಸರ್ ಬೀದಿನವ್ರಿಗೆ ಲೇಟ್ ಹೇಳ್ದ್ಬಿಟ್ಟ ಮೇಲೆ ನಮ್ಮ ಅಣ್ಣನ ತೋಟದ್ರು ಪರವಾಗಿಲ್ಲ, ನಮ್ ಗೋಳೂರಿಗೂ ಪರವಾಗಿಲ್ಲ, ಕೀಳ್ಗಡೆ ಎಲ್ಲ ಬೀದಿಲಿ ಹೇಳ್ತಿರೋದು. ಆ ಕೀಳ್ಗಡೆ ಜೊತೆ ಮೇಲ್ಗಡೆ ಹಾಕ್ಬಿಟ್ಟ ಮೇಲೆ ಈ ರೋಡ್ ನಡಿ ಹೋಯ್ತಿದ್ದೀನಿ ಇವಾಗ ನೋಡ್ಕೊಂಡು ಹೋಗಿಬೇಕಾರೆ ಪರವಾಗಿಲ್ಲ, ಹಂಗೇನೆ ಇರೋದು. ಅಷ್ಟೆಲ್ಲ ಕೆಲಸ ನಡೀತದೆ. ಹಿಂದೆ ರೈಲ್ವೆ ಕಂಬಿ ಒಂದು ಹಾಕ್ಬಿಟ್ಟ ಮೇಲೆ ಈ ಪ್ರಾಣಿಗಳು ಈ ಕಡೆ ನಮ್ಗೆ ಒಳಗಡೆ ಹೋಗಲ್ಲ. ನಿನ್ನೆ ಚಿರತೆಗಳು ಒಂದು ಹಾಡು ಬಂದ್ಬಿಟ್ಟು ನಮ್ಮ ಮನೆ ಪಕ್ಕನೆ ಬಂದು ಕಡ್ದಾಗ್ಬಿಡ್ತು. ಫಾರೆಸ್ಟ್ನವ್ರು ಬಂದು ಇಲ್ಲಿ ಮಾಜಲ್ ಮಾಡಿ 4,500 ರೂಪಾಯಿ ಕೊಟ್ರು. ಅದೇ ತರ ಜನಗಳು ಹುಡುಗರನ್ನ ಕೊಡ್ಬಿಟ್ಟಿದ್ರೆ ಏನ್ ಸ್ಥಿತಿ? ಅದಕ್ಕೆ ಮಕ್ಕಳು ಕೊಡಕ್ ಆಯ್ತಿದೆ ಅವರು
1: ಇಲ್ಲ.
0: ಅದಕ್ಕೆ ರೈಲ್ವೆ ಕಂಬಲ್ ಹಾಕ್ಬಿಟ್ರೆ ಅವ್ರಿಗೆ ಪ್ರಾಣಿಗಳು ಈ ಕಡೆ ಬರಲ್ಲ. ಅಷ್ಟೇ ಆಗಿದೆ
2: ಸರ್. ಇಲ್ಲಿ ಗ್ರಾಮ ಪಂಚಾಯಿತಿ ಎಷ್ಟೋ ವರ್ಷಗಳಿಂದ ಇದೆ, ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುದಾನಗಳು ಬಂದ್ರೂ ಫಾರೆಸ್ಟ್ ಇಲಾಖೆ ಮಾಡೋಕ್ಕೆ ಬಿಡಲ್ಲ, ಅದೊಂದು ಪ್ರಾಬ್ಲಮ್ ಆಗಿದೆ. ಈಗ ರಸ್ತೆ ಮನೆಯ ಜಡಿಕೋಟೆ ಮನೆ ಶಾಸಕರು ಬಂದು ಮೊದ್ಲು ಪೂಜೆ ಮಾಡಿದ್ರು, ಎಲ್ಲರೂ ಸಂತೋಷವಾಗಿದ್ರು. ಜನಗಳು ಆಡಿ ಜನಗಳು ನಮ್ಮ ಬುಡಕಟ್ಟು ಜನಗಳು ಮತ್ತೆ ನಮ್ಮ ಬೇಡ ಜನಗಳು ಎಷ್ಟೋ ಖುಷಿಯಾಗಿದ್ದಾಗ ಇದನ್ನ ಅರಣ್ಯ ಇಲಾಖೆದವರು ತಡೆ ನೀಡಿದ್ದಾರೆ. ಮತ್ತೆ ಅಂಗನವಾಡಿ ಕೇಂದ್ರಗಳು ಸ್ಯಾಂಕ್ಷನ್ ಆದ್ರೂ ಅದನ್ನೂ ನಿರ್ಮಾಣಕ್ಕೆ ಬಿಡಕ್ತಾ ಇಲ್ಲ, ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಕುಡಿಯ ನೀರಿಂದು ಟ್ಯಾಂಕ್ ಕಟ್ಟಕ್ಕೆ ಬಿಡ್ತಾ ಇಲ್ಲ, ರಸ್ತೆ ನಿಲ್ಸಿದ್ದಾರೆ. ಅಂದ್ರೆ ಯಾವ ಕಡೆ ಏನೇ ಬಂದ್ರು ತಡೆ ನೀಡಿದ್ವಿ ಅರಣ್ಯ ಅಧಿಕಾರಿಗಳು. ಅಂದ್ರೆ ನಾವು ಯಾವುದೇ ಅವರು ನಾವು ಯಾವುದೇ ಒತ್ತುವರಿ ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ, ಕಾಡಿಂದ ಒಳಗಿದ್ದೀವಿ, ಕಾಡಿಂದ ಹೊರಗಿದ್ದೀವಿ. ಅಂದ್ರೆ ನಾವು ಯಾವುದೋ ಪುರಾತನ ಕಾಲದಿಂದ ಇಲ್ಲಿ ಬಂದು ನಾವು ಇರೋದು, ಎಷ್ಟು 100 ತಲೆಮಾರಿ ಹಿಂದ್ಗಡೆ ನಾವು ಇಲ್ಲಿ ಬಂದು ವಾಸ ಆಗಿದ್ದೀವಿ. ಅಂದ್ರೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಅಡದಿ ಹಿಡಿದ್ರು ಅರಣ್ಯ ಇಲಾಖೆದವರು ಒಂದು ಬಿಟ್ರೆ ಬೇರೆ ಏನು ಇಲ್ಲ ಸರ್ ನಮ್ದು. ಅಂದ್ರೆ ಈಗ ಪಂಚಾಯತಿ ಕಡೆಯಿಂದ ಕುಡಿಯ ಜಲ್ಜೀವನ್ ಪ್ರಧಾನಮಂತ್ರಿ ಜಲ್ಜೀವನ್ ನೀರು ಯೋಜನೆ ಬಂದಿದೆ, ಪೈಪ್ ಲೈನ್ ಆಗಿದೆ, ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಅಡಿಯಲ್ಲಿ. ಯಾಕೆ ಅಂದ್ರೆ ಅಲ್ಲಿ ನೀರಿನ ಟ್ಯಾಂಕ್ ಇಲ್ಲ ಮೇಲೆ ನಮ್ಗೆ ವಿದ್ಯುತ್ ಸಮಸ್ಯೆ ಇಲ್ಲಿ. ಯಾಕಂದ್ರೆ ವಿದ್ಯುತ್ ಕರೆಂಟ್ ಕರೆಕ್ಟ್ ಸಮಯ ಬಿಡುವಾಗ ನೀರು ಸೇವ್ ಮಾಡ್ಕೊಳಕ್ಕೆ ಟ್ಯಾಂಕ್ ಬೇಕಾಗಿರುತ್ತೆ. ಅದು ಇಲ್ಲದ್ಮೇಲೆ ಕರೆಂಟ್ ಬಂದಾಗ್ಲೇ ನಾವು ವಾಟರ್ ಮ್ಯಾನ್ಗಳು ನೀರು ಬಿಡ್ತಾರೆ, ಅವಾಗ ಕರೆಂಟ್ ಇರೋದ್ರೆ ನೀರು ಬಿಡೋಕ್ಕಾಗಲ್ಲ. ಅದೇ ಟ್ಯಾಂಕ್ ನಮಗೆ ನಿರ್ಮಾಣಕ್ಕೆ ಅರಣ್ಯಾಧಿಕಾರಿಗಳು ಬಿಟ್ರೆ ಪಾಪ ನಮ್ಮ ಆಡಿ ಜನಗಳು ಕುಡಿಯೋ ನೀರಿಗೆ ಅಷ್ಟು ಕಷ್ಟ ತಗೊಳ್ಳಲ್ಲ. ಯಾಕಂದ್ರೆ ಈ ಮಳೆ ಟೈಮ್ ಸಣ್ಣ ಕೊಂಬು ಲೈನ್ ಮೇಲೆ ಬಿದ್ದರೆ ಕರೆಂಟ್ ಕೊಡೋದಿಲ್ಲ, 1 ವಾರ 2 ವಾರ ಆಗುತ್ತೆ. ನೀರಿಗೆ ತುಂಬ ಸಮಸ್ಯೆ, ಯಾರಿಗೆ ಲೆಟರ್ ಕೊಡೋಣ ಯಾರಿಗೆ ಹೇಳೋಣ ಅಂತ ಒಂದು ಅರ್ಥ ಆಗೋದಿಲ್ಲ. ಅದಕ್ಕೆ ಮೂಲಭೂತ ಸೌಕರ್ಯದಲ್ಲಿ ನೀರಿನ ವ್ಯವಸ್ಥೆ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಅಂಗನವಾಡಿ ಕೇಂದ್ರಗಳಿಲ್ಲ ಯಾವುದು ಇಲ್ಲಿ ಇಲ್ಲಿ ಹಾಡಿಗಳಲ್ಲಿ, ಮತ್ತೆ ಸಮುದಾಯ ಭವನಗಳಿಲ್ಲ. ಯಾವುದೇ ಗ್ರಾಮ ಸಭೆ ಮಾಡೋದಾಗ್ಲಿ, ಯಾವುದೇ ಹಾಡಿಗಳ ಸಭೆ ಆಗಲಿ ಒಂದು ಕಮ್ಯುನಿಟಿ ಯಾವ್ದು ಮೀಡಿಯಾ ಏನ್ ಮಾಡಕ್ಲು ಒಂದು ಸಮುದಾಯ ಭವನ ಅಂತ ಇಲ್ಲ ಇಲ್ಲಿ. ಅದು ಮುಖ್ಯವಾಗಿ ನಮ್ಗೆ ಮೂಲಭೂತ ಒಡೆತ ಬೀಳ್ತದೆ, ಅದರಿಂದ ನಮ್ಗೆ ತುಂಬಾ ಸಮಸ್ಯೆ. ಮತ್ತೆ ಬೇರೆ ನಮ್ದು ಒಂದು ಶೌಚಾಲಯಗಳದ್ದು.

ಈಗ ಶೌಚಾಲಯಗಳು ಅಂದರೆ ಕೆಲವು ಜನಗಳಿಗೆ ನಮ್ಮ ಟ್ರೈಬಲ್ ಅವ್ರಿಗೆ ಅಮೌಂಟ್ ಇರೋದಿಲ್ಲ. ಫಸ್ಟೇ ಮೊದಲಿಗೆ ಒಂದು 20,000 ರೂಪಾಯಿ ಬೇಕಾಗುತ್ತೆ ಒಂದು ಟಾಯ್ಲೆಟ್ ರೂಮ್ ಪೂರ್ಣ ನಿರ್ಮಾಣವಾಗಕ್ಕೆ. ಯಾಕಂದರೆ ಶೌಚಾಲಯ ಬಿಲ್ ಆಗಬೇಕಾದ್ರೆ

0: ರುಪೀಸ್ ಬೇಕಾಗುತ್ತಲ್ಲ, ಅದು ಏನು ಪೂರ್ಣ ನಿಮ್ಮ ಮಾಡ್ಕೊಳಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅದರಿಂದ ಸೌಚರ್ಯಗಳು ಅಪ್ಲಿಕೇಶನ್ ಹಾಕಿದ್ರೆ ವರ್ಕೌಟ್ ಬಂದಿದೆ, ಒಂದೊಂದು ಆಡಿಲಿ 30-30 ಸೌಚರ್ಯಗಳು ವರ್ಕೌಟ್ ಆಗಿದೆ ಅಂದ್ರೆ ನಿರ್ಮಾಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾವ ತರ ನಿರ್ಮಾಣ ಮಾಡ್ಕೋಬೇಕು ಅಂತ ಅವ್ರನ್ನೇ ಕೇಳಿದ್ರೆ ಅಮೌಂಟ್ ಇಲ್ಲ, ಪೂರ್ಣ ನಿರ್ಮಾಣ ಮಾಡ್ಕೊಳಕ್ ಅಮೌಂಟ್ ಇಲ್ಲ, ಏನ್ ಮಾಡೋದು ಅಂತ ನಮ್ಮನೆ ಕೇಳ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಒಂದು ಸಮಸ್ಯೆ, ತುಂಬಾ ಸೌಚರ್ಯಗಳು, ಶೌಚಾಲಯಗಳಿಲ್ಲದ್ರಿಂದ ಕಾಡುಗಳಿಗೆ ಹೋಗ್ತಾ ಇದಾರೆ, ಕಾಡುಗಳಿಂದ ಆನೆಗಳ ದಾರಿ ತಗೊಳ್ತವೆ, ಕರಳಿಗಳ ತಗೊಳ್ತವೆ, ಅದರಿಂದ ತುಂಬಾ ಸಮಸ್ಯೆ ಆಗಿದೆ. ಬೇರೆ ಏನು ಸಮಸ್ಯೆ ಆಗಿಲ್ಲ. ಅಂದ್ ಮತ್ತೆ ಇನ್ನು ಮನೆಗಳದ್ದು ಬಂದ್ರೆ ಅದು PM ಜನ್ಮಂದು ಫಸ್ಟ್ ಎಲ್ಲ GPS ಆಗಿದ್ರು, ಯಾವುದೇ ಅಮೌಂಟ್ ಬಂದಿದ್ದಕ್ಕೆ ಮನೆಗಳು ಹಂಗೆ ಅಲ್ಲ, ಅರ್ಧ ಭಾಗಕ್ಕೆ ನಿಂತು ಹೋಗಿ ಈಗ 5 ವರ್ಷ ಆಯ್ತು, ಯಾವುದೇ ಅನುದಾನ ಬಂದಿಲ್ಲ. ಟ್ರೈಬಲ್ದು PM ಜನ್ಮನ ಯೋಜನೆ ಅಡಿ ಹೇಳಿ ಮನೆಗಳು ಕಟ್ಟಡ ಅರ್ಧಕ್ಕೆ ನಿಂತು ಹೋಗಿದೆ. ಯಾವುದೇ ಮೀಟಿಂಗ್ ಸಭೆಗಳು ಮಾಡಿದ್ರು, ಟ್ರೈಬಲ್ ಆಫೀಸ್ಗೆ ಕಳಿಸಿದ್ರು, ಯಾವುದೇ ಕ್ರಮ ಬಂದಿರೋದಕ್ಕೆ ಮನೆಗಳೆಲ್ಲ ಪಾಪ ಏನು ವಾಸ ಮಾಡ್ಕೊಳಕ್ಕೆ ಮನೆಗಳು ಅರ್ಧಂಬರ್ದಾಗಿ ನಿಂತಿದೆ. ಮನೆಗಳ ಸಮಸ್ಯೆ ಅದೊಂದು ಇದೆ, ಮನೆ ಶಾಸಕರಿಗೂ ತಿಳಿಸಿದೀವಿ. ಅದು ಬೀದ ದೀಪ ಅಂದ್ರೆ ದೀಪಾವಳಿಗೆ ಮಾತ್ರ ಒಂದ್ಸರಿ ದೀಪಾವಳಿಗೆ ಮಾತ್ರ ಬಲ್ಪ್ ಹಾಕ್ತಾರೆ, ಮತ್ತೆ ಯಾರೇ ಆದ್ರೂ ತಿರುಗಿ ನೋಡೋದಿಲ್ಲ. ಅದೊಂದು ಸಮಸ್ಯೆ, ಯಾರೇ ಸಮಸ್ಯೆದಲ್ಲಿದ್ರು ಬೆಳಕುದು ಬೀದ ದೀಪದು ಅಂದ್ರೆ ಕರೆಕ್ಟ್ ಆಗಿ ಅದರಲ್ಲೂ ದೀಪಾವಳಿ 1 ವರ್ಷಕ್ಕೆ ಒಂದ್ಸರಿ ಹಾಕ್ತಾರೆ. ಅದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೋಬೇಕು, ಎಷ್ಟು ವರ್ಷಕ್ಕೆ ಎಷ್ಟು ಸರಿ ದೀಪಗಳು ಹಾಕ್ಬೇಕು ಬೀದಿ ದೀಪಗಳು ಅಂದ್ರೆ. 1 ವರ್ಷಕ್ಕೆ ದೀಪಾವಳಿಗೆ ಬಂದ್ರೆ ಒಂದ್ಸರಿ ನಾವು ರಿಕ್ವೆಸ್ಟ್ ಲೆಟರ್ ಹಾಕಿ ಹಾಕಿದ್ರೆ ಹಾಕ್ತಾರೆ, ಮತ್ತೆ ಅದನ್ನ ಯಾರು ಗಮನಿಸ್ಕೊಳ್ಳಲ್ಲ. ಅದು ತುಂಬಾ ಸಮಸ್ಯೆ ಆಗಿದೆ.
1: ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಇಲ್ಲ, ಅದು ಯಾವುದೇ ನೈರ್ಮಲ್ಯ ಏನು ಇಲ್ಲ, ಕಸ ವ್ಯವಸ್ಥೆ ಅದು ಇಲ್ಲಿ ಯಾರು ಜಮೀನು ವ್ಯವಸ್ಥೆ ಇಲ್ಲ ಅದಕ್ಕೆ.

0: ಮನೆಗಳ ವ್ಯವಸ್ಥೆ ಇಲ್ಲ, ಅದು ಬರೋದಿಲ್ಲ ಸರ್, ಶೌಚಾಲಯಗಳು ಬರೋದಿಲ್ಲ. ಶೌಚಾಲಯ
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಇದರ ಒಂದು ಸೌಲಭ್ಯಗಳ ಬಗ್ಗೆ ತಿಳಿಸೋದಾದ್ರೆ
2: ಗೌರ್ಮೆಂಟಿಂದೆಲ್ಲ ಕೊಡ್ತಿದ್ದಾರೆ. ಗೌರ್ಮೆಂಟ್ ಟೀಚರ್ಗಳು ಬರಬೇಕು. ನಮ್ಮ ಇಲ್ಲಿ ಟೀಚರ್ಗಳೆಲ್ಲ ಪಾಪ ಅದೆಲ್ಲ ಒಂಥರ ಯಾವ ಥರದ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಗೌರ್ಮೆಂಟ್ ಟೀಚರ್ಗಳು ಬಂದರೆ ಅವ್ರಿಗೆಲ್ಲ ನಮಗೆ ಸ್ವಲ್ಪ ಹೇಳ್ಬೋದು, ನೋಡಿ ನೀವು ಸರ್ಕಾರನ ಇಸ್ಕೊಂಬ್ರಿ ಅಂತ ಕೇಳಿದ್ರೆ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಈ ನಮ್ಮ ಕಡೆ ಅವ್ರನ್ನ ಏನು ಕೇಳಿದ್ರೆ ಎಡ್ಮಿಟ್ ಹೇಳಿ ಅಂತ ಹೇಳ್ತಾರೆ. ಆ ಎಡ್ಮಿಟ್ ಕೇಳಕ್ಕೆ ಹೋದಪ್ಪ ಆ ಕಡೆಯಿಂದ ಬಂದಿಲ್ಲ, ಇಷ್ಟಿಷ್ಟು ಪದಾರ್ಥನ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಲುವಾಗಿ ಟೀಚರ್ಗಳಿಗೆ ಗೌರ್ಮೆಂಟ್ ಟೀಚರ್ಗಳು ತಂದು ಹಾಕ್ಬೇಕು, ಇಲ್ಲಿಗೆ ಹಾಕಿದ್ರಿ ಸ್ವಲ್ಪ ಮುಂದೇರಿಬೇಕಾದ್ರೆ. ಮಕ್ಕಳು ಭಾರಿ ತುಂಬ ಹಿಂಸೆ ಆದ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ ಇಲ್ಲ ಅಂತಲ್ಲ. ನೆನ್ನೆ ಹೋಗಿದ್ದೆ, ಒಂದಾಳ್ಗೆ ಒಂದೊಂದು ಮೊಟ್ಟೆ ಊಟ ಇಂಥದ್ದೆಲ್ಲ ಕೊಡ್ತಿದ್ದಾರೆ. ಒಂದು ಮೀಟಿಂಗ್ ನಡೆಸ್ತು, ಮೀಟಿಂಗ್ ನಡೆಸುವಾಗ ಇಲ್ಲಿಗೆ ಇನ್ನೊಬ್ಬರು ಬಂದು ಕುಂತ್ಕೊಳ್ಬೇಕು ಅಂತ ಹೇಳಿದ್ರು ಯಾರೋ ಮೇಸ್ಟ್ರುಗಳು. ವಿಎಗಳು ಹೇಳಿದ್ರೆ ಇನ್ನೊಂದು ವಾರ ಕಳೆದೊಟ್ಟು ಹಾಕ್ತೀನಿ ಅಂತ. ಅದಕ್ಕೆ ನಾವು ಹೇಳ್ದು ಪುರುಸತ್ ಮೂರು ಡಿ ಡಿ ಅವ್ರಲ್ಲಿ ಕುಂತ್ಕೊಂಡು ತೀರ್ಮಾನ ಮಾಡಿದ್ರು. ಇಲ್ಲೊಂದು ನಾಲ್ಕು ಜನ ಕೆಲಸ ಮಾಡ್ತಿದ್ದಾರೆ, ಅವ್ರಿಂದ ನೋಡಿದ್ರೆ ಹೆಂಗಸ್ಗಳು ಹೇಳಿದ್ರು ಅವ್ರ ಮುಂದೆ ವರ್ಷಕ್ಕೆ ನೋಡಿದ್ರೆ ಡ್ಯೂಟಿ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಹೇಳ್ದು ಇಲ್ಲೊಂದು ಐದು ಜನ ಸೇರಿಕೊಂಡು ಇವ್ರಿಗೆ ಕೊಡಬೇಕು ಅಂತ ಹೇಳಿದ್ರು. ಹದಿನೆಂಟು ಹೆಂಗಸ್ಗಳು ಹೇಳಿದ್ರು ಇವ್ರು ಕೊಡೋಕ್ಕಾಗಲ್ಲ, ಮುಂದೆ ವರ್ಷ ಕೊಡೋ, ಇವ್ರು ನಾಲ್ಕು ಜನ ಕೆಲಸ ಮಾಡಿಸ್ತಾರೆ ಅಂತ ಹೇಳಿದ್ರು. ನಾವು ಇಲ್ಲಿಂದ ಕರ್ಕೊಂಡು ಡಿ ಬಿ ಕೂಪ ಹೋಗ್ತೀನಿ, ಡಿ ಬಿ ಕೂಪ ಅಂದ್ಮೇಲೆ ಅಂತರ್ಸಂತೆ. ಇಲ್ಲ ಅಂತಂದ್ರೆ ಕೆಲವರು ಕ್ವಾಟರ್ ಸೇರಿಸ್ತಾರೆ, ಸರ್ವರು ಸೇರಿಸ್ತಾರೆ. ಅದು ಬಿಟ್ಟ ಮೇಲೆ ಇಲ್ಲಿ ಸೊಳ್ಳೆಪುರ, ನಮ್ಮ ಮಗಳದು ಕೂಸ ಮಕ್ಕಳು ಎರಡು ಮಕ್ಕಳು ಸೊಳ್ಳೆಪುರನೇ ಓದ್ತಾರೆ. ನನ್ನ ಮಗ ಏನಾದ್ರು ಇವಾಗ ಏಳು ಆರನೇ ಕ್ಲಾಸ್ ಹೇಳ್ಕ ಹೇಳ್ಕ ಏನಂದ್ರು ನಾ ಪ್ರಯತ್ನ ಪಟ್ಟೇನೆ ಸರ್ಗಳು ಸೇರಿಸ್ಬೇಕು, ಚೆನ್ನಾಗಿ ಓದ್ತಾರೆ ಅಂತ ಒಂದು ಆಸೆ ಬಿಟ್ಕೊಂಡೇನೆ ಅಂತ. ಈ ತರ ಮುಂದೆ ಮುಂದೆ ಕೆಲವು ಹೋಗಲ್ಲ ಹೊರತು ಇಲ್ಲಿ ಹಿಂದಕ್ಕೆ ಇಲ್ಲ. ಮೇಸ್ಟ್ರುಗಳು ಚೆನ್ನಾಗಿ ಓದ್ತಾರೆ ಓದ್ತಾರೆ. ಅದನ್ನ ಮಗದಲ್ಲಿ ಡಿ ಬಿ ಕುಪ್ಪೆಯಲ್ಲಿ ಇದೆ, ಯಾನಂಬಲದಲ್ಲಿ ಡಾಕ್ಟರ್ ಏನಾದ್ರೆ ಅವ್ರ ಮುಯ್ಯನೇ ಮುಟ್ಟಲ್ಲ ಅಂತ ಡಾಕ್ಟರ್ ಅಲ್ಲಿ ಅವ್ರ ಒಂದ್ಸಲ ಡಾಕ್ಟ್ರು ಯಾರೇ ಬಂದ್ಕೊಳ್ಳೋಕೆ ಕೀಳ್ಗಡೆ ಇದ್ದಾರೆ ಒಂದು ಕಾಕ್ರ ಅಂತ ಅಲ್ಲಿಗೆ ಹೋಯ್ತಾರೆ ಜನಗಳು. ಈಗ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾ ಇಲ್ಲ, ಚೆನ್ನಾಗಿ ನೋಡ್ತಾ ಇಲ್ಲ. ಅದರಿಂದ ಭಾರಿ ತುಂಬ ಹಿಂಸೆನೇ ಅದು. ಅಲ್ಲಿ ನೋಡಕ್ ಹೋದ್ರೆ ಆ ಹುಡುಗಿ ಅಂತಂದ್ರೆ ಒಂದು ಟಚ್ ಮಾಡಿನೇ ನೋಡ್ತಾ ಇಲ್ಲ, ನಾವೇ ಹೇಳ್ಕೊಡ್ಬೇಕು ಇಂತಿಂತ ಕಾಯಿಲೆ ಇದೆ ಅಂತ. ಡಾಕ್ಟರ್ ಹಂಗ ಓದ್ಯಾ? ಅದಕ್ಕೆ ನಿಮ್ ಕಡೆಯಿಂದ ಒಂದು ಡಾಕ್ಟರ್ ತಂದು ಸೇರಿಸ್ಬಿಟ್ರೆ ಇವರೆಲ್ಲ ಸ್ವಲ್ಪ ಬುದ್ಧಿ ಕಲಿತಾರೆ. ಆಗ
1: ಹೌದು
3: ಸರ್, ಮೊದಲಿಗೆ ಆರೋಗ್ಯದ ವ್ಯವಸ್ಥೆ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಆನೆಮಾಳದಲ್ಲಿ ಒಂದು ಎಷ್ಟೋ ಮೊತ್ತದ ಆದಾಯದಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದಾರೆ. ಯಾವ್ದಕ್ಕೆ ಕಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಯಾವ ತೀರ ನಾವು ಅದನ್ನ ಬಳಸ್ಕೋಬೇಕು ಅಂತ ಅದು ಗೊತ್ತಿಲ್ಲ ಸರ್. ಕೊಠಡಿಗಳಿವೆ, ಎಲ್ಲ ಹೆರಿಗೆ ಕೊಠಡಿ ಬೇರೆ ಇದೆ, ಎಲ್ಲ ಪ್ರತಿಯೊಂದು ಯಾವ್ದಾವ್ದಕ್ಕೆ ಬೇಕು ಇದೆ ಸರ್. ಅಂದ್ರೆ ವೈದ್ಯರು ಇಲ್ಲ, ವೈದ್ಯರು ಅಂದ್ರೆ ಅವರು ವೈದ್ಯರ ಯಾವ ರೀತಿ ಅಂತ ಗೊತ್ತಿಲ್ಲ. ನಿಜ ಹೇಳ್ಬೇಕಾದ್ರೆ ನಾವು ಯಾವ ರೀತಿ ಅದನ್ನ ನಾವು ಸೌಲಭ್ಯಗಳು ಪಡ್ಕೋಬೇಕು? ಯಾವುದೇ ಎಮರ್ಜೆನ್ಸಿ ಆದ್ರೆ ಸರ್ ಇಲ್ಲಿ ನಾವು ಮೇನ್ ಆಗಿ ಹೋಗ್ಬೇಕಂದ್ರೆ ಎಚ್ ಡಿ ಕೋಟೆನೇ ಹೋಗ್ಬೇಕು ಸರ್. ಇಲ್ಲಿಂದ 47 ಕಿಲೋಮೀಟರ್ ಇದೆ ಸರ್ ನಮಗೆ, ರಸ್ತೆ ಇಲ್ಲ ಅದಕ್ಕೆ ಮೇನ್ ಆಗಿ, ಮತ್ತೆ ವಾಹನಗಳು ಸರಿಯಾದ ವ್ಯವಸ್ಥೆಗಳು ಬರೋದಿಲ್ಲ. ವಾಹನಗಳಿಲ್ಲ ಅದಕ್ಕೆ, ಎಮರ್ಜೆನ್ಸಿ ವಾಹನಗಳು ಬಂದ್ರೆ ಬರೋದಿಲ್ಲ. ಅದರಿಂದ ಇಲ್ಲಿಂದ ಹೋಗಿ ತುಂಬಾ ಹಿಂಸೆ. ಮತ್ತೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಜ್ವರ ಗಿಮ್ಮಕ್ಕೆ ಬಂದ್ರೆ ಈ ಆಸ್ಪತ್ರೆಗೆ ಹೋದ್ರೆ ಸರ್ ಏನಿಲ್ಲ, ಎಲ್ಲ ಒಂದೇ ಮೆಡಿಸಿನ್ ಕೊಡ್ತಾರೆ. ಮೈಕೈನ ಒಂದೇ ಮೆಡಿಸನ್, ಜ್ವರಕ್ಕೆ ಒಂದೇ ಮೆಡಿಸನ್, ಪ್ರತಿಯೊಂದು ಇದಕ್ಕೆ ಕೊಡ್ತಾರೆ. ಮತ್ತೆ ಒಂದು ಸೂಜಿ ಹಾಕಿದ್ರೆ ಯಾರು ಅವರು ಅವರು ಏನೋ ಏನು ಮಾಡಿ ನರ್ಸಿಂಗ್ ಮಾಡಿದಾರ, ಇದು ಡಾಕ್ಟರ್ ಮಾಡಿದಾರ ಏನು ಗೊತ್ತಿಲ್ಲ. ಡಿ ಗ್ರೂಪ್ ಅವರು ಇಂಜೆಕ್ಷನ್ ಹಾಕ್ತಾರೆ, ಮಕ್ಕಳು ಕೈ ಕಾಲು ಊದ್ಕೋತವೆ ಇಂಜೆಕ್ಷನ್, 3-4 ದಿನ ಆದ್ಮೇಲೆ ಕೈ ಊದ್ಕೊಂಡಿರ್ತವೆ. ಅಂದ್ರೆ ನಾವು ಬುಡಕಟ್ಟು ಜನಗಳಾದ್ರಿಂದ ಯಾವ ತೀರ ನಾವು ಅದನ್ನ ಮೇಲೆ ಮಟ್ಸ್ಕೊಂಡ್ ತಲುಪಬೇಕು ಅಂತ ಗೊತ್ತಾಗೋದಿಲ್ಲ. ಹೋದ್ರೆ ಓಕೆ ಹಂಗೆ ಮಾಡಿಸ್ಕೊಂಡ್ ಇದು ಮಾಡೋದು. ಮತ್ತೆ ಇದು ಕರೆಕ್ಟ್ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಫುಲ್ ಅಲ್ಲೇನೆ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಒಂದು ಸುತ್ತ ಕಾಡು ಬೆಳೆಸ್ಕೊಂಡಿದ್ದಾರೆ, ಒಂದು ಬಂದಾಗ ವ್ಯವಸ್ಥೆ ಕೂತ್ಕೊಳ್ಳಂಗಿಲ್ಲ. ಆರೋಗ್ಯದಲ್ಲಿ ಅಷ್ಟು ಅನುದಾನ, ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೇಕಾದ್ರೆ ಯಾಕೆ ಮೂಲಭೂತ ಅಲ್ಲಿ ಒಂದು ಸ್ವಲ್ಪ ಸೌಕರ್ಯಗಳಿಗೇನು ವ್ಯವಸ್ಥೆ ಇಲ್ಲ, ಒಂದು ಇದಿಲ್ಲ. ಒಂದು ಬ್ಲಡ್ ಟೆಸ್ಟ್ ಕೊಟ್ಟರೆ ಎಷ್ಟು ಒಂದು 2-3 ದಿನ ಆಗುತ್ತೆ,
0: ಒಂದು ಮೂತ್ರ ಟೆಸ್ಟ್ ಇದೆ, ಏನು ಒಂದು ಪ್ರತಿಯೊಂದು ಇಲ್ಲ, ಬೆರ್ತಾರೆ ತದಸ್ಕೋ ಬೇರೆ ಇಡೋದಿಲ್ಲ. ಹಾ ಸರಿಯಪ್ಪ ಸರಿಯಪ್ಪ ಅಂತ ಎರಡು ಮೆಡಿಸಿನ್ ಕೊಡ್ತಾರೆ, ಹೋಗ್ತಾರೆ. ಬರೋದು 12 ಗಂಟೆ, ಹೋಗೋದು 2 ಗಂಟೆ.

0: ಗಂಟೆಗೆ ಹಿಂದೆ ಮುಂದೆ ನೋಡ್ತಾರೆ ಸರ್. ಓಕೆ, ಅಂದ್ರೆ ನಮಗೆ ಮಕ್ಕಳಿಗೆ ಎಲ್ಲ ಕೇರಳಕ್ಕೆ ಹೋಗ್ತಾ ಇದಾರೆ ಆರೋಗ್ಯಕ್ಕೆ, ಅಲ್ಲಿ ಕೇರಳ ಗೌರ್ಮೆಂಟ್ ಹೋಗ್ತಾರೆ. ಕೇರಳ ಗೌರ್ಮೆಂಟ್ ಹೋದ್ರೆ ಪ್ರತಿಯೊಂದು ನೋಡಿಯೇ ಕಳಿಸಿದವರು, ತುಂಬಾ ಚೆನ್ನಾಗಿ ನೋಡ್ತಾರೆ. ಅದರಿಂದ ಇಲ್ಲಿ ನಮ್ಮ ನಮ್ಮ ಡಿ ವಿ ಕುಪ್ಪೆಯವರು ಅಲ್ಲಿ ಕೇರಳಕ್ಕೆ ಹೋಗಿ ಆರೋಗ್ಯವನ್ನು ಕಾಪಾಡ್ಕೋತಾ ಇದಾರೆ. ಯಾಕೆ ನಮ್ಮ ಈ ಪಂಚಾಯತ್ ಇಷ್ಟು ದೊಡ್ಡ ಕಟ್ಟಡ ಆಸ್ಪತ್ರೆ ಇದ್ರು ಯಾಕೆ ಜನಗಳು ಹೋಗ್ತಾ ಇಲ್ಲ, ಈ ಕೊರತೆಯಿಂದ ಹೋಗ್ತಾ ಇಲ್ಲ. ನಾವು ನಮ್ಮ ಬುಡಕಟ್ಟವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಈ ಮೇಲೆ ಪಾಪ ದೌರ್ ಇದ್ ಮಾಡ್ತಾರೆ, ಸುಳ್ಳು ಆಪಾದನೆ ಮಾಡಿ ಅವ್ರಿಗೇನು ತೊಂದರೆ ಕೊಡ್ತಾರೆ. ಅದರಿಂದ ಯಾರು ಅದನ್ನ ಕ್ರಮ ತಗೊಳಕ್ ಹೋಗ್ತಾ ಇಲ್ಲ ಸರ್. ಶಿಕ್ಷಣ ವ್ಯವಸ್ಥೆ ಅದೇ ಸರ್, ಶಿಕ್ಷಣ ವ್ಯವಸ್ಥೆ ಸರ್ಕಾರದಿಂದ ಬಿಲ್ಡಿಂಗ್ಗಳೆಲ್ಲ ಆಗಿದೆ, ಅಂದರೆ ಸರ್ಕಾರದ ಶಿಕ್ಷಕರು ಇಲ್ಲ, ಎಚ್ ಎಂ ಅವರು ಬಿಟ್ರೆ ಮತ್ತೆ ಎಲ್ಲ ಸರ್ ಗೆಸ್ಟ್ ಟೀಚರ್ಗಳೇ ಆಗಿರ್ತಾರೆ. ಮಕ್ಕಳು ಮೇನ್ ಆಗಿರ್ಬೇಕಂದ್ರೆ ಶಿಕ್ಷಕರು ಇರಬೇಕು, ಅಂದ್ರೆ ಅವ್ರಿಗೆ ಇಲ್ಲಿಂದ ಅಲ್ಲಿಂದ ಟೆಂತ್ ಪಾಸ್ ಆಗಿ ಮೇಲೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಇಲ್ಲಿ ನಮಗೆ ಮೂಲತವಾಗಿ ನಮ್ಮ ಶಿಕ್ಷಣಕ್ಕೆ ಗೌರ್ಮೆಂಟ್ ಇಲ್ಲದಕ್ಕೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಕಮ್ಮಿ ಆಗಿ ಅಲ್ಲಿ ಪಿ ಯು ಸಿಲಿ ಫೇಲ್ ಆಗ್ತಾರೆ. ಆ ಮಟ್ಟಕ್ಕೆ ಹೋಗ್ಬಾರ್ದು ಅಂದ್ರೆ ನಮ್ಗೆ ಗೌರ್ಮೆಂಟ್ ಟೀಚರ್ಗಳು ಬೇಕು ಅಂತ ಎಷ್ಟೋ ನಾವು ರಿಕ್ವೆಸ್ಟ್ಗಳು ಆಡಿ ಗ್ರಾಮ ಸಭೆಯಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರು ಗೌರ್ಮೆಂಟ್ ಟೀಚರ್ಗಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಶಿಕ್ಷಕರಿಗೆ ಇಲ್ಲಿ ಕೊಠಡಿ ವ್ಯವಸ್ಥೆ ಇಲ್ಲ, ಅವರಿಗೆ ವಾಸ ಮಾಡ್ಕೊಳಕ್ಕಿಲ್ಲ. ಅದೇ ಕೋಟೆ ಕಡೆ ಅವ್ರು ಅಲ್ಲ ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೋತಾ ಇದಾರೆ ಸರ್. ಅಂದ್ರೆ ಅವ್ರಿಗೆ ಅಲ್ಲಿ ವಾಸ ಮಾಡ್ಕೊಳಕ್ಕೆ ಆಸಕ್ತಿ ಇದೆ ಅಂತ. ಅಂದ್ರೆ ನಮ್ಮ ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಹೇಳಿ ಸರ್? ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಈ ವಿದ್ಯಾಭ್ಯಾಸದ ಹಿಂದೆ ಉಳಿದ್ರೆ ಇದೇ ಕಾರಣಕ್ಕೆ ಮೇನ್ ಆಗಿ ಗೌರ್ಮೆಂಟ್ ಟೀಚರ್ಗಳಿಲ್ಲ. ಒಬ್ಬ ಫೈವ್ ಕ್ಲಾಸ್ ಹೋದ್ರೆ ಅವ್ರಿಗೆ ಎ ಬಿ ಸಿ ಡಿ ಗೊತ್ತಿಲ್ಲ, ಮತ್ತೆ ಐ ಗೊತ್ತಿಲ್ಲ, ಎರಡನೇ ಮುಗಿ ಗೊತ್ತಿರೋದಿಲ್ಲ. ಯಾಕಂದ್ರೆ ಅವರು ಶಿಕ್ಷಣಕ್ಕೆ ಕೊರತೆ ಇರೋದ್ರಿಂದ ಬರೀ ಊಟದ ವ್ಯವಸ್ಥೆಯಿಂದ ನಮಗೆ ಮಕ್ಕಳು ಮುಂದೆ ಬರಲ್ಲ. ಅಂದ್ರೆ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬಂದು ಸರಿ ಸಮಯಕ್ಕೆ ಹಾಜರಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ, ಮನೆಗೆ ಹೋಮ್ವರ್ಕ್ ಬರೀ ಕೊಟ್ರೆ ಮಕ್ಕಳು ಸ್ವಲ್ಪ ಮುಂದೆ ಬರ್ತಾರೆ ಸರ್. ಮತ್ತೆ ಇಲ್ಲಿ ರಸ್ತೆ ಇಲ್ಲದಕ್ಕೆ ಮಕ್ಕಳು ನಡೆಯಕ್ಕೆ ಆಗ್ತಾ ಇಲ್ಲ. ಆ ಬದಿ ಬಂದ್ರೆ ಮಳೆ ಹೊಡೆದ್ರೆ ಬದಿಗೆ ರೋಡಲ್ಲೇ ಬದಿ ಇರ್ತಾದ್ರೆ ಮಕ್ಕಳು ಬರೋದು ಕಮ್ಮಿ ಆಗುತ್ತೆ, ಅದು ತುಂಬಾ ಸಮಸ್ಯೆ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ನರೇಗಾ ಚಟುವಟಿಕೆಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದಾವೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮಕ್ಕೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನರೇಗಾ ಅಂದ್ರೆ ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್ ಅದ್ರ ಮಾಹಿತಿ. ನರೇಗಾ ಅಂದ್ರೆ ಅವ್ರ ಪಂಚಾಯತ್ ಅವ್ರಿಗೆ ಗೊತ್ತಿದೆ, ಅಂದ್ರೆ ನಮ್ಮ ಬುಡಕಟ್ಟು ಜನಗಳು ಇಲ್ಲಿ ನಮ್ಮ ಎಷ್ಟು ಜನಗಳಿದಾರಲ್ಲ, ನರೇಗಾ ಅಂದ್ರೆ ಗೊತ್ತಿಲ್ಲ ಸರ್. ಪ್ರತಿಯೊಂದು ಪಂಚಾಯತ್ ಅವರು ಹೇಳ್ತಿದ್ರೆ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ, ಜನಗಳು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಮಾಡ್ಕೊಂಡಿದ್ದಾರೆ, ಅದರಿಂದ ಏನು ಉಪಯೋಗ ಇಲ್ಲ ಸರ್, ಏನು ಗೊತ್ತಿಲ್ಲ. ಎಲ್ಲ ಬಂದ್ರೆ ಮನೇಲಿ ಇಟ್ಕೊಂಡಿದಾರೆ, ಎಲ್ಲ ಲಾಕ್ ಆಗಿದೆ. ಅದು ಗೊತ್ತಾಗಿರೋದು ನಾವು ದೊಡ್ಡ ಮಟ್ಟಕ್ಕೆ ತಕೊಂಡು ಹೋದ್ರೆ ಸರ್ ನಾವು ಇಲ್ಲಿ ನಮ್ಗೆ ತೊಂದರೆ ಮಾಡ್ತಾರೆ ಬೇರೆ. ಅದರಿಂದ ನಾವು ಇದು ಮೇನ್ ಆಗಿ ಜಾಬ್ ಕಾರ್ಡು ಮತ್ತೆ ನರೇಗಾ ಯೋಜನೆಯಲ್ಲಿ ಏನಾದ್ರು ನಮ್ಮ ಜನಗಳ ಮಾಹಿತಿ ಗೊತ್ತಿದ್ರೆ ಸರ್ ನಾವು ಅದನ್ನ ಹೋಗಿ ಕೇಳ್ಬೋದು, ರಿಕ್ವೆಸ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್, ಯಾರೋ ಮೆಂಬರ್ಗಳು ಬರ್ತಾ ಇದಾರೆ, ಅಲ್ಲಿಂದ ಪಂಚಾಯತ್ ಒಬ್ರು ಬರ್ತಾರೆ, ಡಾಕ್ಯುಮೆಂಟ್ಸ್ ತಕೊಂಡಿದ್ದಾರೆ ಅಷ್ಟೇ ಸರ್. ಮಾಮೂಲಿ ಬಿಲ್ ಬರುತ್ತೆ, ನರೇಗಿನ ಎಷ್ಟು ಬರುತ್ತೆ, ಜಾಬ್ ಕಾರ್ಡ್ದು ಕೂಲಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಜನಗಳಿಗೆ ಮಾಹಿತಿ ಗೊತ್ತಿಲ್ಲ, ಅದು ತುಂಬಾ ಸಮಸ್ಯೆ ಆಗಿದೆ. ಈಗ ಮನೆಯದೊಂದು ಬೇಸ್ ಮಾಡ್ತಾರೆ ಸರ್, ಅಲ್ಲಿ ನರೇಗಾ ಅಮೌಂಟು ಕಟ್ಟಡ ಆದ್ಮೇಲೆ ಅದು ಜಾಬ್ ಕಾರ್ಡ್ದು ಎಲ್ಲ ಅವ್ರ ಮಾಹಿತಿ ಗೊತ್ತಿದೆ ಪಂಚಾಯತಿ ಅವ್ರಿಗೆ, ಅಂದ್ರೆ ಜನಗಳು ತಲುಪಿಸ್ತಾ ಇಲ್ಲ. ಎಷ್ಟೋ ಜನಗಳದ್ದು ಮನೆ ಶೌಚಾಲಯ ಆಗಿದೆ ಸರ್, ಎಷ್ಟೋ ಚರಂಡಿಗಳವೆ, ಅದೆಲ್ಲ ಜನಗಳು ತಲುಪಿಲ್ಲ ಸರ್. ಅದು ಇದ್ದವರೆಗೂ ಯಾರಿಗೂ ಒಂದ್ ರೂಪಾಯಿ ನರೇಗಾ ದುಡ್ಡು ಹೋಗಲ್ಲ ಸರ್, ಅದು ತುಂಬಾ ಸಮಸ್ಯೆ ಇದೆ. ಅದು
1: ಅಂದ್ರೆ ಪಂಚಾಯತಿಯಿಂದ ಸಿಗೋ ಬರುವಂತಹ ಸೌಲಭ್ಯಗಳು ಸರಿಯಾಗಿ ತಲುಪಬೇಕಾಗಿರುವಂತಹ ವ್ಯಕ್ತಿಗಳಿಗೆ
0: ತಲುಪ್ತಾ
1: ಇಲ್ಲ. ಏನು ಪಂಚಾಯತಿನ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ಜನಗಳು
0: ಗೊತ್ತಾಗ್ತಿಲ್ಲ ಸರ್. ಏನಂದ್ರೆ ನರೇಗಾ ಅರಿವು ಮೂಡಿಸ್ಬೇಕು ಸರ್, ಅಂದ್ರೆ ನರೇಗಾ ಯೋಜನೆ ಆಗ್ಲಿ ಏನು ರಿಕ್ವೆಸ್ಟ್ ಬಂದಿಲ್ಲ ಇದ್ರ ಬಗ್ಗೆ ಇಲ್ಲ. ಅಂದ್ರೆ ಈಗ ನೂತನವಾಗಿ ಅವ್ರು ಪಿ ಡಿ ಅವ್ರು ಬಂದಿದ್ದಾರೆ, ಅವ್ರು ಬಂದ ಸ್ವಲ್ಪ ಜನಗಳು ಜಾಗೃತಿ ಮೂಡಿಸ್ತಾ ಇದಾರೆ. ಇದಕ್ಕಿಂತ ಸರ್ ಪಿ ಡಿಗಳು ಎಷ್ಟೋ ಜನಗಳು ಪಿ ಡಿಗಳು ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತಾರಲ್ಲ ಅವರು, ಇದಕ್ಕಿಂತ ಹಿಂದೆನ ಅವ್ರು ಬಂದಾಗ ಯಾರು ಜನಗಳಿಗೆ ಅವ್ರು ಯಾರು ಅವ್ರ ಹೆಸರೇ ಗೊತ್ತಿಲ್ಲ ಸರ್, ಆ ಥರ ಬಂದು ಹೋಗ್ತಾ ಇದ್ರು. ಇವಾಗ ನೂತನವಾಗಿ ಇವರು ಡಿ ಸ್ವಾಮಿ ಅವರು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಂದಿದ್ದಾರೆ, ಅವ್ರು ಸ್ವಲ್ಪ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆರೋಗ್ಯ ಯೋಜನೆ ಬುಡಕಟ್ಟುಕೊಳ್ಳೋದು ಅಮೌಂಟ್ ಕೂಲಿಗೆ ಅಮೌಂಟ್ ಹಾಕಿ ಅಪ್ಲಿಕೇಶನ್ ಹಾಕಿ ಅಂತ ರಿಕ್ವೆಸ್ಟ್ ಹೇಳ್ತಾ ಇದಾರೆ. ಅವ್ರು ಬಂದಾಗ ಸ್ವಲ್ಪ ಜನಗಳು ಸ್ವಲ್ಪ ಮಾಹಿತಿ ಗೊತ್ತಾಗಿರೋದು. ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿಲ್ಲ ಸರ್ ಎಷ್ಟೋ ಹತ್ರ ನರೇಗ ಅಮೌಂಟ್ ಬಂದು ಎಷ್ಟೋ ಜನಗಳು ತಗೊಂಡಿದ್ದಾರೆ ಸರ್, ಅದರ ಅವ್ರವರೇ ಬಂದು ತಲುಪಿಲ್ಲ. ಆದ್ರೆ ಇನ್ನೂ ಜನಗಳು ಇನ್ನೂ ಮಾಹಿತಿ ಹೋಗ್ಬೇಕು ಸರ್.

0: ಅದ್ರದ್ದು ಸ್ವಲ್ಪ ಜನಗಳದು ನರೇಗ ಇದ್ರ ಬಗ್ಗೆ ಪಂಚಾಯತಿಯಿಂದ ಎಷ್ಟು ಅನುದಾನ ಬಂದ್ರೆ ನರೇಗ ಹೆಂಗ್ ಪಡ್ಕೋಬೇಕು ಅಂದ್ರೆ ಜನಗಳು ಇನ್ನೂ ಸ್ವಲ್ಪ ಜಾಗೃತಿ ಮೂಡಿಸಬೇಕಾಗಿದೆ.
1: ಸರ್ ಸರ್, ಒಟ್ಟಾರೆಯಾಗಿ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಮೇನ್ ಆಗಿ ರಸ್ತೆ, ಮೇನ್ ಆಗಿ ಮೂಲಭೂತ ಸೌಕರ್ಯದಾಗೆ ಯಾವ್ದು ನೇರಾಗಿ ಬರ್ಬೇಕಂದ್ರೆ ರಸ್ತೆ. ರಸ್ತೆ ಇಲ್ಲದೆ ಸರ್ ಯಾವುದೇ ವಾಹನಗಳು ಕರೆ ಮಾಡಿದ್ರು ಬರೋದಿಲ್ಲ. ಒಂದು ರಸ್ತೆ ಆದ್ರೆ ಒಂದು ವಾಹನಗಳು ಆದ್ರೆ ಸ್ಥಳೀಯ ಆಟೋದವರೇ ಬರೋದಿಲ್ಲ ಸರ್ ಸರಿಯಾದ ಸಮಸ್ಯೆಗೆ. ಮತ್ತೆ ಸರಿಯಾದ ಸಮಸ್ಯೆಗೆ ಇಲ್ಲ, ಆನೆ ಅಟ್ಯಾಕ್ ಆದ್ರು, ಪ್ರಾಣಿಗಳು ಅಟ್ಯಾಕ್ ಆದ್ರೂ, ಮರದಿಂದ ಕೆಳಗೆ ಬಿದ್ರು. ಸರ್, ಒಬ್ಬ ವ್ಯಕ್ತಿ ಮರದಿಂದ ಬಿದ್ರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡ್ಬೇಕು ಸರ್. ಇಲ್ಲಿ ಸ್ಥಳೀಯವಾಗಿ ಗಾಡಿ ಬರ್ಕಾದ್ರೆ ರಸ್ತೆ ಇಲ್ಲ. ಒಂದು ರಸ್ತೆ ಆಗ್ಬೇಕು ಅಂತ ನಾವು ತುಂಬಾ ಕಾಯ್ತಾ ಇದೀವಿ ಸರ್. ಮತ್ತೆ ನಮ್ಗೆ ಮೇನ್ ಆಗಿ ಒಂದು ಹಕ್ಕುಪತ್ರದ ವ್ಯವಸ್ಥೆ, ಎಷ್ಟೋ 100 ವರ್ಷ 200 ವರ್ಷ 500 ವರ್ಷ ವಾಸ ಆಗ ಜನಗಳಿಗೆ ಹಕ್ಕುಪತ್ರದ ವ್ಯವಸ್ಥೆ ಆಗಬೇಕು. ಮತ್ತೆ ಸರಿಯಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆ, ಅದೇ ಟ್ಯಾಂಕ್ ಮೇಜರ್ ಟ್ಯಾಂಕ್ ದೊಡ್ಡ ಕಟ್ಸ್ಕೊಟ್ರೆ ಅದೊಂದು ವ್ಯವಸ್ಥೆ ಆಗಬೇಕು. ಅದು ತುಂಬಾ ಉಪಯೋಗ ಆಗಿದೆ. ಮತ್ತೆ ನಮಗೆ ಇಲ್ಲಿ ಸರಿಯಾದ ಸಮಯ ವೈದ್ಯರು ಆಸ್ಪತ್ರೆಗೆ, ಅದೊಂದು ತುಂಬಾ ಮುಖ್ಯವಾಗಿರ್ತದೆ. ಯಾವುದೇ ನಾವು ಕೇರಳಕ್ಕೆ ಹೋಗೋದ್ರಿಂದ ಇಲ್ಲಿಂದ 40 ಕಿಲೋಮೀಟರ್ ಕೇರಳಕ್ಕೆ ಇಲ್ಲಿಂದ ಈ ಕಡೆ ಕೋಟೆಗೆ ಹೋಗೋ ತುಂಬಾ ಸಮಸ್ಯೆ ತಪ್ಪುತ್ತೆ. ಅದು ಮೇನ್ ಆಗಿರ್ತವೆ. ಅಷ್ಟೇ ಮನೆಗಳು, ಮನೆಗಳ ವ್ಯವಸ್ಥೆ ಬೇಕು ಆಡಿಗಳಿಗೆ. ಆಡಿಗಳ ಮನೆ ಇಲ್ಲ, ಎರವ ಟೀಮ್ಗೆ ಇಲ್ಲ, ನಮ್ಮ ಬೇಡ ಜನಗಳಿಗೆ ಮನೆಗಳಿಲ್ಲ. ತುಂಬಾ ಸಡ್ಲು ಈಗಲೂ ವಾಸ ಮಾಡ್ತಾ ಇದಾರೆ. ಅದೊಂದು ನಮ್ಮದು ಒಂದು ಭರವಸೆ ಮೇಲೆ, ಸರ್ಕಾರ ಕೊಡ್ತಿದ್ದ ಭರವಸೆ ಮೇಲೆ ಇದೀವಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಅಂದ್ರೆ ಕರ್ನಾಟಕ ಜನತೆಗೆ ಹೇಳೋದೇನಂದ್ರೆ, ನಮ್ಮ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಯಾವುದೇ ಸೌಕರ್ಯಗಳು ಬಂದ್ರೂ ಫಸ್ಟ್ ಅಧಿಕಾರಿಗಳು, ಮೇನ್ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಥರ ಭೇಟಿ ಮಾಡಿ ಯಾವ ಸಮಯಕ್ಕೆ ಅದು ಮೂಲಭೂತ ಸೌಕರ್ಯದಾಗಲಿ ಯಾವುದೇ ವ್ಯವಸ್ಥೆ ಆಗಲಿ ಅದು ಮಾಹಿತಿ ಪಡ್ಕೋಬೇಕು. ನಮ್ಮ ಫಸ್ಟ್ ನಮ್ಮ ಅಧಿಕಾರಿಗಳು ಹೆಂಗೆ ಭೇಟಿ ಮಾಡಬೇಕು, ಯಾವ ಥರ ನಾವು ಅರ್ಜಿ ಹಾಕಬೇಕು, ಯಾವ ಥರ ಅಕ್ಲೈಮೆಂಟ್ ನಾವು ಇಸ್ಕೋಬೇಕು ಅರ್ಜಿ ಹಾಕಿದ ನಂತರ, ಅದಾದ್ಮೇಲೆ ಕೆಲಸ ಆದಮೇಲೆ ಮತ್ತೆ ಮೇಲ್ಮಟ್ಟಕ್ಕೆ ಹೋಗಿ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಿ ಅಲ್ಲೂ ಅಲ್ಲೇ ಒಂದು ಲೆಟರ್ ಹಾಕೋದಾಗಲಿ, ಅಲ್ಲೂ ಅಕ್ಲೈಮೆಂಟ್ ತಗೊಳ್ಳೋದಾಗಲಿ, ಮೇನ್ ಆಗಿ ಅದನ್ನ ಪಡ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಬೇಗ ನೀವು ಪಡ್ಕೊಂಡು ಇನ್ನು ಹಿಂದುಳಿಬಾರದು. ಇನ್ನು ಮುಂದೆ ಬಂದು ಯಾವ್ದೇ ಅಧಿಕಾರಿಗಳನ್ನ ಬಂದ್ರು ಅವ್ರಿಗೆ ರಿಕ್ವೆಸ್ಟ್ ಲೆಟರ್ ಹಾಕಿ ಸೌಕರ್ಯ ಪಡ್ಕೋಬೇಕು ಅಂತ ಜನಗಳು ತಿಳಿಸ್ತೀವಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಹಾಗೂ ರಮೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
5: ಕೇಳುವರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಮೇಶ್ ಹಾಗೂ ತಿಮ್ಮೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಭಾರತದ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಹಾಗೂ ರಿಟ್ಸ್ಗಳ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಹಾಗೆ ಇನ್ನಿತರ ಆಳವಾದ ವಿಚಾರಗಳ ಬಗ್ಗೆ ತಿಳ್ಕೊಳವ. ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಸಂವಿಧಾನವು ನಮ್ಮ ಭಾರತವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಆ ಗುರಿಯನ್ನ ಸಾಧಿಸಲು ಜನರ ಆರ್ಥಿಕ, ಸಾಮಾಜಿಕ, ಭೌತಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಸುಧಾರಿಸಲು ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಟ್ಟಿತ್ತು, ಹೇಳಿತ್ತು. ಅದು ಯಾವ್ಯಾವುದು ಏನು ಅನ್ನೋದನ್ನು ತಿಳ್ಕೊಂಡು ಆ ನಂತರ ನಾವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಹೋಗೋಣ. ಮೊದಲನೇದಾಗಿ, ಎಲ್ಲ ಪ್ರಜೆಗಳ ಜೀವನ ನಿರ್ವಹಣೆಗೆ ಅಗತ್ಯವಾದಷ್ಟು ಸಾಧನ ಸೌಕರ್ಯಗಳು ಲಭ್ಯವಿರುವಂತೆ ನೋಡಿಕೊಳ್ಳುವುದು ಮೊದಲ ಮಾರ್ಗದರ್ಶನ. ನಂತರ, ಗಂಡಸು ಮತ್ತು ಹೆಂಗಸು ಎಂಬ ಭೇದ ಭಾವ ಇಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ನೀಡುವುದು. ಮಹಿಳೆಯಾಗಲಿ ಪುರುಷ ಆಗಿರಲಿ, ಯಾವುದೇ ರೀತಿಯ ತಾರತಮ್ಯ ಭೇದ ಭಾವ ಇಲ್ಲದೆ ಅವ್ರು ಮಾಡುವಂಥ ಯಾವುದೇ ಕೆಲಸಕ್ಕೆ ಸಮಾನ ಕೆಲಸ ಸಮಾನ ಸಂಬಳ ನೀಡೋದು. ನಂತರ, ಸಂಪತ್ತು ಕೇವಲ ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಲಭ್ಯವಾಗುವಂಥ ಅರ್ಥವ್ಯವಸ್ಥೆಯನ್ನು ರೂಪಿಸುವುದು. ನೋಡಿ ಎಷ್ಟು ಚೆನ್ನಾಗಿದೆ. ಸಂಪತ್ತು ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಅದು ಸಿಗುವಂಥ ಒಂದು ಅರ್ಥವ್ಯವಸ್ಥೆಯನ್ನು ರೂಪಿಸಿಕೊಳ್ಳೋದಕ್ಕೆ ಮಾರ್ಗದರ್ಶನಗಳು. ಗ್ರಾಮ ಪಂಚಾಯಿತಿಗಳನ್ನು ರೂಪಿಸಿ ವ್ಯವಸ್ಥಿತಗೊಳಿಸುವುದು. ಇವತ್ತು ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೀತಾ ಇದೆ. ಗ್ರಾಮ ಪಂಚಾಯಿತಿಯ ನಿಯಮಾನುಸಾರವಾಗಿ ಯಾವ್ಯಾವ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಆ ಗ್ರಾಮ ಪಂಚಾಯಿತಿ ರೂಪಿಸೋದಕ್ಕೆ ಇದೆಲ್ಲ ಕಾರಣ ಏನು? ಇವತ್ತು ಗ್ರಾಮ ಪಂಚಾಯಿತಿ ಒಂದು ಚುನಾವಣೆ, ಮತ್ತೊಂದು ನಾವು ಯಾವುದೇ ಇಲಾಖೆಯಲ್ಲಿ ಏನೇ ಮಾಡಿದ್ರು ಅದಕ್ಕೆ ಬ್ಯಾಕ್ ಬೋನ್, ಅದಕ್ಕೆ ಮೂಲ ನಮ್ಮ ಸಂವಿಧಾನ. ನೋಡಿ, ಎಲ್ಲ ಪೌರರಿಗೂ ಒಂದೇ ರೀತಿಯ ನಿಯಮಗಳನ್ನು ರೂಪಿಸುವುದು, ಪ್ರತಿಯೊಬ್ಬ ಪೌರರಿಗೂ ಸಮಾನವಾದ ಒಂದೇ ರೀತಿಯಾದ ರೂಲ್ಸ್ಗಳನ್ನು ರೂಪಿಸಂತದ್ದು. ನೆಕ್ಸ್ಟ್ ಬಂದು, 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು. ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಎಜುಕೇಷನ್ ಒದಗಿಸೋದು ಬಿಲೋ 14 ಇಯರ್ಸ್ ಚಿಲ್ಡ್ರನ್. ಮತ್ತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಮತ್ತು ಸಾಮಾಜಿಕ ದುರ್ಬಲ ವರ್ಗಗಳ ಸ್ಥಿತಿಗತಿಗಳನ್ನು ಸುಧಾರಿಸುವುದು, ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಉತ್ತಮಪಡಿಸುವುದು, ಈ ವ್ಯವಸಾಯ ಮತ್ತು ಪಶುಸಂಗೋಪನೆಯನ್ನು ವ್ಯವಸ್ಥೆಗೊಳಿಸುವುದು, ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದ ಸ್ಮಾರಕಗಳನ್ನು ಮತ್ತು ಸ್ಥಳಗಳನ್ನು ನಾವು ರಕ್ಷಿಸುವುದು, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕರ್ತವ್ಯಗಳನ್ನು ಪ್ರತ್ಯೇಕವಾಗಿಡುವುದು. ನೋಡಿ, ಇದು ಕಾರ್ಯಾಂಗಕ್ಕೂ ನ್ಯಾಯಾಂಗಕ್ಕೂ ಯಾವುದೇ ರೀತಿಯಂತ ಕನೆಕ್ಟ್ ಇರೋದಿಲ್ಲ. ಅವರ ಯಾವುದೇ ಕೆಲಸ ಕಾರ್ಯಗಳಾಗಲಿ ಮತ್ತೊಂದಾಗಲಿ ಅವರ

ಕರ್ತವ್ಯಗಳಾಗಲಿ ಕಾರ್ಯಂಗ ಮತ್ತು ನ್ಯಾಯಾಂಗಗಳ ಒಂದು ಸಪ್ರೇಟ್ ಇರುತ್ತೆ, ಪ್ರತ್ಯೇಕವಾಗಿ ಇರುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಳನ್ನು ವೃದ್ಧಿಸುವುದು, ಪ್ರತಿಯೊಬ್ಬ ಪ್ರಜೆಯ ವ್ಯಕ್ತಿತ್ವ ಪರಿಪೂರ್ಣವಾಗಿ ಬೆಳೆದು ತುಂಬ ವಿಕಾಸವಾಗಬೇಕಾದರೆ ಅವರಿಗೆ ಕೆಲವು ಹಕ್ಕುಗಳನ್ನು ಇರಬೇಕಾಗತ್ತೆ. ಸೊ ಅದಕ್ಕೆ ಕಾರಣಕ್ಕಾಗಿ ಮೂಲಭೂತ

ಹೇಳ್ತೀನಿ. ಎರಡನೇ ಮಹಾಯುದ್ಧವು ಈ ಹಿಂದೆ ಎಂದು ಕಾಣದಂತ ವಿಪತ್ತಾಗಿತ್ತು, ವಿನಾಶ ಆಗಿತ್ತು, ಭೀಕರ ನರಹತ್ಯ ಆಗಿತ್ತು, ಆರ್ಥಿಕ ದುದ್ದುವೆಚ್ಚ ಆಗಿತ್ತು, ಅವ್ಯವಸ್ಥೆ ಮತ್ತು ಅರಾಜಕತೆಯಿಂದ ಜಗತ್ತನ್ನೇ ಮುಳುಗಿಸಿತ್ತು. ನೋಡಿ, ಆ ಎರಡನೇ ಮಹಾಯುದ್ಧದಿಂದ ಬಂದಂತಹ ರೋಗ ರುಜಿನಾದಿಗಳಿಂದ, ಹಾಗೆ ಆ ಒಂದು ಆಹಾರದ ಅಭಾವದಿಂದ ಅನೇಕ ಜನ ಸಾವನ್ನಪ್ಪಿದ್ದರು. ಈ ಬಾಂಬ್ಗಳನ್ನು ಸಿಡಿಸಿ ನಗರಗಳನ್ನು ಧ್ವಂಸ ಮಾಡಲಾಯಿತು. ಹಳ್ಳಿಗಳಿಗೆ ಮತ್ತು ಕಾಡುಗಳಿಗೆ ಬೆಂಕಿ ಹಚ್ಚಲಾಯಿತು. ಕೈಗಾರಿಕೆಗಳನ್ನು, ಅಣೆಕಟ್ಟುಗಳನ್ನು, ರಸ್ತೆಗಳನ್ನು, ಮೂಲ ಸೌಕರ್ಯಗಳನ್ನು ಸಹ ನಾಶ ಮಾಡಲಾಯಿತು. ಜನಾಂಗೀಯ ದ್ವೇಷದಿಂದ ನಡೆದಂತಹ ದೊಡ್ಡ ಪ್ರಮಾಣದ ಅಂತ್ಯ, ಹಿಂಸೆ, ಕ್ರೌರ್ಯದಿಂದ ಜಗತ್ತಿನ ಜನರು ತತ್ತರಿಸಿ ಹೋದರು ಎರಡನೇ ಮಹಾಯುದ್ಧದ ಸಮಯದಲ್ಲಿ. ಇದರ ಪರಿಣಾಮವಾಗಿ 1945 ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಆ ವಿಶ್ವಸಂಸ್ಥೆ 1948 ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತ್ತು. ಆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದಾಗ ನಮ್ಮ ದೇಶದ ಸಂವಿಧಾನದ ಸಭೆ ಕರಡು ಸಂವಿಧಾನದ ರಚನೆ ಕಾರ್ಯದಲ್ಲಿ ತೊಡಗಿದ್ದಿತ್ತು. ನೋಡಿ, ನಮ್ಮ ಸಂವಿಧಾನದ ರಚನಾಕಾರರು ಮಾನವ ಹಕ್ಕುಗಳ ಘೋಷಣೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದರು. ಇದರ ಜೊತೆಗೆ ನಮ್ಮ ದೇಶದ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸುವುದು ಈ ಒಂದು ಸ್ವತಂತ್ರ ಹೋರಾಟದ ಗುರಿಯಾಗಿತ್ತು. ಸಂವಿಧಾನದ ರಚನಾಕಾರರಿಗೆ ಮೂಲಭೂತ ಹಕ್ಕುಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯ ತಳಹದಿ ಎಂಬ ಸ್ಪಷ್ಟ ಕಲ್ಪನೆ ಇತ್ತು. ಸಮಾಜದ ಸಾರ್ವತೋಮುಖ ಅಭಿವೃದ್ಧಿಗೆ ಮತ್ತು ವ್ಯಕ್ತಿಯ ವಿಕಾಸಕ್ಕೆ ಆ ಮೂಲಭೂತ ಹಕ್ಕುಗಳು ಅತಿ ಅವಶ್ಯಕ ಎಂದು ಅವರು ತಿಳ್ಕೊಂಡಿದ್ದರು. ಈಗ ನಾವು ಅನ್ಕೋತೀವಿ, ಈಗ ನಾವು ಏನೇ ಮಾಡ್ತೀವಿ, ಓಡ್ಬೇಕಾದ್ರು, ಮತ್ತೊಂದು ಮಾಡಬೇಕಾದ್ರು, ಮತ್ತೊಂದು ಕೆಲಸ ಮಾಡಬೇಕಾದ್ರು, ಇದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು. ಕೆಲವು ಮಾನವ ಹಕ್ಕುಗಳನ್ನು ಸಂವಿಧಾನದ ಭಾಗ ಕೆಲವೊಂದು 3 ಸೇರಿಸಲಾಗಿದೆ. ಆ ಜಾರಿಗೊಳಿಸಬಹುದಾದ ಹಕ್ಕುಗಳು, ಈ ಹಕ್ಕುಗಳು ತನ್ನಷ್ಟಕ್ಕೆ ಪೂರ್ಣವಾದದ್ದಲ್ಲ. ದೇಶದ ಸಾರ್ವಭೌಮತ್ವ, ಭದ್ರತೆ, ಸುವ್ಯವಸ್ಥೆ, ನೈತಿಕತೆ ಇತ್ಯಾದಿಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸರ್ಕಾರ ಕೆಲವು ನಿರ್ಬಂಧಗಳನ್ನು ವಿಧಿಸುವ ಅಧಿಕಾರವನ್ನು ಸಹ ಹೊಂದಿದೆ. ಯಾಕೆ ಹೇಳಿದೆ ಅಂತಂದರೆ, ಇವತ್ತು ನಮಗೆ ಹಿಂದೆ ಏನು ನಡೆದಿತ್ತು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇವಾಗ ನಾನು ಹಕ್ಕು ಅಂತಾರೆ, ಹಕ್ಕನ್ನ ಕೊಟ್ಟವ್ರು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಚಾರಗಳನ್ನು ಹೇಳಿದೆ. ನೋಡಿ, ಮೊದಲನೇದು ಈಕ್ವಾಲಿಟಿ ಬಿಫೋರ್ ದಿ ಲಾ, ಸಮಾನತೆಯ ಹಕ್ಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲ ವ್ಯಕ್ತಿಗಳು ಕಾನೂನಿನ ದೃಷ್ಟಿಯಲ್ಲಿ ಸರಿಸಮಾನರು, ಹಾಗೆ ಎಲ್ಲರಿಗೂ ಕಾನೂನಿನಿಂದ ಸಮಾನ ರಕ್ಷಣೆ ದೊರೆಯುವುದು. ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ತೋರುವುದನ್ನು ನಿಷೇಧಿಸಿದೆ. ಉದ್ಯೋಗ ಅವಕಾಶಗಳನ್ನು ಪಡೆಯಲು ಸಹ ಎಲ್ಲರೂ ಸಮಾನ. ನೆಕ್ಸ್ಟ್ ಬಂದರೆ ಸ್ವತಂತ್ರದ ಹಕ್ಕು, ಎಲ್ಲರಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಮಾತಾಡುವಂಥ ಶಾಂತಿಯುತವಾಗಿ ಸಸ್ಯರಹಿತವಾಗಿ ಸಭೆ ಸೇರುವಂಥ ಸ್ವಾತಂತ್ರ್ಯ. ಯಾವುದೇ ಘರ್ಷಣೆಗಳಿಲ್ಲದೆ, ಗಲಾಟೆಗಳಿಲ್ಲದೆ, ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಒಂದು ತುಂಬ ಜನಗಳ ಒಟ್ಟಿಗೆ ಒಂದು ಸಭೆ ಸೇರಿ ನಡೆಸ್ಬೋದು. ಸಂಘ ಸಂಸ್ಥೆಗಳನ್ನು ರಚಿಸುವಂಥ ಸ್ವಾತಂತ್ರ್ಯ ಕೊಡ್ತು. ಇವತ್ತು ಎಷ್ಟೋ ಸಂಘಗಳು ಉಟ್ಕೊಂಡಿವೆ, ಸಂಘಗಳು, ಸಂಸ್ಥೆಗಳು ಇವತ್ತು ಎಲ್ಲ ಗುಂಪು ಗುಂಪಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆಲ್ಲ ನೋಂದಣಿ ಮಾಡಿಸ್ಕೊಂಡಿರ್ತಾರೆ. ಅದಕ್ಕೆ ಸ್ವತಂತ್ರ ಕೊಟ್ಟಿದ್ದು ನಮ್ಮ ಸಂವಿಧಾನ. ಈ ಭಾರತದಿಂದ ಸ್ವತಂತ್ರವಾಗಿ ಸಂಚರಿಸುವಂಥ ಸ್ವಾತಂತ್ರ್ಯ, ಒಂದು ಕಡೆಯಿಂದ ನಾವು ಒಂದು ಕಡೆ ಹೋಗ್ಬೇಕು ಅಂತಂದ್ರೆ ಅದು ನಮ್ಮ ಹಕ್ಕು, ಅದು ನಮ್ಮ ಸ್ವತಂತ್ರದ ಹಕ್ಕು. ನನ್ನ ಇಷ್ಟಾನುಸಾರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕು, ಹಾಗೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ನಾವು ವಾಸಿಸುವಂಥ ಸ್ವಾತಂತ್ರ್ಯ. ನಾನು ಎಲ್ಲಿ ಹುಟ್ಟಿದೆ ಅಲ್ಲೇ ಇರಬೇಕು ಅಂತ ಏನಿಲ್ಲ. ನನಗೆ ಇಷ್ಟವಾದ ಪ್ರದೇಶ, ಇಷ್ಟವಾದ ನಗರಗಳು, ಇಷ್ಟವಾದ ಸಿಟಿಗಳು, ನಾನು ಅಲ್ಲಿ ಹೋಗಿ ವಾಸ ಮಾಡ್ಬೋದು. ಅದು ನನ್ನ ಹಕ್ಕು ಮತ್ತು ನನ್ನ ಸ್ವಾತಂತ್ರ್ಯ. ಯಾವುದೇ ವೃತ್ತಿ, ಯಾವುದೇ ಉದ್ಯೋಗ ಆಗಲಿ, ಅಥವಾ ಯಾವುದೇ ವ್ಯಾಪಾರ ಮಾಡುವಂಥ ಒಂದು ಹಕ್ಕನ್ನು ನಾವು ಹೊಂದಿದ್ದೀವಿ. ಇಷ್ಟು ಶೋಷಣೆಯ ವಿರುದ್ಧ ಹಕ್ಕು, ಮಾನವ ಕಳ್ಳಸಾಗಾಣಿಕೆ ಮತ್ತು ಯಾವುದೇ ಸ್ವರೂಪದ ಬಲಾತ್ಕಾರದ ದುರ್ಮಿಗಳನ್ನು ನಿಷೇಧ ಮಾಡೋದು, ಸಾರ್ವಜನಿಕ ಉದ್ದೇಶಗಳಿಗಾಗಿ ಸರ್ಕಾರ ಕಡ್ಡಾಯ ಸೇವೆಯನ್ನು ವಿಧಿಸ್ಬೋದು, ಆದರೆ ಅಂಥ ಸೇವೆಯನ್ನು ವಿಧಿಸುವಾಗ ಧರ್ಮ, ಜಾತಿ, ವಂಶ ಹಾಗೂ ವರ್ಗಗಳ ಆಧಾರದ ಮೇಲೆ ತಾರತಮ್ಯ ತೋರಬಾರದು ಅಂತ ಇದೆ. ಈ 14 ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ, ಗಣಿಗಳಲ್ಲಿ ಅಥವಾ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವಂತಿಲ್ಲ ಅಂತಲೂ ಇದೆ. ಇದು ಬಾಲಕಾರ್ಮಿಕರ ಪದ್ಧತಿಯಲ್ಲಿ ನಾವು ಹೇಳಿದ್ದೀವಿ.
ಅದನ್ನು

ಸರಿ ಕೇಳಿದಾಗ ಅದರ ಡೀಟೇಲ್ ಆಗಿ ಅಲ್ಲಿ ಗೊತ್ತಾಗುತ್ತೆ. ಧಾರ್ಮಿಕ ಸ್ವತಂತ್ರದ ಹಕ್ಕು, ನಮ್ಮ ಆತ್ಮಸಾಕ್ಷಿಯಂತೆ, ನಮ್ಮ ಆತ್ಮಸಾಕ್ಷಿ ಒಪ್ಪುವಂತೆ ಯಾವುದೇ ಧರ್ಮವನ್ನು ಅವಲಂಬಿಸಿ ಆಚರಿಸಿ ಪ್ರಚಾರ ಮಾಡುವ ಸ್ವತಂತ್ರ. ನಾನು ಒಂದು ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು, ನಾನು ದೇವ್ರನ್ನ ನಂಬೋದು, ಮತ್ತು ನನ್ನ ಆತ್ಮಸಾಕ್ಷಿ ಒಪ್ಪುವಂತೆ ಧಾರ್ಮಿಕವಾಗಿ ನಾನು ಯಾವುದೇ ಹಬ್ಬ ಅಥವಾ ಇತರ ಕಾರ್ಯಗಳನ್ನು ಮಾಡುವಂಥ ಹಕ್ಕು, ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸುವಂಥ ಸ್ವಾತಂತ್ರ್ಯ, ಧರ್ಮ ಹಾಗೂ ಧಾರ್ಮಿಕ ಸಂಸ್ಥೆಗಳ ಘೋಷಣೆಗೆ ತೆರಿಗೆ ವಿನಾಯಿತಿಯ ಸ್ವಾತಂತ್ರ್ಯ. ನೆಕ್ಸ್ಟು ವೆರಿ ಇಂಟ್ರೆಸ್ಟಿಂಗ್, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು. ಯಾವುದೇ ಜನ ವಿಭಾಗವು ತನ್ನದೇ ಆದ ವಿಭಿನ್ನ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಅನುಸರಿಸುವುದು ಮತ್ತು ಸಂರಕ್ಷಿಸಿಕೊಳ್ಳೋದು. ಸರ್ಕಾರ ನಿರ್ವಹಿಸುವಂಥ ಅಥವಾ ಸರ್ಕಾರದ ನೆರವು ಪಡೆದು ನಿರ್ವಹಿಸುವಂಥ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳು ಧರ್ಮ, ಜಾತಿ, ಭಾಷೆ, ವಂಶಲಿಂಗದ ಆಧಾರದ ಮೇಲೆ ಯಾರಿಗೂ ಪ್ರವೇಶಾವಕಾಶವನ್ನು ನಿರಾಕರಿಸುವಂತಿಲ್ಲ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಯಾವುದೇ ಒಂದು ಎಜುಕೇಷನ್ ಸಂಸ್ಥೆಗಳು ಜಾತಿ ಆಧಾರದ ಮೇಲೆ ಇಂಥ ಜಾತಿಯವರಿಗೆ ನಮ್ಮ ಸಂಸ್ಥೆ ಇರುತ್ತೆ, ಇವರೇ ಅಲ್ಲಿ ಓದಬೇಕು, ಎಜುಕೇಷನ್ ಪಡಿಬೇಕು ಅಂತ ಏನಿಲ್ಲ. ಯಾವುದೇ ಜಾತಿ ಲಿಂಗ ಭೇದ ಭಾವ ಇಲ್ಲದೆ ಆ ಸಂಸ್ಥೆಗಳಲ್ಲಿ ಎಜುಕೇಷನ್ನ ಪಡೆಯುವಂಥ ಹಕ್ಕು. ಆಮೇಲೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದು ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆ ನ್ಯಾಯಾಲಯಗಳಿಗೆ ನಾವು ಹೋಗಿ ನ್ಯಾಯ ಪಡೆಯಬಹುದು. ಆ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ವಿವಿಧ ರೀತಿಯ ರಿಟ್ ಅರ್ಜಿಗಳನ್ನು ಸ್ವೀಕರಿಸಿ ಸೂಕ್ತ ಆದೇಶಗಳನ್ನು ಸಹ ಅಲ್ಲಿ ನೀಡ್ತಾರೆ. ಅದು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಬಿಎಸ್ ಕಾರ್ಪಸ್ ರಿಟ್ ಮೊದಲನೇದು. ಎಬಿಎಸ್ ಕಾರ್ಪಸ್ ರಿಟ್, ಕಾಣೆಯಾದ ಅಥವಾ ಬಂಧಿಸಿರುವಂಥ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಬಂಧನದ ಕಾರಣ ತಿಳಿಸಿ, ತಿಳಿಸಿದ ಕಾರಣ ಸಮರ್ಥನೀಯವಲ್ಲ ಇದ್ದರೆ ವ್ಯಕ್ತಿಯ ಬಿಡುಗಡೆಗೆ ಆದೇಶ ಮಾಡುವ ಎಬಿಎಸ್ ಕಾರ್ಪಸ್. ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ, ಅವನು ಕಾಣ್ತೇ ಇಲ್ಲ ಅಂತ ಅಂದಾಗ ಅಥವಾ ಆ ವ್ಯಕ್ತಿಯನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಅದು ಬಂಧನದ ಕಾರಣನ ತಿಳಿಸಿ, ತಿಳಿಸಿದ ನಂತರ ಆ ಕಾರಣ ಸಮರ್ಥನೀಯವಲ್ಲ ಅಂತ ಅನಿಸಿದಾಗ ವ್ಯಕ್ತಿಗೆ ಬಿಡುಗಡೆಗೆ ಸಂಬಂಧಪಟ್ಟಾಗ ನಾವು ಎಬಿಎಸ್ ಕಾರ್ಪಸ್ ರಿಟ್ಟನ್ನು ಹಾಕೊಂಡು ಆದೇಶನ ಪಡ್ಕೋಬಹುದು. ನೆಕ್ಸ್ಟ್ ಬಂದು ಮ್ಯಾಂಡಮಸ್ ರಿಟ್. ಮ್ಯಾಂಡಮಸ್ ರಿಟ್ ಕಾನೂನುಬದ್ಧವಾದ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲು ಸರ್ಕಾರದ ಯಾವುದೇ ಸಂಸ್ಥೆಯು ನಿರಾಕರಿಸಿದಾಗ ಅಂತಹ ಸಂಸ್ಥೆಗೆ ಕರ್ತವ್ಯ ನಿರ್ವಹಿಸುವಂತೆ ಆಜ್ಞೆ ಮಾಡುವುದು. ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲು ಸರ್ಕಾರದ ಯಾವುದೇ ಸಂಸ್ಥೆಯು ನಿರಾಕರಿಸಿದಂತಹ ಸಂದರ್ಭದಲ್ಲಿ ಆ ಸಂಸ್ಥೆ ಕರ್ತವ್ಯ ನಿರ್ವಹಿಸುವಂತೆ ಆಜ್ಞೆ ಮಾಡುವುದು. ಇದು ಸಂಬಂಧಪಟ್ಟಾಗ ನಾವು ಅಲ್ಲಿ ಹೋಗ್ಬೋದು. ನೆಕ್ಸ್ಟ್ ಅಂದರೆ ಪ್ರೊಹಿಬಿಷನ್ ರಿಟ್. ಯಾವುದೇ ಸರ್ಕಾರಿ ಸಂಸ್ಥೆ ಅಥವಾ ಅಧಿಕಾರಿ ತನ್ನ ಕಾರ್ಯವ್ಯಾಪ್ತಿ ಮೀರಿ ಅಧಿಕಾರ ಚಲಾಯಿಸಿದರೆ ಅದನ್ನು ತಡೆಯಬಹುದು. ಈ ರಿಟ್ ಏನು ಹೇಳುತ್ತೆ ಅಂದರೆ, ಯಾವುದೇ ಸರ್ಕಾರಿ ಸಂಸ್ಥೆ ಆಗಲಿ ಅಥವಾ ಅಧಿಕಾರಿ ಆಗಲಿ ಅದರ ಕಾರ್ಯವ್ಯಾಪ್ತಿ ಏನಿದೆ ಅದನ್ನು ಮೀರಿದಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟೋದಕ್ಕೆ ಈ ಒಂದು ರಿಟ್ ಅರ್ಜಿನ ನಾವು ಬಳಸಿಕೊಂಡು ಆದೇಶ ಮಾಡಿಸ್ಕೋಬಹುದು. ಕೋ ವಾರೆಂಟ್ ರಿಟ್. ನೆಕ್ಸ್ಟ್, ಯಾವುದೇ ಸರ್ಕಾರಿ ಸ್ಥಾನಮಾನವನ್ನು ಹೊಂದಲು ನಿಗದಿಪಡಿಸಲಾದಂಥ ಅರ್ಹತೆಯನ್ನು ಹೊಂದಿಲ್ಲದೆ ಆ ಸರ್ಕಾರಿ ಸ್ಥಾನದಲ್ಲಿದ್ದಾಗ ಅಂಥವ್ರನ್ನ ಆ ಸ್ಥಾನದಿಂದ ತೆಗೆದುಹಾಕುವುದು. ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಈ ಇನ್ಫ್ಲುಯೆನ್ಸು ಮತ್ತು ಈ ಒಂದು ಕೆಲವೊಂದು ಹನಿಯಗಳು ನಡೀತಾ ಇರುತ್ತೆ. ಅರ್ಹತೆ ಅಂತ ಮೆರಿಟ್ ಇರೋವಂಥ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸ ಸಿಗೋ ಬದಲು ಅದು ಇನ್ಫ್ಲುಯೆನ್ಸಿಂದಾಗಿ, ಆ ಒಂದು ಪ್ರಭಾವದಿಂದಾಗಿ ಬೇರೆಯವರಿಗೆ ಸಿಕ್ಕಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಕೋವಾರೆಂಟ್ ರಿಟನ್ನು ನಾವು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅಲ್ಲೊಂದು ಆದೇಶ ಪಡ್ಕೊಬಂದು ನಾವು ಅದನ್ನು ಆ ಅರ್ಹತೆಯನ್ನು ಹೊಂದಿಲ್ಲದಂಥ ಅವನು ಆ ಸರ್ಕಾರಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯನ್ನು ನಾವು ಆ ಸ್ಥಾನದಿಂದ ತೆಗೆದಾಕ್ಸ್ಬೋದು. ಸೊ ನೆಕ್ಸ್ಟ್ ಬಂದು ಸರ್ಚಿಯೋರಾರಿ ರಿಟ್. ಸರ್ಕಾರ ಅಥವಾ ಅದರ ಅಧಿಕಾರಿಗಳು ಅಥವಾ ನ್ಯಾಯಮಂಡಳಿಗಳು ಹೊರಡಿಸಿರುವಂಥ ಆದೇಶಗಳು ಕಾನೂನುಬದ್ಧವಾಗಿಲ್ಲದಿದ್ದರೆ ಅವುಗಳನ್ನು ರದ್ದುಗೊಳಿಸಬಹುದು. ಇದು ಸೊ ಈಗ ನೆಕ್ಸ್ಟ್ ಬಂದು ನಾವು ಸಿಂಪಲಾಗಿ ಹೇಳಿದ್ದೀನಿ. ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಬೇಕು ಅಂತಂದರೆ ರಿಯಲಿ ಒಂದು ದಿನ ಸಾಲದು, ಆದರೆ ಎಷ್ಟು ಬೇಕು ಅಷ್ಟು ಹೇಳಿದ್ದೀನಿ. ಸೊ ನಾವು ನೆಕ್ಸ್ಟ್ ಈಗ ಮೂಲಭೂತ ಕರ್ತವ್ಯಗಳಿಗೆ ಹೋಗೋಣ. ಫಂಡಮೆಂಟಲ್ ಡ್ಯೂಟೀಸ್. ಈ ಮೂಲಭೂತ ಹಕ್ಕುಗಳ ರೀತಿಯಲ್ಲಿಯೇ ಪ್ರತಿಯೊಬ್ಬ ಪ್ರಜೆಯು ಸಹ ಮೂಲಭೂತ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತೆ. ಅದರ ಜವಾಬ್ದಾರಿ, ಅವನ ಕರ್ತವ್ಯ. ಮೊದಲನೇದು, ನಮ್ಮ ದೇಶದ ರಾಷ್ಟ್ರಗೀತೆಗೆ ಗೌರವ ಕೊಡೋದು, ನಮ್ಮ ದೇಶದ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದು, ಹಾಗೂ ನಮ್ಮ ಸಂವಿಧಾನದ ಆದರ್ಶಗಳನ್ನು ನಾವು ಗೌರವಿಸುವುದು. ನಮ್ಮ ರಾಷ್ಟ್ರಗೀತೆಗೆ, ರಾಷ್ಟ್ರ ಧ್ವಜಕ್ಕೆ, ಹಾಗೂ ನಮ್ಮ ಸಂವಿಧಾನದ ಆದರ್ಶಗಳನ್ನು ನಾವು

0: ಗೌರವಿಸು. ಈ ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದಂಥ ಉದಾತ್ತ ಆದರ್ಶಗಳನ್ನು ಅನುಸರಿಸುವುದು ಹಾಗೂ ಗೌರವಿಸುವುದು ಭಾರತದ ಸಮಗ್ರತೆ, ಐಕ್ಯತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು, ದೇಶದ ರಕ್ಷಣೆಗೆ ಹಾಗೂ ಸೇವೆಗೆ ಕರೆ ಬಂದಾಗ ಧಾವಿಸುವುದು. ನಮ್ಮ ದೇಶ ಅಪಾಯದಲ್ಲಿದ್ದಂಥ ಸಂದರ್ಭದಲ್ಲಿ, ರಕ್ಷಣೆಗೆ ಅದರ ಸೇವೆಗೆ ಕರೆ ಬಂದಂಥ ಸಂದರ್ಭದಲ್ಲಿ ನಾವು ಧಾವಿಸಬೇಕು, ಅದು ನಮ್ಮ ಕರ್ತವ್ಯ. ಈಗ ನಮ್ಮ ಮನೆಗೆ ತೊಂದರೆ ಆದರೆ ನಾವು ನಿಂತುಕೋತೀವೋ ಹಾಗೆ ನಮ್ಮ ದೇಶ ನಮ್ಮ ಮನೆ. ಇದಕ್ಕೆ ತೊಂದರೆ ಬಂದಾಗ ಅದರ ರಕ್ಷಣೆಗೋಸ್ಕರ ನಾವು ಕರೆ ಬಂದಂಥ ಸಂದರ್ಭದಲ್ಲಿ ನಾವು ಧಾವಿಸಬೇಕು. ಧರ್ಮ, ಭಾಷೆ, ಪ್ರಾದೇಶಿಕತೆ, ಜಾತಿ ಮತ್ತು ಪಗಂಡಗಳ ಎಲ್ಲೇ ಮೀರಿ ಸಮಸ್ತ ಭಾರತೀಯರಲ್ಲಿ ಸಹೋದರ ಭಾವನೆಯನ್ನು ಬೆಳೆಸುವುದು, ಹಾಗೆ ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವ ಆಚರಣೆಗಳನ್ನು ತ್ಯಾಗಿಸುವುದು, ಇದು ನಮ್ಮ ಕರ್ತವ್ಯ. ಬಹುತ್ವದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಗೌರವಿಸುವುದು ಹಾಗೂ ರಕ್ಷಿಸುವುದು. ಈ ನಮ್ಮ ದೇಶದೊಳಗಿರುವಂಥ ಅರಣ್ಯಗಳು, ನದಿಗಳು, ಸರೋವರಗಳು ಹಾಗೂ ವನ್ಯಜೀವಿಗಳು ಸೇರಿದಂತಹ ಸಮಗ್ರ ನೈಸರ್ಗಿಕ ಪರಿಸರವನ್ನು ನಾವು ಕಾಪಾಡುವುದು, ಜೊತೆಗೆ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರುವುದು, ಇವೆಲ್ಲ ನಮ್ಮ ಕರ್ತವ್ಯ. ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ ಮತ್ತು ಒಂದು ಜಿಜ್ಞಾಸೆಯ ಸುಧಾರಣೆಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು ಮತ್ತು ಇತರರಲ್ಲೂ ಸಹ ಬೆಳೆಸುವುದು, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ತೋರಿ ರಾಷ್ಟ್ರದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ತೋರುವುದು, 6-14 ವಯೋಮಾನದಂಥ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಅಲ್ವಾ. ಹೀಗೆ ನಮ್ಮ ಸಂವಿಧಾನದ ಅನುಚ್ಛೇದ 14 ಮಹಿಳೆ ಮತ್ತು ಪುರುಷರಿಗೆ ಸಮಾನವಾದ ಕಾನೂನು ರಕ್ಷಣೆಯನ್ನು ಒದಗಿಸಬೇಕಾಗಿದೆ ಅಂತ ಹೇಳಿ ಅಲ್ಲಿ ಅನುಚ್ಛೇದ ಹೇಳ್ತಾರೆ. ಅನುಚ್ಛೇದ 15 ಲಿಂಗಭೇದದ ಆಧಾರದ ಮೇಲೆ ತಾರತಮ್ಯ ಧೋರಣೆಯನ್ನು ತೋರಬಾರದು ಅಂತ ಹೇಳುತ್ತೆ. ಅನುಚ್ಛೇದ 18 ಸರ್ಕಾರಿ ನೌಕರಿ ಅಥವಾ ಯಾವುದೇ ಹುದ್ದೆಯಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯ ನೀತಿ ತೋರಬಾರದೆಂದು ಡೈರೆಕ್ಷನ್ ಕೊಟ್ಟಿದೆ. ಅನುಚ್ಛೇದ 21 ಮಹಿಳೆಯರು ಮಾನವ ಘನತೆಯಿಂದ ಬದುಕುವಂತ ಹಕ್ಕನ್ನು ಕೊಡುತ್ತದೆ. ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾದ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕಾನೂನುಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸುವಂತಹ ಅಧಿಕಾರವನ್ನು ಸಹ ನೀಡಲಾಗಿದೆ. ಈ ಅನುಚ್ಛೇದ 51A ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವಂತಹ ಆಚರಣೆಗಳನ್ನು ತ್ಯಜಿಸಬೇಕೆಂದು ಡೈರೆಕ್ಷನ್ ಕೊಟ್ಟಿದೆ ನಮ್ಮ ಸಂವಿಧಾನ. ಅನುಚ್ಛೇದ 243 ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಮೀಸಲಾತಿಯನ್ನು ಒದಗಿಸಲಾಗಿದೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
5: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
6: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
5: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು.

0: ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಇಟ್ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ,

0: ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ
3: ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 84 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ವಕ್ರ ರುಜು ಮಿಶ್ರ ಜಗ,
5: ವಕ್ರ ರುಜು ಮಿಶ್ರ ಜಗ,
4: ವದರ ಶೋಧನೆ ಧರ್ಮ,
5: ವದರ ಶೋಧನೆ ಧರ್ಮ,
4: ಪ್ರಾಕೃತ ಧ್ವನಿ ಮಿಶ್ರ,
5: ಪ್ರಾಕೃತ ಧ್ವನಿ ಮಿಶ್ರ,
4: ಅದರಡುಗೆ ರಾಗ,
5: ಅದರಡುಗೆ ರಾಗ,
4: ವ್ಯಾಕೃತದಿನ್ ಅವ್ಯಾಕೃತ,
5: ವ್ಯಾಕೃತದಿನ್ ಅವ್ಯಾಕೃತ,
4: ಆದಿಸತ್ವಕ್ಕೆ ನಿನ್ನ,
5: ಆದಿಸತ್ವಕ್ಕೆ ನಿನ್ನ,
4: ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ,
5: ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ.
3: ಸೊ ಹಿಂದಿನ ಮುಕ್ತಕದಲ್ಲಿ ಮಾಯೆ ಅನ್ನುವಂಥದ್ದನ್ನು ಹೇಳ್ತಾ, ಮಾಯೆ ಅನ್ನುವಂಥದ್ದು ಬ್ರಹ್ಮ ಅನ್ನೋ ಮೂಲ ವಸ್ತುವಿನಿಂದ ತಯಾರಾದಂತಹ ವಿವಿಧ ವಸ್ತುಗಳ ಒಂದು ಪ್ರಕಟಿತ ರೂಪ ಅನ್ನೋದನ್ನು ನೋಡಿದ್ವಿ. ಸೊ ಇದರಲ್ಲಿ ಯಾವ ರೀತಿಯ ಪ್ರಕಟಣೆ ಆಗ್ತಾ ಇದೆ ಅಂತ ನೋಡಿದಾಗ, ಕಳೆದ ಮುಕ್ತಕಗಳಲ್ಲಿ ನಾವು ನೋಡಿದಂತೆ ದ್ವಂದ್ವಗಳು ನಮಗೆ ಕಾಣಿಸ್ತವೆ ಅನ್ನೋದು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ವಕ್ರ ರುಜು, ರುಜು ಅಂದರೆ ಸ್ಟ್ರೈಟ್ ಲೈನ್, ವಕ್ರ ಅಂದರೆ ಕರ್ವ್ಡ್ ಲೈನ್. ಸೊ ವಕ್ರ ಅಂದರೆ ಸೊಟ್ಟಿಗಿರೋದು, ರುಜು ಅಂದರೆ ನೆಟ್ಟಿಗಿರೋದು. ಸೊ ನೆಟ್ಟಿಗಿರೋದು ಸೊಟ್ಟಿಗಿರೋದು ಇವೆರಡೂ ಇದ್ದಾಗ ಅದರ ಮಿಶ್ರಣವೇ ಜಗ ಅಂತ. ಜಗತ್ತು ಅಂತಂದರೆ ಎಲ್ಲವೂ ಒಂದೇ ಥರದ್ದು, ಹೋಮೋಜಿನಿಯಸ್, ಎಲ್ಲ ಏಕರೂಪವಾಗಿರೋಂಥದ್ದು ಆಗಿರೋಕ್ಕೆ ಸಾಧ್ಯ ಇಲ್ಲ. ವೈವಿಧ್ಯತೆ ಇರಲೇಬೇಕು, ಡೈವರ್ಸಿಟಿ, ಹೆಟಿರೋಜಿನಿಟಿ ಅಂತ ಹೇಳ್ತೀವಿ. ಒಂದೊಂದು ಒಂದೊಂದು ಥರ, ಒಂದೊಂದರಲ್ಲೂ ಯಾವುದೋ ಒಂದು ವಿಭಾಗ

ಅನ್ನೋ ಒಂದು ವಿಚಾರವನ್ನು ತಗೊಂಡ್ರೆ ಆ ವಿಭಾಗ ವಿಚಾರದಲ್ಲೇ ಅನೇಕ ಇರ್ತವೆ. ಸೊ ಆ ಬಹುತ್ವ ನಾನಾತ್ವಗಳೆಲ್ಲವೂ ಸೇರಿದಾಗ ಜಗತ್ತಾಗತ್ತೆ. ಅದರಲ್ಲಿ ಎರಡು ಎಕ್ಸ್ಟ್ರೀಮ್ಸ್ ಇರುತ್ತೆ, ಒಂದು ನೆಟ್ಟಗೆ ಹೋಗ್ತಾ ಇರುತ್ತೆ, ಒಂದು ಸೊಟ್ಟು ಸೊಟ್ಟಗಿರುತ್ತೆ. ಸೊ ಸೊಟ್ಟಗಿರೋದು ನೆಟ್ಟಗಿರೋದು ಇದ್ದಾಗಲೇ ಜಗತ್ತು. ಅದು ಬರೀ ಲೈನ್ಗೆ ಮಾತ್ರ ಅಲ್ಲ, ಒಂದು ಸ್ಟ್ರೈಟ್ ಲೈನ್ ನಾವು ಚಾಕ್ಪೀಸಲ್ಲಿ ಬರೆದ್ರೆ ಅದು ನೆಟ್ಟಿಗಿದೆ ಸೊಟ್ಟಿಗಿದೆ ಅಂತ ಹೇಳ್ಬೋದು. ಇದು ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಅನ್ವಯವಾಗುತ್ತೆ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಹೀಗೆ ಈ ಎಲ್ಲದರ ಮಿಶ್ರಣ ಅನ್ನೋವಂಥದ್ದು ಜಗತ್ತು. ಅದರ ಶೋಧನೆ ಅಂದರೆ ಅದರ ಅನ್ವೇಷಣೆ, ಸಂಶೋಧನೆ. ಈ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದರಲ್ಲೇ ಸಿಗಾಕ್ಕೊಳ್ಳೋದಲ್ಲದೆ ಒಳ್ಳೇದು ಯಾಕೆ ಕೆಟ್ಟದ್ದು ಯಾಕೆ, ಒಳ್ಳೆಯದರ ಹಿಂದೆ ಏನಿದೆ ಕೆಟ್ಟದರ ಹಿಂದೆ ಏನಿದೆ ಅನ್ನೋದನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾ ಹೋಗುವಂಥದ್ದು ಧರ್ಮ. ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ, ಆ ಪ್ರಕ್ರಿಯೆಯನ್ನು ಧರ್ಮ ಅಂತ ಕರೆದ್ವಿ. ಸೊ ಪ್ರತಿಯೊಂದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಂದು ರೀತಿಯಲ್ಲಿ ವರ್ತಿಸಿದ್ರು ಅಂತಂದರೆ ಆ ವರ್ತನೆಗೆ ಒಂದು ಕಾರಣ ಇರುತ್ತೆ. ನಮಗೆ ನೇರವಾಗಿ ಕಾಣಿಸ್ತಾ ಇರುವಂಥ ವರ್ತನೆ ನಮಗೆ ದುಃಖವನ್ನು ಉಂಟು ಮಾಡಿರಬಹುದು. ಯಾಕೆ ಅವರು ಆ ರೀತಿ ನಡ್ಕೊಂಡ್ರು ಅನ್ನೋದನ್ನು ಶೋಧನೆ ಮಾಡಿದಾಗ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಬಹುಶಃ ನಮ್ಮ ದೃಷ್ಟಿಕೋನ ಬದಲಾಗಬಹುದು. ಅವ್ರು ಯಾಕೆ ಹಂಗೆ ನಡ್ಕೊಂಡ್ರು ಅನ್ನೋದು ನಮಗೆ ಅರ್ಥವಾಗ್ಬೋದು. ಆಗ ನಮಗೆ ಆದಂಥ ಬೇಸರ, ನಮಗೆ ಬಂದಿರೋ ಕೋಪ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗೆ ಒಂದರ ಒಂದು ವ್ಯಕ್ತ ಸಂದರ್ಭಕ್ಕೆ ಕಾರಣಗಳು ಏನು ಅನ್ನೋದನ್ನು, ಅದರ ಹಿನ್ನೆಲೆ, ಅದರ ಹಿಂದಿರುವ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್, ಇದಾಗೋದಕ್ಕೆ ಏನೇನೆಲ್ಲ ಕಾರಣವಾಯಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಧರ್ಮ ಅಂತ. ಅದು ಧರ್ಮ ಅಳವಡಿಸ್ಕೊಳ್ಬೇಕಾದ್ರೆ ಏನು ಕ್ರಮ, ಹೇಗೆ ಕ್ರಮ ಅಂತಂದರೆ ಅದಕ್ಕೆ ಪ್ರಾಕೃತ ಧ್ವನಿ ಮಿಶ್ರಣವನ್ನು ಡಿ ವಿ ಜಿಯವರು ಉದಾಹರಣೆಯಾಗಿ ಕೊಡ್ತಾರೆ. ಪ್ರಾಕೃತ ಅಂದರೆ ನ್ಯಾಚುರಲ್ ಅಂದರೆ ಇರೋವಂಥದ್ದು, ಅದನ್ನು ನಾವೇನು ಬದಲಾಯಿಸಿಲ್ಲ, ಹೇಗಿದೆಯೋ ಹಾಗಿದೆ ಅಂತ. ಪ್ರಾಕೃತ ಧ್ವನಿ ಅಂತಂದರೆ ಪ್ರಕೃತಿಯಲ್ಲಿ ಅನೇಕ ಪಕ್ಷಿಗಳು ಅನೇಕ ರೀತಿಯಲ್ಲಿ ಕೂಗ್ತವೆ, ಅನೇಕ ಪ್ರಾಣಿಗಳ ಧ್ವನಿ ಒಂದೊಂದು ಥರ ಇದೆ. ಆ್ಯಕ್ಚುಲಿ ಈ ಸಂಗೀತದ ಜ್ಞಾನ ಇರೋವಂಥವರು ಈ ಪಕ್ಷಿಗಳ ಹಾಡಿನಲ್ಲಿ ರಾಗದ ಮೂಲವನ್ನು ನೋಡ್ತಾರೆ. ಸಂಗೀತದ ಜ್ಞಾನ ನಮಗೆ ಹೆಚ್ಚಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ. ಆದರೆ ಈಗ ನವಿಲು ಕೂಗುವಂಥ ಧ್ವನಿ ಇದೆಯಲ್ಲ, ಆ ನವಿಲು ಕೂಗುವಂಥ ಸ್ವರ ಅದು ಸಂಗೀತದ ಒಂದು ಸ್ವರ. ಈಗ ಸಂಗೀತದಲ್ಲಿ ಉದಾಹರಣೆಗೆ ನಮಗೆ ಏಳು ಸ್ವರಗಳಿದೆ ಅಂತ ನಮಗೆ ಗೊತ್ತು, ಸ ರಿ ಗ ಮ ಪ ದ ನಿ. ಅದ್ರ ಜೊತೆಗೆ ಒಂದೊಂದು, ಈಗ ಗ ಅನ್ನೋದಕ್ಕೆ ಮೂರು ಥರ ಗ, ರಿ ಅನ್ನೋದಕ್ಕೆ ಎರಡು ಥರ ರಿ, ಸೊ ಹೀಗೆ ಎರಡೆರಡು ಇದೆಲ್ಲ ಬರುತ್ತೆ. ನಮ್ಮ ಪ್ರಕೃತಿಯಲ್ಲಿ ಮಯೂರ ಅಂದರೆ ನವಿಲಿನ ಗಾನ ಈ ಸರಿಗಮ ಪದ ನೀನಲ್ಲಿ ಒಂದು ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ, ಮಾ ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ. ಆನೆ ಕೂಗುವಂಥದ್ದು ಅದು ಒಂದು ಸ್ವರಕ್ಕೆ ಸರಿಯಾಗಿರುತ್ತೆ, ಆನೆಯ ಒಂದು ಗರ್ಜನೆ ಥರ ಇರುತ್ತಲ್ಲ, ಆನೆ ಶಬ್ದ ಮಾಡುತ್ತಲ್ಲ, ಅದು ಸರಿಗಮ ಪದ ನೀನಲ್ಲಿ ಒಂದಕ್ಕೆ ಸೇರಿಕೊಳ್ಳುತ್ತೆ. ಸೊ ಹೀಗೆ ಪ್ರಕೃತಿಯಲ್ಲಿ ಪ್ರಾಕೃತವಾದಂಥ ಒಂದು ಶಬ್ದಗಳೇನಿದೆಯೋ ಅದನ್ನು ನಾವು ಸರಿಯಾಗಿ ಆಯ್ಕೆ ಮಾಡಿ ಅದನ್ನು ಸಂಯೋಜಿಸಿದರೆ, ಒಂದರ ಪಕ್ಕ ಒಂದು ಸರಿಯಾಗಿ ಇಟ್ಟರೆ ಆಗ ನಮಗೆ ರಾಗ ಸಿಕ್ಕತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಓ ಅಲ್ಲೇನೋ ಒಂದು ಪಕ್ಷಿ ಕೂಗ್ತಪ್ಪ, ಇಲ್ಲಿ ಯಾವುದೋ ಒಂದು ಹುಲಿ ಗರ್ಜನೆ ಮಾಡ್ತು, ಇನ್ಯಾರೋ ಇನ್ನೇನೋ ಧ್ವನಿ ಕೂಟ್ರು. ಒಂದು ಮಗು ಅಳುವ ಧ್ವನಿಯಲ್ಲೂ ಕೂಡ ರಾಗದ ಒಂದು ವಿಶೇಷತೆಯನ್ನು ಸಂಗೀತಜ್ಞರು ಕಾಣೋದಕ್ಕೆ ಸಾಧ್ಯ. ಸೊ ಹಾಗೆ ಪ್ರಾಕೃತವಾಗಿ ನಮ್ಮ ಸುತ್ತಮುತ್ತೂರು ಸಿಕ್ಕುವಂಥ ಧ್ವನಿಗಳನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದರೆ ಅದೇ ರಾಗವಾಗುತ್ತೆ. ರಾಗಗಳಲ್ಲಿ ಅದೆಷ್ಟೋ ಸಾವಿರಾರು ರಾಗಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೋದು, ಜನ್ಯ ರಾಗಗಳು ಇತ್ಯಾದಿ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಸೊ ಆ ರಾಗಗಳನ್ನು ಯಾವ ರೀತಿಯಲ್ಲಿ ವಿಂಗಡಿಸಿದಾರಪ್ಪ ಅಂತಂದರೆ ಈ ಸರಿಗಮ ಪದನಿ ಅಂತ ಅನ್ನೋದನ್ನೇ ಸ ಪಕ್ಕ ರಿ ಇಟ್ಟು ಗಾನ್ ಬಿಟ್ಬಿಟ್ರೆ ಉಳಿದಿದ್ದೆಲ್ಲ ಇಟ್ಕೊಂಡ್ರೆ ಅದೇ ಒಂಥರ ರಾಗ. ಸರಿಗಪ ದಸ ಸಾದಪ ಗರಿಸ ಅಂತಂದರೆ ಅದೊಂಥರ ರಾಗ. ಸೊ ಹೀಗೆ ಒಂದೊಂದಕ್ಕೂ ತನ್ನದೇ ಆದಂಥ ಜೋಡಣೆ ಇರುತ್ತೆ. ಅದನ್ನು ಮಾಡ್ತಾ ಹೋದಾಗ ವೈವಿಧ್ಯತೆ ತಿರ್ಗಾ ಬಂತು. ಆದರೆ ಇದಕ್ಕೆಲ್ಲ ಮೂಲ ಎಲ್ಲಿಂದ? ಪ್ರಾಕೃತ ಧ್ವನಿ.

0: ಸೊ ಹಾಗೆ ನಾವು ಜೀವನದಲ್ಲೂ ಕೂಡ ನಮಗೆ ಯಾವುದು ಕಾಣಿಸ್ತಾ ಇರುತ್ತೋ ವ್ಯಾಕೃತವಾದಂಥದ್ದು, ನಮಗೆ ಕಾಣಿಸುವಂಥದ್ದು, ಆ ಕಾಣಿಸುವಂಥದ್ದನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ಆ ಜೋಡಣೆ ನಮ್ಮನ್ನು ವ್ಯಾಕೃತದಿಂದ ಅವ್ಯಾಕೃತಕ್ಕೆ ಕರ್ಕೊಂಡು ಹೋಗುತ್ತಂತೆ. ಹೇಗೆ ಕುಗಿಲೆಯ ಧ್ವನಿ ಮತ್ತು ನವಿಲಿನ ಧ್ವನಿ, ಆನೆಯ ಧ್ವನಿ ಇವೆಲ್ಲವೂ ಮೊದಲು ಅಲ್ಲೆಲ್ಲೆಲ್ಲೋ ಇತ್ತು, ಅದನ್ನು ಜೋಡಿಸಿದಾಗ ನಮಗೆ ಹೇಗೆ ರಾಗವಾಯಿತೋ, ಹೇಗೆ ರಾಗ ಅನ್ನೋದು ಗೋಚರವಾಯಿತೋ, ಹಾಗೆ ನಮ್ಗೆ ಅಲ್ಲಲ್ಲಿ ಎಲ್ಲ ಕಾಣುವಂಥ ವೈವಿಧ್ಯತೆಯಲ್ಲಿ ನಾವು ಒಂದು ಅರ್ಥವನ್ನು ಹುಡುಕ್ತಾ ಹೋದಾಗ ವ್ಯಾಕೃತದಿಂದ ಅವ್ಯಾಕೃತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈ ಅವ್ಯಾಕೃತ ಅಂತಂದ್ರೆ ಏನು? ಅದೇ ಆದಿ ಸತ್ವ. ವ್ಯಾಕೃತದಿಂದ ಅವ್ಯಾದಿ ಅವ್ಯಾಕೃತ ಆದಿ ಸತ್ವಕ್ಕೆ ನಿನ್ನನ್ನು ಜಾಗೃತಗೊಳಿಸುತ್ತೆ ಅಂತ. ಸೊ ಹಾಗೆ ಆ ಥರದ ಜಾಗೃತಿಗೊಳಿಸ್ಕೊಳ್ಳೋಂಥ ಕ್ರಿಯೆ ಇದೆಯಲ್ಲ, ಅದು ಧರ್ಮ. ಸೊ ನಾವು ನಮ್ಮ ಸುತ್ತಮುತ್ತಲಿರುವಂಥ ಪ್ರಕೃತಿಯಲ್ಲಿ ಈಗ ಇರೋಂಥ ವೈವಿಧ್ಯತೆಯನ್ನು ಅರ್ಥ ಮಾಡ್ಕೊಳ್ತಾ ಗೌರವಿಸ್ತಾ ಅದು ಮುಂದುವರಿಯೋ ರೀತಿಯಲ್ಲಿ ಮಾಡೋದು ಒಂದು, ಅದು ಹೇಗೆ ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಒಂದು. ಸೊ ಧರ್ಮ ಅಂತಂದರೆ ಪ್ರಾಕೃತವಾಗಿ ಏನಿದೆಯೋ ಅದ್ಯಾವುದನ್ನು ನಾಶ ಮಾಡೋದಲ್ಲ. ಇವತ್ತಿನ ದಿವಸ ಮನುಷ್ಯ ತನ್ನ ಸ್ವಾರ್ಥದ ಅಭಿವೃದ್ಧಿ ಅನ್ನೋ ಒಂದು ಕುದುರೆನೇರ್ಬಿಟ್ಟು ಎಲ್ಲವೂ ತನ್ನದೇ, ಎಲ್ಲನೂ ನನಗೋಸ್ಕರನೇ ಇರೋದು ಅಂತ, ಅಲ್ಲಿ ಬೆಟ್ಟ ಕಡಿ ಇಲ್ಲಿ ಮನೆ ಕಟ್ಕೋ, ಅಲ್ಲಿ ನದಿ ಇದ್ರೆ ಆ ನದಿಯಿಂದ ನೀರು ತನಗೆ ಹೆಂಗೆ ಬೇಕೋ ಹಂಗೆ ಕಿತ್ಕೋ, ಇರೋ ಭೂಮಿಗೆಲ್ಲ ಏನೇನು ಬೇಕೋ ಹಾಕು, ಅಲ್ಲಿ ಯಾವುದೋ ಪ್ರಾಣಿ ಇದೆಯಾ ಅದನ್ನು ಕೊಲ್ಲು, ಇಲ್ಲಿ ಯಾವುದೋ ಪಕ್ಷಿ ಇದೆಯಾ ಅದನ್ನ ಹಿಡ್ದು ಹಾಕು. ಸೊ ಹೀಗೆ ಮಾಡ್ತಾ ಇದ್ದಾನೆ, ಅದು ಧರ್ಮವಲ್ಲ. ವ್ಯಾಕೃತದಲ್ಲಿರುವಂಥ ಒಂದು ಅನ್ಯೋನ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ವ್ಯಾಕೃತದಿಂದ ವ್ಯವಸ್ಥೆಯ ಕಡೆಗೆ, ಅವ್ಯಾಕೃತವನ್ನು ನಾವು ಅರ್ಥ ಮಾಡ್ಕೊಳ್ತಾ ಆದಿ ಮೂಲಕ್ಕೆ ಹೋಗುವಂಥದ್ದು ಅದು ಧರ್ಮ. ಅದನ್ನು ಅರ್ಥ ಮಾಡ್ಕೊಳ್ತಾ ನಮ್ಮ ಮತಿ, ನಮ್ಮ ಬುದ್ಧಿ ಅದಕ್ಕೆ ಜಾಗೃತವಾಗುತ್ತೆ, ಅಂದರೆ ಅದರಲ್ಲಿ ಒಂದಾಗುತ್ತೆ. ಹಾಗೆ ಪ್ರಕೃತಿಯಲ್ಲಿ ನನ್ನನ್ನು ಒಂದಾಗಿಸುವಂತಹ ಯಾವ ಕ್ರಿಯೆ ಇದೆಯೋ ಅದು ಧರ್ಮ. ಪ್ರಕೃತಿಯನ್ನು ಹಾಳು ಮಾಡುವಂಥದ್ದು ಯಾವುದೇ ಆದರೂ ಅದು ಅಧರ್ಮ. ಸೊ ಹಾಗೆ ನಾವು ಧರ್ಮವನ್ನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 84 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಭಾರತೀಯ ಕಾಲಗಣನೆಯು ಪ್ರಕೃತಿಯ ಚಲನೆ, ಮಾನವನ ಜೀವನ ಮತ್ತು ಆಧ್ಯಾತ್ಮಿಕ ಸಾಧನೆಯೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿರುವ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ವ್ಯವಸ್ಥೆ. ಪ್ರತಿಯೊಂದು ಮಾಸವು ತನ್ನದೇ ವಿಶೇಷತೆ ಹೊಂದಿದೆ. ಅವುಗಳಲ್ಲಿ ಆಷಾಢ ಮಾಸವು ಅತ್ಯಂತ ಮಹತ್ವದ್ದು. ಮಳೆಗಾಲದ ಆರಂಭ, ಕೃಷಿಯ ಪುನರುಜ್ಜೀವನ, ಆಧ್ಯಾತ್ಮಿಕ ಸಾಧನೆಯ ಪ್ರಾರಂಭ ಹಾಗೂ ಗುರುಭಕ್ತಿಯ ಪ್ರತೀಕ, ಇವನ್ನೆಲ್ಲ ಜೋಡಿಸುವ ಮಾಸವಿದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮಾಸನ ಮಾರ್ಗಶಿ ಶೋಹಂ ಎನ್ನುತ್ತಾನೆ. ಪ್ರತಿಯೊಂದು ಮಾಸವು ದೈವಿಕ ಮಹತ್ವವನ್ನು ಹೊಂದಿದೆ. ಅದೇ ರೀತಿ ಆಷಾಢ ಮಾಸವು ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಆಷಾಢ ಮಾಸ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳುಗಳಲ್ಲಿ ಬರುತ್ತದೆ. ಮಳೆಗಾಲ ಆರಂಭವಾಗಿ 4-6 ವಾರಗಳಾಗಿರುತ್ತವೆ.

ಭೂಮಿಯು ಹಸಿರಿನ ಹೊದಿಕೆಯನ್ನು ಧರಿಸುತ್ತದೆ. ಒಣಗಿದ ನದಿಗಳು ತುಂಬುತ್ತವೆ, ಮರಗಳು ಚಿಗುರುತ್ತವೆ, ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತವೆ. ರೈತನು ಹೊಸ ಬೆಳೆಯ ಕನಸಿನೊಂದಿಗೆ ಹೊಲವನ್ನು ಉಳುಮೆ ಮಾಡಿ ಬೀಜ ಬಿತ್ತುತ್ತಾನೆ. ಆದ್ದರಿಂದ ಆಷಾಢ ಆಸೆ ಹೊಸ ಜೀವನ ಮತ್ತು ಸಮೃದ್ಧಿಯ ಸಂಕೇತ. ಭಾರತೀಯ ಋಷಿಗಳು ಪ್ರಕೃತಿಯನ್ನು ದೈವ ಸ್ವರೂಪವೆಂದು ಕಂಡರು. ಮಳೆಯು ಕೇವಲ ನೀರಲ್ಲ, ಅದು ಜೀವದಾಯಕವಾದ ದೈವಿಕ ಅನುಗ್ರಹ. ಆದ್ದರಿಂದ ಆಷಾಢ ಮಾಸ ಮಾನವನು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸಂದೇಶವನ್ನು ನೀಡುತ್ತದೆ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಚಾತುರ್ಮಾಸಿ ಆರಂಭವಾಗುತ್ತದೆ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಪ್ರವೇಶಿಸುತ್ತಾನೆ ಎಂಬ ನಂಬಿಕೆ. ಈ 4 ತಿಂಗಳುಗಳಲ್ಲಿ ಸಾಧು ಸಂತರು ಒಂದೇ ಸ್ಥಳದಲ್ಲಿ ನೆಲೆಸಿ ಧರ್ಮೋಪದೇಶ, ಶಾಸ್ತ್ರ ಅಧ್ಯಯನ, ಸತ್ಸಂಗ ಹಾಗೂ ಜನ ಜಾಗೃತಿ ಕಾರ್ಯಗಳನ್ನು ನಡೆಸುತ್ತಾರೆ. ಚಾತುರ್ಮಾಸ್ಯವು ಆತ್ಮ ಸಂಯಮ, ಸಾತ್ವಿಕ ಜೀವನ, ಉಪವಾಸ, ಜಪ, ಧ್ಯಾನ ಮತ್ತು ಸೇವೆಗೆ ಮೀಸಲಾದ ಅವಧಿ. ಇದು ಬಾಹ್ಯ ಪ್ರಗತಿಯ ಜೊತೆಗೆ ಆಂತರಿಕ ಪ್ರಗತಿಯು ಅಗತ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ವೇದಗಳನ್ನು ಸಂಗ್ರಹಿಸಿ ಮಹಾಭಾರತ ಮತ್ತು ಅನೇಕ ಪುರಾಣಗಳನ್ನು ರಚಿಸಿದ ಮಹರ್ಷಿ ವೇದವ್ಯಾಸರಿಗೆ ಈ ದಿನ ಸಮರ್ಪಣೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಪರಮೋನ್ನತ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರು ಕೇವಲ ಪಾಠ ಕಲಿಸುವವರಲ್ಲ, ಅಜ್ಞಾನವನ್ನು ನಿವಾರಿಸಿ ಜ್ಞಾನದ ಬೆಳಕನ್ನು ನೀಡುವವರು. ಆದ್ದರಿಂದ ಗುರು ಪೂರ್ಣಿಮೆಯು ಭಾರತೀಯ ಜ್ಞಾನ ಪರಂಪರೆಯ ಶ್ರೇಷ್ಠ ಹಬ್ಬ. ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ದೇಹದ ಜೀರ್ಣಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ಸಾತ್ವಿಕ ಆಹಾರ, ಶುಚಿಯಾದ ನೀರು, ನಿಯಮಿತ ಜೀವನ ಶೈಲಿ ಹಾಗೂ ಉಪವಾಸಗಳಿಗೆ ಮಹತ್ವ. ಇವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಆರೋಗ್ಯವನ್ನು ಕಾಪಾಡುವ ವೈಜ್ಞಾನಿಕ ಕ್ರಮಗಳು. ಆಷಾಢ ಮಾಸದಲ್ಲಿ ಅನ್ನದಾನ, ಗೋದಾನ, ವಿದ್ಯಾದಾನ, ವಸ್ತ್ರದಾನ ಹಾಗೂ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಸಂಪ್ರದಾಯವಿದೆ. ಶಾಸ್ತ್ರಗಳು ದಾನದಿಂದ ಮನಸ್ಸು ವಿಶಾಲವಾಗುತ್ತದೆ ಹಾಗೂ ಸಮಾಜದಲ್ಲಿ ಸಹಕಾರ ಮತ್ತು ಕರುಣೆ ಬೆಳೆಯುತ್ತದೆ ಎಂದು ತಿಳಿಸುತ್ತದೆ. ಆಷಾಢ ಮಾಸ ನಮಗೆ ಹಲವು ಜೀವನ ಮೌಲ್ಯಗಳನ್ನು ಕಲಿಸುತ್ತದೆ. ಪ್ರಕೃತಿಯನ್ನು ಪ್ರೀತಿಸಬೇಕು ಮತ್ತು ಸಂರಕ್ಷಿಸಬೇಕು. ಗುರುಗಳನ್ನು ಗೌರವಿಸಿ ಜ್ಞಾನ ಸಂಪಾದಿಸಬೇಕು. ಆತ್ಮ ಸಂಯಮ, ಶಿಸ್ತು ಮತ್ತು ಸಾತ್ವಿಕ ಜೀವನ ಅಳವಡಿಸಿಕೊಳ್ಳಬೇಕು. ದಾನ, ಸೇವೆ ಮತ್ತು ಪರೋಪಕಾರದಲ್ಲಿ ತೊಡಗಬೇಕು. ಭಕ್ತಿ ಮತ್ತು ಧ್ಯಾನದ ಮೂಲಕ ಮನಸ್ಸಿನ ಶುದ್ಧಿಯನ್ನು ಸಾಧಿಸಬೇಕು. ಆಷಾಢ ಮಾಸ ಪ್ರಕೃತಿ, ಕೃಷಿ, ಆರೋಗ್ಯ, ಗುರುಭಕ್ತಿ, ಧರ್ಮ ಮತ್ತು ಆಧ್ಯಾತ್ಮಿಕ ಸಾಧನೆಯ ಸಮಗ್ರ ಜೀವನ ದರ್ಶನ. ಮಳೆ ಭೂಮಿಗೆ ಹೊಸ ಜೀವವನ್ನು ನೀಡುವಂತೆ ಆಷಾಢ ಮಾಸ ಮಾನವನ ಜೀವನಕ್ಕೂ ಹೊಸ ಚೈತನ್ಯ, ಹೊಸ ಆಶಯ ಮತ್ತು ಹೊಸ ಆತ್ಮಬಲವನ್ನು ತುಂಬುತ್ತದೆ. ಆದ್ದರಿಂದ ನಮ್ಮ ಪೂರ್ವಜರು ಆಷಾಢ ಮಾಸವನ್ನು ಭಕ್ತಿ, ಸಂಯಮ, ಸೇವೆ ಮತ್ತು ಸಾಧನೆಯ ಮಾಸವೆಂದು ಗೌರವಿಸಿದ್ದಾರೆ. ಇಂದಿನ ವೇಗದ ಜೀವನದಲ್ಲಿಯೂ ಈ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ವೈಯಕ್ತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸಮೃದ್ಧಗೊಳಿಸಬಹುದು. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಧರ್ಮ ಮಾರ್ಗದಲ್ಲಿ ಸಾಗುವಂತೆ ಪ್ರೇರೇಪಿಸುವ ಪವಿತ್ರ ಕಾಲವೇ ಆಷಾಢ ಮಾಸ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ್ ಕರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಇನ್ನೊಂದು ಎರಡನೇದು, ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ, ಮನುಷ್ಯ ಕೆಲವರು ಇರ್ತಾರೆ ಕಷ್ಟ ಬಂದಷ್ಟು ಗಟ್ಟಿಯಾಗಿದ್ದು ಬಿಡ್ತಾರೆ. ಮತ್ತೆ ನೋಡಿರ್ಬೇಕು ಕೆಲವ್ರನ್ನ, ಕಷ್ಟ ಬಂದು ಬಂದು ಗಟ್ಟಿಯಾಗಿ ಏನಾದ್ರೂ ಫೇಸ್ ಮಾಡ್ತೀರಿ ಅನ್ನೋರು ಇರ್ತಾರೆ. ಇನ್ನು ಕೆಲವೊಂದು ಚೂರು ಕಷ್ಟ ಬಂದ್ರೆ ಕುಸಿದು ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀತಿ ಶತಕದಲ್ಲಿ ಹೇಳ್ತಾರೆ, ಯಥಾ ಕಂದುಕ ಪಾತೆ, ಒಂದು ಚೆಂಡನ್ನು ತಗೊಂಡು ನೆಲಕ್ಕೆ ಅಪ್ಪಳಿಸಿದ್ರೆ ಅದೇನ್ ಮಾಡುತ್ತೆ, ಮೇಲೆ ಸಿಗುತ್ತದೆ. ಮತ್ತಷ್ಟು ನೀವು ಎಷ್ಟು ಜೋರಾಗಿ ನೆಲಕ್ಕೆ ಹೊಡಿತೀರೋ ಅಷ್ಟು ಜೋರಾಗಿ ಮೇಲೆ ಕೇಳುತ್ತೆ. ಹಾಗೆ ಅಲ್ವಾ, ಒಂದು ಚೆಂಡು ತಗೊಂಡು ಹೀಗೆ ಬಿಟ್ಟರೆ ಟಪ್ಪ ಅಂತ ಅಷ್ಟೇ ಒಂದು ಬೌನ್ಸಾಗಿ ಉಳ್ಕೊಳ್ಳುತ್ತೆ. ಅದು ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ್ರೆ ನೀವು ಎಷ್ಟು ಜೋರಾಗಿ ಹೊಡೆದಿದ್ರು ಅಷ್ಟೇ ಜೋರಾಗಿ ಮೇಲಕ್ಕೆ ಹೋಗುತ್ತೆ. ಮಣ್ಣಿನ ಮುದ್ದೆ ಹೋಗಿದ್ರೆ ನೆಲಕ್ಕೆ ಅಲ್ಲೇ ಕೂತ್ಕೊಳ್ಳುತ್ತೆ. ಅದು ಹೇಳ್ತಾರೆ, ಧೀರರು ಯಾರಿದ್ದಾರೋ, ಧೈರ್ಯವಂತರು ಯಾರಿದ್ದಾರೋ, ಅವರು ಚೆಂಡಿದ್ದ ಹಾಗೆ ಅಂತ. ಅದಕ್ಕೆ ಯಥಾ ಕಂದುಕ ಪಾತೆ ನೋತ್ಪತ್ತಿಯಾರ್ರೆ ಪತನ್ನಪಿ ಅಂತ ಹೇಳಿ, ಆದ್ರೆ ಮೃತ್ಪಿಂಡ ಪತನ ಯಥಾ ಅಂತ. ಮೃತ್ಪಿಂಡ ಮಣ್ಣಿನ ಮುದ್ದೆ ಹೋಗಿದ್ರೆ ಏನಾಗುತ್ತೆ, ತಕ್ಕಂತ ಕೂತ್ಕೊಂಡ್ಬಿಡುತ್ತೆ, ಹೇಳೋದೇ ಇಲ್ಲ ಮೇಲದು. ಯಾರು ಅಳುಬುರುಕರಾಗಿದ್ದಾರೋ, ಧೀರರಲ್ಲವೋ, ಅವರ ಮಣ್ಣಿನ ಮುದ್ದೆ ಇದ್ದ ಹಾಗೆ ಅಂತ. ವಿಶ್ವಾಮಿತ್ರ ಮಾತ್ರ ಚೆಂಡಿನ ಹಾಗೆ ಪುಟದಿದ್ದಂತ ಮನುಷ್ಯ. ಅದರಿಂದ ಅವ್ರ ಬದುಕು ನಮ್ಮ ಮಕ್ಕಳಿಗೆ ಸ್ವಲ್ಪ ಪ್ರಯೋಜನ ಆದೀತು ಅನ್ನುವಂಥ ನಂಬಿಕೆ ನನಗೆ. ಅದಕ್ಕೆ ಹೇಳ್ತೀನಿ, ವಿಶ್ವಾಮಿತ್ರರು ಈ ದುರ್ಬಲ ಹೃದಯಗಳಿಗೆ ಮಹೌಷಧವಾಗಿದ್ದಾರೆ ಅಂತ, ದೊಡ್ಡ ಔಷಧ ಅದು. ಇನ್ನೊಂದು ನನಗೆ ಆಸೆ ಇರೋದು, ರಾಮಾಯಣದ ಮಹತ್ತರ ಸಂದರ್ಭಗಳಲ್ಲಿ ಭಾಗಿಯಾದಂಥವ್ರು ವಿಶ್ವಾಮಿತ್ರರು. ಶ್ರೀರಾಮಚಂದ್ರನ ಎತ್ತಿ ಇಟ್ಟಂಥವ್ರು, ತೋರಿಸಿದವರು ಜಗತ್ತಿಗೆ. ಬಾಲಕನಾಗಿದ್ದಂಥ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗಿ ಅವ್ರ ಗಾಯತ್ರಿಯನ್ನ ಶಸ್ತ್ರಗಳನ್ನೆಲ್ಲ ತಿಳಿಸಿ ತಾಟಕಿಯನ್ನು ಕೊಲ್ಲಿಸಿ ಅವ್ರ ಕಡೆಯಿಂದ ವಿಶ್ವಾಮಿತ್ರ ಕೊಲ್ಲೋಕೆ ಆಗ್ತಿರ್ಲಿಲ್ವ, ಆಗ್ತಾ ಇತ್ತು. ಆದರೆ ರಾಮನನ್ನು ಎತ್ತಿ ತೋರಿಸಬೇಕಾಗಿದೆ ಜಗತ್ತಿಗೆ. ರಾಮನನ್ನ ಒಂದು ಮುಂದೆ ದೊಡ್ಡ ದೈವ ಅಂತ ತೋರಿಸಿದಂಥವ್ರು ವಿಶ್ವಾಮಿತ್ರರು, ರಾಮಾಯಣದಲ್ಲಿ ಭಾಗ ಆಗಿದ್ದವರು. ಅದು ಅಲ್ಲದೆ ಮಹಾಭಾರತದ ಮೂಲ ಕಥೆಗೆ ಮೂಲ ರೂಪವಾಗಿದ್ದವರು ವಿಶ್ವಾಮಿತ್ರರು. ನಿಮಗೆಲ್ಲ ಗೊತ್ತು, ಮಹಾಭಾರತದ ಕಥೆ ಶುರುವಾಗೋದೇ ದುಷ್ಯಂತ ಶಕುಂತಲೆಯವರಿಂದ. ಶಕುಂತಲೆ ಯಾರು, ವಿಶ್ವಾಮಿತ್ರ ಮಗಳು, ಮೇನಕೆ ಮಗಳು. ಅಂದ್ರೆ ಎರಡಕ್ಕೂ, ರಾಮಾಯಣ ಮಹಾಭಾರತಕ್ಕೆ ಎರಡಕ್ಕೂ ಸೇರ್ಕೊಂಡಂಥವ್ರು ಮಹರ್ಷಿಗಳು ವಿಶ್ವಾಮಿತ್ರರು. ಎರಡು ನಮ್ಮ ಮಹಾಕಾವ್ಯಗಳಿಗೆ ಸೂತ್ರ ರೂಪವಾಗಿದ್ದಂಥವ್ರು ವಿಶ್ವಾಮಿತ್ರರು. ಅವ್ರ ಜೀವನ ಸ್ವಲ್ಪ ನೋಡಬೇಕು ಅಂತ ಅನ್ಸೋದು ಒಂದಿನದು. ಇನ್ನೊಂದು ದೃಷ್ಟಿಯಿಂದ ವಿಶ್ವಾಮಿತ್ರ ನೋಡಬೇಕು ಅನ್ನಿಸ್ತದೆ ನನಗೆ. ಸಾಮಾನ್ಯವಾಗಿ ನಾವು ಆಳವಾಗಿ ಅವ್ರ ಜೀವನ ನೋಡದೆ ಹೋದಾಗ ಟೀಕೆ ಮಾಡೋದುಂಟು, ಭಾರಿ ಕೋಪಿಷ್ಠ ಆದ, ಬರೀ ದ್ವೇಷ ಸಾಧನೆ ಮಾಡಿದವರು. ವಿಶಿಷ್ಟರು 100 ಮಗ ಮಕ್ಕಳನ್ನು ಕೊಂದು ಹಾಕಿದವರು, ಅದು ದ್ವೇಷ ಸಾಧಿಸಿದ್ರು ಕೊನೆವರೆಗೂ ಅಂತ ಬರ್ತಾರೆ. ಹಾಕಿದ್ರ ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ವಿಶ್ವಾಮಿತ್ರ ಹಂಗೇನಾದ್ರೂ ಇದ್ದಿದ್ರೆ ಸಪ್ತರ್ಷಿ ಆಗೋಕೆ ಸಾಧ್ಯ ಇತ್ತ? ಯಾರೊಬ್ಬ ಮನುಷ್ಯ ಸಪ್ತರ್ಷಿಯಾಗಿ ಇಡೀ ಮನ್ವಂತರ ಕಾಲ ಇಂದ್ರನಿಗೆ ಸಹಾಯಕರಾಗಿರ್ತಾರೆ ಅಂತ ಅನ್ನೋದಾದ್ರೆ

0: ಅಷ್ಟು ಅಶಕ್ತವಾದ ಪಾತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ನೊಂದು ವಿಷಯ ನನಗೆ ಬಂದಿರೋದು, ಈ ಮೇನಕೆ ಪ್ರಸಂಗ ಬಂದಾಗ ಒಂಥರ ಕಾಮಿ ಥರ ಕಾಣಿಸಲ್ವ ಅವರು? ಮೇನಕೆ ಇದ್ದ ಆಸಕ್ತಿ ಹುಟ್ಟಿತು, ಆ ತಪಸ್ಸನ್ನು ಬಿಟ್ಟುಬಿಟ್ರು. ಹಾಗಾದ್ರೆ ಹೇಗಿದ್ರು ಅವರು ವಿಶ್ವಾಮಿತ್ರರು? ಹಿಂಗಿರೋಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಇಷ್ಟು ದೊಡ್ಡವರು ಸಪ್ತರ್ಷಿಗಳಾದಂಥವ್ರು ಹೀಗಿರೋಕೆ ಸಾಧ್ಯ ಇಲ್ಲ ಅಂತ ಇನ್ನೊಂದು, ವಶಿಷ್ಠರು 100 ಜನ ಮಕ್ಕಳನ್ನು ಕೊಂದು ಹಾಕಿದ್ರು ಅಂತ ಬರುತ್ತೆ ಕಥೆಗಳಲ್ಲಿ. 100 ಜನ ಮಕ್ಕಳನ್ನು ಕೊಂದು ಹಾಕುವಷ್ಟು ಕ್ರೂರಿನ ಇವರು. ಅಷ್ಟು ಕ್ರೂರಿ ಇದ್ದವ್ರು ದೊಡ್ಡವ್ರು ಹೆಂಗಾದ್ರು? ನಮ್ಮಲ್ಲಿ ಯಾವನೋ ಮರ್ಡರ್ ಮಾಡ್ತಾನೊಬ್ಬನು, ಮರ್ಡರ್ ಮಾಡಿ ಮುಂದೆ ಒಳ್ಳೆ ಸನ್ಯಾಸಿ ಆಗ್ತಾನೆ, ಕಾಡಿದ್ರೆ ಹೋಗ್ಬಿಡ್ತಾನೆ, ಆದ್ರೆ ಪೊಲೀಸ್ ಹುಡುಕಾಡಿ ಜೈಲಿಗೆ ಹಾಕ್ತಾರೆ ಅವನ. ಸನ್ಯಾಸಿ ಆದಿ ಅಂತ ಮರ್ಡರ್ ಮಾಡಿ ತಪ್ಸ್ಕೊಳಕ್ಕಾಗಲ್ಲ ನಿಮ್ಗೆ. 100 ಜನ ಕೊಂದಂತ ವಿಶ್ವಾಮಿತ್ರರು, ಆದಿಂಗ್ ಕೊಂದ್ರು ಅವರು, ಯಾವ ಉದ್ದೇಶನ ಕೊಂದ್ರು? ಮತ್ತೆ ಇನ್ನೊಂದು ವಿಶಿಷ್ಟ ಅಂದ್ರೆ ನನಗೆ, ಇಡೀ ಕೌಶಿಕನ ಸೈನ್ಯ ಬಂದಾಗ ಬರೀ ಬ್ರಹ್ಮದಂಡದಿಂದ ಕೌಶಿಕನ ಸೈನ್ಯವನ್ನು ಹಿಡಿದಂತವ್ರು ವಶಿಷ್ಠ. ಮುಂದೆ ಬರ್ತದೆ ಕತೆ, ಇವತ್ತು ಹೇಳ್ತೀನಿ ಅದು. ಬರೀ ಬ್ರಹ್ಮದಂಡದಿಂದ ವಶಿಷ್ಠನ ಕೌಶಿಕನ ಎಲ್ಲ ಅಸ್ತ್ರಗಳನ್ನ ನಾಶ ಮಾಡಿದಂಥವ್ರು ವಶಿಷ್ಠರು. ಅಷ್ಟು ಶಕ್ತಿ ಇದ್ದವ್ರು ಮಕ್ಕಳನ್ನ ಉಳಿಸ್ಕೊಳಕ್ ಆಗ್ತಿರ್ಲಿಲ್ವ ಅವ್ರಿಗೆ? ನಾನು ಅದೇ ಹೇಳುದು, ಅಷ್ಟು ಸಮರ್ಥ ಇರ್ಲಿಲ್ವಾ? ಬರೀ ಒಂದು ದಂಡದಿಂದ, ಅವ್ರು ಇರಲೇ ಇಲ್ಲ ಅಲ್ಲಿ, ಬರೀ ದಂಡದಿಂದ ವಿಶ್ವಾಮಿತ್ರನ ಎಲ್ಲ ಆಯುಧಗಳನ್ನ ವೀರ್ಯ ಮಾಡೋದಾದ್ರೆ ತನ್ನ ಮಕ್ಕಳನ್ನ ಉಳಿಸ್ಕೊಳಕ್ ಆಗ್ತಿರ್ಲಿಲ್ವಾ? ಮತ್ತಿನ್ನೊಂದು, ವಶಿಷ್ಠರು ಎಂದೂ ನನ್ನ ಮಗನ ಕೊಂದವನಿವನು ಅಂತ ದ್ವೇಷ ಮಾಡಲಿಲ್ಲ, ನನ್ನ ಮಕ್ಕಳದ್ದು ಕೊಂದವನಿವನು ಅಂತ ದ್ವೇಷ ಮಾಡಲಿಲ್ಲ. ಅವ್ರು ಅನ್ಲೂ ಇಲ್ಲ, ಮುಂದೆ ಹೇಳಲೂ ಇಲ್ಲ ಎಲ್ಲೂ. ಆದ್ದರಿಂದ ಮಕ್ಕಳ ಸಾವಿಗೆ ವಿಶ್ವಾಮಿತ್ರನ ದೋಷ ಮಾಡಲಿಲ್ಲ. ಇನ್ನೊಂದು ಕತೆ ಬರ್ತದೆ, ಮುಂದೆ ಹೇಳ್ತೀನಿ ಅದನ್ನು. ಶುನಶ್ಯಪನ ಕಥೆ, ಶುನಶ್ಯಪ ವಿಚಿತ್ರ ಕಥೆ ಅದು, ಭಾಳ ದೂರ ಅಲ್ಲ, ವಿಶ್ವಾಮಿತ್ರ ಹತ್ರ ಅಕ್ಕನ ಮಗನೇ ಅವನು. ಶುನಶ್ಯಪನ ಕಥೆ, ಹರಿಶ್ಚಂದ್ರ ಕಥೆ ಬರ್ತದೆ ಅದರೊಳಗೆ. ಈ ವಿಶ್ವಾಮಿತ್ರ 50 ಜನ ಮಕ್ಕಳು ಸತ್ತು ಹೋಗ್ತಾರೆ, ವಿಚಿತ್ರ ಕಥೆಗಳೆಲ್ಲ ಇವು. ವಿಶ್ವಾಮಿತ್ರನ 50 ಮಕ್ಕಳು ಸಾಯೋದು ಶುನಶ್ಯಪನ ಕಥೆ, ನನಗೆ ಅರ್ಥವೇ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಇದ್ದದ್ದು ಹೆಂಗ್ ವಿಶ್ವಾಮಿತ್ರ ಹಿಂಗಂತೀವಿ ನಾವು? ಹಾಗ ಸಾಮಾನ್ಯ ಮನುಷ್ಯ ಇರ್ಲಿಕ್ಕಿಲ್ಲ ಅಂತ ನಾನು ಬೇರೆ ದೃಷ್ಟಿಯಿಂದ ನೋಡ್ಬೇಕು ಅವರ ಜೀವನ ಅಂತ ಈ ಸ್ವಲ್ಪ ಪ್ರಯತ್ನ ಮಾಡಿದ್ದೆ. ಇದಕ್ಕೆ ದೇವ್ರು ಅವ್ರ ಪುಸ್ತಕ ಬಹಳ ಪ್ರಯೋಜನ ಆದದ್ದು, ಸುಮಾರು ಒಂದು 15-20 ಪುಸ್ತಕ ಇಟ್ಕೊಂಡು ನೋಡ್ಕೊಂಡಿದ್ದೀನಿ ಅದಕ್ಕೆ. ಹಾಗೆಲ್ಲ ನೋಡಿದಾಗ ಅನಿಸ್ತು, ನಾವು ತಿಳ್ಕೊಂಡಂತ ವಿಶ್ವಾಮಿತ್ರ ಇವರಲ್ಲ, ನಿಜವಾಗ್ಲೂ ಅದ್ಭುತ ಪಾತ್ರ ಇದು, ನಾವು ಅಭಿಮಾನ ಪಡಬೇಕಾದಂತಹ ಪಾತ್ರ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಂಥ ದೊಡ್ಡ ಸನ್ಯಾಸಿಗಳು ಒಬ್ಬ ಋಷಿಗಳಾಗಿ ಹೋದ್ರಲ್ಲ ಬ್ರಹ್ಮರ್ಷಿಗಳು ಅಂತ ಅನ್ನೋದನ್ನು ಹೆಮ್ಮೆ ಪಡಬೇಕಾದಂಥ ಋಷಿಗಳಿವರು ಅಂತ ಅನಿಸ್ಬಿಡ್ತು. ಈ ದೇಶ ಹೇಳ್ಬೇಕು ಸ್ನೇಹಿತರೆ, ನಾನು ಬಹಳ ಎಷ್ಟೋ ಸಲ ನಾವು ಯಾರ ಬಗ್ಗೆನೋ ಒಂದು ಪೂರ್ವಾಗ್ರಹ ಇಟ್ಕೊಂಡಿರ್ತೀವಿ. ಅವ್ನು ಹಂಗೆ ರೀ, ನಂಗೆ ಗೊತ್ತು, ಅವ್ನು ಮೊದಲಿಂದ ಹಂಗೆ ಇದ್ದಾನ, ಅವನು ಏನು ಮಾನ್ಯುಮೆಂಟ್ ಅವ್ನು ಹಂಗೆ ಇರೋದಕ್ಕೆ. ಸಾಮಾನ್ಯ ಟೀಕೆ ಮಾಡಲ್ವ ನಾವು? ಈ ರಾಜಕಾರಣಿ ಹಿಂಗೆ ಅವನು, ಯಾವುದೋ ಒಬ್ಬ ರಾಜಕಾರಣಿ ಬಗ್ಗೆ ನಾವು ತುಂಬ ನೆಗೆಟಿವ್ ಆಗಿ ಮಾತಾಡ್ತೀವಿ. ಹತ್ರ ಹೋಗಿ ಮಾತಾಡಿ ನೋಡಿ, ಅವ್ರು ಬೇಕು ಅನ್ನೋಂಥವ್ರು 100 ಜನ ಇದ್ದಾರೆ. ದೇವರು ಸರ್ ಅವರು ಅನ್ನೋರು 100 ಜನ ಇಲ್ಲ. ಅವ್ರಿಗೇನೋ ಪ್ರಯೋಜನ ಆಗಿದೆಯಲ್ಲ, ಒಳ್ಳೇದಾಗಿದೆ ಅವರಿಗೆ, ಆದ್ರಿಂದ ಅವ್ರಿಗೆ ದೇವರಾಗ್ತಾರೆ. ನನಗೆ ವಿಲನ್ ಆಗಿರ್ಬಹುದು, ನನ್ನ ಮಾಸ್ತಿ ಕಲಿಸಿದ ಬುದ್ಧಿ ಅದೇನೆ. ಒಂದ್ಸಲ ಕೇಳಿದ್ರು, ನಿಮ್ ಕಾದಂಬರಿಯಲ್ಲಿ ಕೆಟ್ಟ ಪಾತ್ರ ಬರೋದೇ ಇಲ್ವಲ್ಲ ಸರ್, ಕೆಟ್ಟ ಜನ ಇಲ್ಲೇ ಇಲ್ವಾ ಅಂದೆ. ಇದಾರ ಮೇಷ್ಟ್ರೇ ಅಂದ್ರು. ಇದ್ದಾರಲ್ಲ ಸರ್ ಅಂದೆ. ಒಂದ್ ಹೆಸರು ಹೇಳಿ ಅಂದ್ರು. ನಾನು ಏನ್ ತಲೆಗೆ ಬಂತೋ ಗೊತ್ತಿಲ್ಲ, ರಾವಣ ಅಂದ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ರಾವಣ ಕೆಟ್ಟವನೇನ್ರಿ ಅಂದ್ರು. ನನಗೊಂಥರ ಪೇಚ್ ಆಗ್ಬಿಡ್ತು, ಮಾಸ್ತಿ ಅಂತವ್ ರಾವಣ ದೊಡ್ಡವನು ಅಂದ್ರೆ ನಾನೇನ್ ಮಾಡ್ಬೇಕು? ಕೆಟ್ಟವನೇನ್ರಿ ಅವನು, ಅವನು ದೊಡ್ಡ ಬ್ರಾಹ್ಮಣ, ಅವನು ತಪಶಕ್ತಿ ಉಳ್ಳವನು. ಮೇಲೆ ಅವ್ರು ಹೇಳೋರು, ಈಶ್ವರ ಎಷ್ಟು ಜನ ಕೊಟ್ಟಿದ್ದಾನ್ರಿ ಆತ್ಮಲಿಂಗ? ಅವನಿಗೊಬ್ಬನೆ ತಾನೆ, ತನ್ನ ಎದೆ ಹರಿದು ನರಗಳನ್ನು ಎಳೆದು ತಂತಿ ಮಾಡಿ ನಾ ವಾದ್ಯ ನುಡಿಸಿ ಈಶ್ವರನ ಒಲಿಸ್ಕೊಂಡಂತ ರಾವಣ ಸುಲಭ, ನಾವನು ಆತ್ಮಲಿಂಗ ಕೊಟ್ಬಿಟ್ಟ ಈಶ್ವರ ಅಂಥವನ್ ರಾವಣ. ಏನೋ ಕೆಟ್ಟ ಕೆಲಸ ಮಾಡಿದ, ಸೀತಮ್ಮನ ಎತ್ಕೊಂಡು ಹೋದ, ಶಿಕ್ಷೆ ಆಯ್ತು, ಕೊಂದು ಹಾಕಿದ್ರು ರಾಮ. ಕರೆಕ್ಟ್, ಅದು ಅವನ ತಪ್ಪಿಗೆ ಶಿಕ್ಷೆ ಆಯ್ತು. ದಯವಿಟ್ಟು ಅವನ ತಪ್ಪನ್ನು ಬೈರಿ, ವ್ಯಕ್ತಿಯನ್ನು ಬೈಬೇಡಿ. ಚೆನ್ನಾಗಿದೆ ನೋಡಿ, ಕಂಡೆಮ್ ದಿ ಆಕ್ಟ್ ಬಟ್ ಡೋಂಟ್ ಕಂಡೆಮ್ ದಿ ಪರ್ಸನ್. ಅವನ ಒಳ್ಳೇದು ಇತ್ತಲ್ಲ ಕೆಲವೊಂದಿಷ್ಟು, ಆ ಒಳ್ಳೇದನ್ನು ಗುರುತಿಸಿ ಬರೀ ಅವನು ಕೆಟ್ಟವನು ಅಂತ ಅನ್ಬೇಡಿ ಅಂತ ಹೇಳಿದ ಹಾಗೆ. ನನಗೆ ಇದು ಅನಿಸಿದ್ದು, ವಿಶ್ವಾಮಿತ್ರ ಜೀವನ ನೋಡಿದಾಗ ಅನಿಸ್ತು, ಅದ್ಭುತ ಜೀವ ಇದು.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ,
0: ಗೊತ್ತಿಲ್ಲದೆ ಹೋದಾಗ ನಾವೇನೇನೋ ತಮಾರು ಮಾಡ್ತೀವಿ. ಏನ್ರಿ ವಿಶ್ವಾಮಿತ್ರ ತರ ಆಗ್ಬಿಟ್ಟಲ್ಲ ಇವರು, ಹರಿಶ್ಚಂದ್ರ ಒದ್ದಾಟಕ್ಕೆ ವಿಶ್ವಾಮಿತ್ರನ ಗುರಿ ಮಾಡ್ತೀವಿ ನಾವು. ವಶಿಷ್ಠ ವಿಶ್ವಾಮಿತ್ರ ಜಗಳಾಡಿದ್ರು, ಪಾಪ ಹರಿಶ್ಚಂದ್ರ ಸಿಕ್ಕಾಕೊಂಡ್ಬಿಟ್ಟ ಅಂತ. ಅದೇನೋ ಕಾರಣ ಇರುತ್ತೆ, ಯಾವುದೋ ಒಂದು ಕಾರಣ ಇದೆ. ಮೇನಕ್ಕೆ ಯಾಕೆ ಬಂದ್ಲು ವಿಶ್ವಾಮಿತ್ರ ಜೀವನದಲ್ಲಿ? ಹಾಗಾದ್ರೆ ಅದು ಯಾವುದೋ ಕಾರಣ ಇದೆ. ವಶಿಷ್ಠ 100 ಜನ ಮಕ್ಕಳು ಸಾಯೋದಕ್ಕೆ ವಿಶ್ವಾಮಿತ್ರ ಹೆಂಗ್ ಕಾರಣ ಆದ್ರು, ಅದಕ್ಕೊಂದೇನೋ ವಿಧಿ ಕಾರಣ ಇದೆ. ಆ ಕಾರಣವನ್ನು ಹುಡುಕೋಕೆ ಹೋದಾಗ ನನಗೆ ಸಿಕ್ಕದ ಕೆಲವು ವಿಷಯಗಳು ತುಂಬಾ ತೃಪ್ತಿ ಕೊಟ್ಟಂತಹದ್ದು. ಇಲ್ಲೊಂದು ಘಟನೆ ಹೇಳ್ಬೇಕು ನಾನು. ಈ ಝೆನ್ ಪರಂಪರೆಯಲ್ಲಿ ಒಬ್ಬ ಋಷಿ, ಒಬ್ಬ ಸನ್ಯಾಸಿ, ಝೆನ್ ಮಾಂಕ್ ಅಂತ ಕರಿತೀವಿ ಸನ್ಯಾಸಿ, ತೆತ್ಸುಗೆನ್ ಅಂತ ಒಬ್ಬ ಇದ್ದ. ಅವನು ಒಳ್ಳೆ ಪೇಂಟರ್, ಇದು ಅದ್ಭುತವಾದ ಕಥೆ ಇದು. ತುಂಬಾ ಚೆನ್ನಾಗಿ ಪೇಂಟ್ ಮಾಡೋನು, ಅದ್ರಲ್ಲಿ ನಿಸರ್ಗದ ಚಿತ್ರಗಳನ್ನು ಅದ್ಭುತವಾಗಿ ಬಿಡಿಸ್ತಿದ್ದ ಅವನು. ಆದ್ರೆ ಒಂದೇ ಒಂದು ಸ್ವಭಾವ ಅಂತಂದ್ರೆ, ದುಡ್ಡು ಕೊಡೋದೊತ್ತು ಪೇಂಟ್ ಮಾಡ್ತಿರ್ಲಿಲ್ಲ. ಜನ ಟೀಕೆ ಮಾಡೋರು, ಏನ್ ದುಡ್ಡಿನ ಸನ್ಯಾಸಿ ರೀ ಇವನು, ಸನ್ಯಾಸಿ ಅಂತಾನೆ ದುಡ್ಡು ಬಿಡ್ತಾನೆ, ದುಡ್ಡು ಕೊಡದ ಅವ್ನು ಮುಂದೆ ಕಾಲಿಡಲ್ಲ, ಆದ್ರೆ ಒಳ್ಳೆ ಪೇಂಟರ್. ನೀವು ಅವ್ನು ಎಷ್ಟರ ಮಟ್ಟಿಗೆ ಇದ್ದ ಅಂದ್ರೆ, ಅವ್ನು ಕರೆದು ಬೈರಿ, ನೀವು ಬೇಕಾದಷ್ಟು ಬೈರಿ, ಬಯಸ್ಕೊತಿದ್ದ. ದುಡ್ಡು ಕೇಳ್ತಿಯಲ್ಲ, ನಾಚಿಕೆ ಬರೋ.

ನಿನಗೆ ಬಯಸ್ಕೊತಿದ್ದ, ಆದ್ರೆ ನೆಕ್ಸ್ಟ್ ಗುರ್ತುಕೊಡ್ದ ಪೇಂಟ್ ಮಾಡ್ದ. ನೀವೇನು ಹೇಳ್ತಿರೋದನ್ನ ಪೇಂಟ್ ಮಾಡ್ತಿದ್ದ ಮತ್ತೆ ಅದು ವಿಚಿತ್ರ. ಅವನು ಯಾವುದೇ ಚಿತ್ರ ಕೊಡಿ, ಚೆನ್ನಾಗಿದೆಯೋ ಇಲ್ವೋ, ಮುಂದೆ ಕೂತು ನಂದೇ ಫೋಟೋ ತೆಗೆಂದು ತೆಗಿತಿದ್ದ ಅವನು, ಅದು ದುಡ್ಡು ಕೊಡ್ಬೇಕು. ಅವ್ರಿಗೆ ಹೆಸರು ಕೊಟ್ಬಿಟ್ರೆ ಅವನಿಗೆ ತೆತ್ಸುಗನ ದುಡ್ಡೇನು ಸನ್ಯಾಸಿ ಇವನು ಅಂತ. ಆ ದುಡ್ಡು ಏನ್ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಟೀಕೆ ಬಂದ್ಬಿಡ್ತು ಅಂದ್ರೆ, ಅಯ್ಯೋ ಸನ್ಯಾಸಿನೇ ಅಲ್ರಿ ಇವನು, ಬರೀ ಚಿತ್ರ ಬಿಡ್ತಾನೆ ದುಡ್ಡು ಕೇಳ್ತಾನೆ, ದುಡ್ಡೇನು ಸನ್ಯಾಸಿ ಅಂತ. ಅಲ್ಲೊಬ್ರು ವೈಶ್ಯ ಇದ್ಲು ಟೋಕಿಯೋದಲ್ಲಿ, ಆಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಕರೆಸಿದ್ರು. ನಾನು ಚಿತ್ರ ತೆಗಿತೀಯ ನೀನು ಅಂತ ಕೇಳಿದ್ರು. ತೆಗಿತೀನಿ ಅಂದ. ನಾ ಏನು ವಸ್ತು ಕೊಟ್ಟರು ಚಿತ್ರ ತೆಗಿತೀಯ ನೀನು ಅಂತ ಕೇಳಿದ್ರು. ನೀ ಯಾವ್ದು ಕೊಟ್ಟರು ತೆಗಿತೀನಿ, ದುಡ್ಡು ಇಷ್ಟು ಕೊಡ್ಬೇಕು ತಾನೆ, ಕೊಟ್ಟು ದುಡ್ಡು ಇಷ್ಟು ಕೊಟ್ಟರೆ ಕೊಡ್ತೀನಿ. ಆಕೆ ಏನು ಮಾಡಿದ್ದು ಗೊತ್ತಾ, ನಾನು ಕೊಟ್ಟ ಬಟ್ಟೆ ಮೇಲೆ ಚಿತ್ರ ತೆಗಿಬೇಕು ನೀನು, ತೆಗಿತೀನಿ ಅಂದ. ನೀ ಏನು ಮುಲಾಜಿ ಇಲ್ಲ, ನನಗೇನು ವಿಕಾರ ಇಲ್ಲ, ಮನಸ್ಸೇನಿಲ್ಲ, ನೀವೇನು ಕೊಟ್ಟರು ಅದನ್ನ ಚಿತ್ರ ತೆಗಿತೀನಿ, ಏನು ಚಿತ್ರ ತೆಗಿದು ತೆಗೆದುಕೊಡ್ತೀನಿ ನಾನು, ಆದರೆ ದುಡ್ಡು ಇಷ್ಟು ಕೊಡ್ಬೇಕು. ಆಕೆ ಕೇಳಿದಂತೆ, ನಾನು ಒಳ ಉಡುಪುಗಳನ್ನು ತೆಗೆದುಕೊಡ್ತೇನೆ, ಚಿತ್ರ ತೆಗಿತೀಯ ನೀನು ಅಂತ. ಅದೇನು ತೊಂದರೆ ಇಲ್ಲ ಅಂತ. ಆಕೆ ತೆಗೆದು ಬಿಸಾಕಿದ್ದು, ಬರೀ ಇದನ್ನು ಚಿತ್ರ ಬರೀ ಅಂತ. ಚಿತ್ರ ಬರದ, ಕೇಳಿದಷ್ಟು ದುಡ್ಡು ಕೊಟ್ಲು. ಆಕೆ ಎಂದು, ನಾಚಿಕೆಗೇಡಿದ್ಯಾ ನೀನು, ಬುದ್ಧಿ ಇಲ್ಲ ನಿನಗೆ, ಸನ್ಯಾಸಿ ಆಗಿದ್ದೀಯಾ, ಎಲ್ಲಿ ಬೇಕಾದರೂ ಚಿತ್ರ ತೆಗಿತೀಯ ನೀನು, ಹೋಗು ನಿನ್ನ ಜನ್ಮ ವ್ಯರ್ಥ ಅಂದ್ರು. ಅವನು ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಹೋದ. ಜನಕ್ಕೆ ಏನಾಗಿತ್ತು ಗೊತ್ತಾ, ತೆತ್ಸುಗೆನ್ನಂತ ಸ್ವಾರ್ಥಿ ಜಿಪುಣ ಹಣದ ಮೋಹಿ ಆಗಿರುವಂತ ಸನ್ಯಾಸಿ ಯಾರೂ ಇಲ್ಲ ಅಂತ ಇದ್ರು. ಆದ್ರೆ ಇಂಟ್ರೆಸ್ಟಿಂಗ್ ಗೊತ್ತಾ ವಿಷಯ ಇದ್ರೆ, ಆತ ಒಂದೇ ಒಂದು ಪೈಸಾ ತನಗೋಸ್ಕರ ಬಳಸಲಿಲ್ಲ. ಆ ಕಾಡಿನ ಮಧ್ಯೆ ಇದ್ದಂತ ಒಂದು ಹಳ್ಳಿ, ಅಲ್ಲಿ ಏನೇನು ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಜನಕ್ಕೆ ರಸ್ತೆ ಮಾಡಿ, ಅವ್ರು ಎದಕ್ಕೂ ಬದುಕು ಮಾಡಿ, ಒಂದು ಶಾಲೆ ಮಾಡಿ, ಅಧ್ಯಾಪಕರನ್ನಿಟ್ಟು ಎಲ್ಲವನ್ನು ರೆಡಿ ಆದ ಮೇಲೆ ಆತ ಹೋಗಿ ಕಾಡಲ್ಲಿ ಮರ್ಯಾದ ಮತ್ತೊಮ್ಮೆ ಬರಲೇ ಇಲ್ಲ, ಹೊರಗಡೆ ಬರಲೇ ಇಲ್ಲ. ಅದು ಗೊತ್ತಿಲ್ಲದಂತಹ ಜನ ಏನಂತೆ, ತೆತ್ಸುಗೆನ್ ಅವರ ಜೀವನ ಚರಿತ್ರೆಯನ್ನು ಕಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ. ವಿಶ್ವಾಮಿತ್ರ ಕಥೆ ಬೇರೆ ಬೇರೆ ಪುರಾಣದಲ್ಲಿ ಬರ್ತದೆ, ವಿಷ್ಣು ಪುರಾಣದಲ್ಲಿ ಬರ್ತದೆ, ಹರಿವಂಶದ ಸುಮಾರು 27ನೇ ಅಧ್ಯಾಯದಲ್ಲಿ ಅವ್ರ ಬಗ್ಗೆ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ, ಹುಟ್ಟಿನ ಬಗ್ಗೆ ಬರ್ತದೆ, ರಾಮಾಯಣದ ಬಾಲಖಂಡದಲ್ಲಿ ವಿಶೇಷವಾಗಿ ಸಿಗ್ತದೆ ಅವ್ರ ಜೀವನ ಚರಿತ್ರೆ. ವಿಶ್ವಾಮಿತ್ರ ಋಗ್ವೇದ ಕಾಲದ ಋಷಿ. ಋಗ್ವೇದದ 3ನೇ ಮಂಡಲ ಅಂತ ಏನಿದೆ, ಅದರ ಬಹುಭಾಗ ಮಂತ್ರಗಳನ್ನು ಬರೆದಂತ ಋಷಿ ವಿಶ್ವಾಮಿತ್ರರು ಅಂತ ಗಮನಿಸಬೇಕಾದದ್ದು. ಋಗ್ವೇದದ ಒಂದು ಮಂಡಲದ ಬಹುಭಾಗ ಮಂತ್ರಗಳನ್ನು ಬರೆದಂತವ್ರು ವಿಶ್ವಾಮಿತ್ರರು, ಬಹುದೊಡ್ಡ ಕಾಂಟ್ರಿಬ್ಯೂಷನ್ ಅದು. ಅದರಲ್ಲಿ ಸೇರಿದ್ದು ಗಾಯತ್ರಿ ಮಂತ್ರ. ಇವತ್ತು ನಮ್ಮ ಪ್ರಪಂಚಕ್ಕೆ ಸಿಕ್ಕಿರೋದು ಗಾಯತ್ರಿ ಮಂತ್ರ, ವಿಶ್ವಾಮಿತ್ರರ ಸಾಧನೆಯಿಂದಾಗಿ. ಪುರಾಣಗಳಲ್ಲಿ ಹೇಳಿದ ಹಾಗೆ ಕೇವಲ 24 ಮಂದಿಗೆ ಮಾತ್ರ ಗಾಯತ್ರಿಯ ಪೂರ್ತಿ ಅರ್ಥ ಹೊಳೆದಿತ್ತಂತೆ, 24 ಮಂದಿಗೆ. ಅದರಲ್ಲಿ ಮೊದಲನೇದವರು ವಿಶ್ವಾಮಿತ್ರರು, ಕೊನೆಯವರು ಯಾಜ್ಞವಲ್ಕರು ಅಂತ ಹೇಳ್ತಾರೆ. ಉಳಿದವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ ಅಷ್ಟು ಅರ್ಥಗರ್ಭಿತವಾದಂತಹದ್ದು. ಅದರ ಪೂರ್ತಿ ಅಂತರಾತ್ಮ ತಿಳ್ಕೊಂಡವರು 24 ಜನ. ಅದರ ಮೊದಲನೇದವರು ವಿಶ್ವಾಮಿತ್ರರು, ಕರ್ಕೊಂಡು ಹಿಡಿದವರು, ಕೊನೆಯವರು ಯಾಜ್ಞವಲ್ಕರು ಅಂತ. ವಿಶ್ವಾಮಿತ್ರನ ಬದುಕಿನ ಬಗ್ಗೆ ನಮಗೆ ಹೆಚ್ಚು ತಿಳಿಯೋದು ರಾಮಾಯಣದ ಬಾಲಕಾಂಡದಲ್ಲಿ ಸಿಗುವಂಥದ್ದು. ಮೂಲತಃ ಚಂದ್ರವಂಶಕ್ಕೆ ಸೇರಿದಂಥವ್ರು, ಪುರರೋ ರಾಜವಂಶೋತ್ಪನ್ನರು. ಕನ್ಯಾಕುಬ್ಜ ಅಂತ ಒಂದು ದೇಶ ಇದೆ, ಇವತ್ತು ಇದೆ, ಕನೌಜ್ ಅಂತ ಕರಿತೀವಿ ನಾವು. ನಾವು ಕೇಳಿರ್ಬೇಕು, ಕಾನ್ಪುರದಿಂದ ಸುಮಾರು 80 ಕಿಲೋಮೀಟರ್ ಮೇಲೆ ಹೋದ್ರೆ ಕನೌಜ್ ಅಂತಿದೆ ಈಗ. ಆ ಕನೌಜಿಗೆ ಉತ್ತರ ಪ್ರದೇಶದಲ್ಲಿ ಇವತ್ತಿಗೆ ಬಹಳ ಫೇಮಸ್ ಅದು, ಎದಕ್ಕೆ ಪರ್ಫ್ಯೂಮ್ ಮಾಡೋದಕ್ಕೆ, ಬಹಳ ದೊಡ್ಡ ಪರ್ಫ್ಯೂಮ್ ಇಂಡಸ್ಟ್ರಿ ಇದೆ ಅಲ್ಲಿ ಕನೌಜಲ್ಲಿ. ಆ ಕನೌಜದಲ್ಲಿ ಇತ್ತಂತೆ, ಆ ಕನೌಜ್ ಅನ್ನೋದು ಕನ್ಯಾಕುಬ್ಜ ಅಂತಿದ್ದು ಕನೌಜ್ ಆಗಿದೆ ಅಂತ. ಅಲ್ಲಿ ರಾಜ ಆಗಿದ್ದವನು ಕುಶ ಅಂತ. ಈ ಕುಶ ನಮ್ಮ ರಾಮನ ಮಗ ಅಲ್ಲ, ಲವಕುಶರ ಪೈಕಿ ಅಲ್ಲ, ಇದು ಬೇರೆ ಕುಶ. ಈ ಕುಶ ಯಾರು ಅಂದ್ರೆ ಬ್ರಹ್ಮನ ಮಾನಸ ಪುತ್ರ ಆಯ್ತ ಕುಶ ಅನ್ನೋ. ಈತನ ಮಗ ಭಾರಿ ಪರಾಕ್ರಮಶಾಲಿಯಾದಂತ ಕುಶನಾಭ ಅಥವಾ ಕುಶಿಕ ಅಂತ ಕರೀತಾರೆ. ಕುಶನ ಮಗ ಆದ್ರಿಂದ ಕುಶಿಕ ಅಂತ ಕರೀತಾರೆ, ಕುಶನಾಭ ಅಂತ ಅವನ ಹೆಸರು, ಭಾರಿ ಪರಾಕ್ರಮಶಾಲಿ ಅಂತ. ಆ ಕುಶನಾಭ ಏನ್ ಮಾಡಿದ ಅಂದ್ರೆ, ಆಗಿನ ಕಾಲದಲ್ಲಿ ಹೇಗಿತ್ತ ಗೊತ್ತಿಲ್ಲಪ್ಪ ವ್ಯವಸ್ಥೆ, ಅವನು ಘೃತಾಚಿ ಅನ್ನೋ ಅಪ್ಸರಿಯನ್ನ ಮದುವೆ ಆದ. ಮದುವೆ ಆಗಿ ಆಕೆಯಿಂದ 100 ಹೆಣ್ಮಕ್ಳನ್ನ ಪಡ್ಕೊಂಡ, 100 ಹೆಣ್ಮಕ್ಳು. ಅವೆಲ್ಲ ಹೋಲ್ಸೇಲ್ ಅನ್ಸತ್ತೆ, ಯಾವ ಸಣ್ಣದ ಯಾವ್ದು ಇಲ್ಲೇ ಇಲ್ಲ. ಅದಕ್ಕದ್ದು ನಂಬರ್ ಹೇಗೆ ಬರ್ತಿತ್ತು, 100 ಹೆಣ್ಮಕ್ಳು ಅಲ್ಲ, ಅವೆಲ್ಲ ಒಬ್ಬರಿಗಿಂತ ಒಬ್ಬರು ಸುಂದರಿಯರಂತೆ ಘೃತಾಚಿ ಮಕ್ಕಳವರು. ಕಥೆಗಳು ವಿಚಿತ್ರ ವಿಚಿತ್ರ ಕಥೆಗಳು, ಬಹಳ ಚಂದ ಕಥೆಗಳು. ಅವನು 100 ಹೆಣ್ಮಕ್ಳು ಹುಟ್ಟಿದ್ದಾರೆ, 100 ಪರಮ ಸುಂದರಿಯರು. ಅವ್ರನ್ನ ನೋಡಿ ವಾಯುಗೆ ಮೋಹ ಆಯ್ತಂತೆ. ವಾಯುಗೆ ಯಾವುದು ಮೋಹ ಇಲ್ಲ, ಆಕ್ಚುಲಿ ನಾವು ಹೇಳ್ತೀವಿ ವಾಯು ಎಷ್ಟು ನಿರ್ಮಮ ನಿರಹಂಕಾರ, ಯಾವ ಸಂಬಂಧ ಇಲ್ಲ. ಸ್ವಂತ ಗಾಳಿ ವಾಸನೆ ಇಲ್ಲ ವಾಯುವಿಗೆ, ಯಾವ ವಸ್ತು ಸಿಗುತ್ತೆ ಅದು ವಾಸನೆ ತಗೊಂಡು ಹೋಗುತ್ತೆ, ವಾಯುವಿಗೆ ಅದರದೇ ಆದ ವಾಸನೆ ಇಲ್ಲ, ಯಾವುದು ಅಂತ ಇಲ್ಲ ಕಟ್ಕೊಳ್ಳಲ್ಲ ಅದಕ್ಕೂ. ಅಂಥ ವಾಯುವಿಗೆ ಈ 100 ಹುಡುಗಿಯರ ಮೇಲೆ ಮೋಹ ಬಂತಂತೆ. ಅವನು ಒಪ್ಪಲಿಲ್ಲ, ನೀನು ಒಂದ್ ಕಡೆ ನಿಲ್ಲೋನಲ್ಲ, ಚಂಚಲ ಚಿತ್ತ, ಒಂದ್ ಕಡೆ ಇರೋ ನಿಮ್ಮ ಮಗ ಆಗಲ್ಲ ಅಂದ್ಬಿಟ್ರು. ಅವನು ಭಾರಿ ಕೋಪ ಬಂದ್ಬಿಡ್ತು, ನನ್ನ ಕೊಂಡು ಆ ಶಾಪವನ್ನು ತೆಗೆದ. ಮತ್ತೆ ಅವ್ರು ಸುಂದರಿಯರಾದ್ರು, ಇವನೇ ಮದುವೆ ಆಗ್ಬಿಟ್ಟ 100 ಬ್ರಹ್ಮದತ್ತ. ಇದು ಕಥೆಗಳು ಯಾಕಿರ್ತವೆ ಚೆನ್ನಾಗಿ, ಅವ್ರ ಮೀನಿಂಗ್ ಇರ್ಬೋದು ಅದಕ್ಕೆಲ್ಲ. ಅವನು ಕುಬ್ಜತ್ವ ನಿವಾರಣೆ ಮಾಡಿ ಅವ್ರನ್ನೇ ಮದುವೆ ಆಗ್ಬಿಟ್ಟ ಅಂತ. ಆದ್ರಿಂದ ಆ ಜಾಗದಲ್ಲಿ 8 ಹುಡುಗಿಯರು ಕುಬ್ಜರಾಗಿರೋದ್ರಿಂದ ಅದನ್ನ ಕನ್ಯಾಕುಬ್ಜ ಅಂದ್ರು, ಇವತ್ತಿನ ಕನೌಜ್ ಪ್ರದೇಶ ಅಂತ ಹೇಳಿದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ,
ಇತ್ತೀಚಿನ ಇತಿಹಾಸನೇ ಸ್ವಲ್ಪ

0: ಕಷ್ಟ ನಮಗೆ, ಏನೇನೋ ಬದಲಾಗಿ ಹೋಗ್ಬಿಡುತ್ತೆ. ಚೌಕಾಸಿ ಆಗೋದು ನೋಡಿಲ್ವಾ ನೀವು? ಇದು ಇತಿಹಾಸ, ಇದಲ್ಲ, ಇದು ಇತಿಹಾಸ ಅಂತ ಜಗಳಾಡ್ತಾ ಇದ್ದೀವಿ ನಾವು. ಇತಿಹಾಸ ಅನ್ನೋ ಪದನೇ ಇತಿಹಾಸ, ಇತಿ ನಡೆದದ್ದು ಅಂತ. ಅದು ನಡೆದದ್ದು ಅಂತ ಹೆಂಗೆ ಗೊತ್ತು ನಮಗೆ? ಹೇಳಿದ್ದೆ ಗೊತ್ತಲ್ವಾ? ಆದ್ದರಿಂದ ನಾವು ಸಾಮಾನ್ಯವಾಗಿ ಅವ್ರು ಇವ್ರು ಹೇಳ್ತಾರೆ ಅಂತ ಬದಲಾಯಿಸ್ಕೊಂಡು ಹೋದದ್ದುಂಟು. ಇತ್ತೀಚಿನ ಇತಿಹಾಸದಲ್ಲೇ ಏನೇನೋ ಸಣ್ಣ ಸಣ್ಣ ಕಥೆಗಳು ಸೇರಿಕೊಂಡು ಬದಲಾವಣೆ ಆಗ್ತಿರ್ಬೇಕಾದ್ರೆ ಅವತ್ತಿನ ಇತಿಹಾಸ ಏನಾಗಿದ್ದಿರಬೇಕು? ಕುಶನಾಭನ ಕಾಲದ್ದು ಎರಡು ಕತೆ ಬಂತು. ಕುಶನಾಭ, ನನ್ನ ಆಗ್ಲೇ ಹೇಳಿದ್ನಲ್ಲ ಕುಶನಾಭ, ಅದು ಕುಶಿಕ ಅಂತ ಅನ್ನೋನು. ಕುಶನ ಮಗ, ಕುಶ ಬ್ರಹ್ಮನ ಮಾನಸ ಪುತ್ರ, ಅದು ದೊಡ್ಡವನು, ಭಾರಿ ಪರಾಕ್ರಮಿ, ಭಾರಿ ದೊಡ್ಡ ಮನುಷ್ಯ, ದಾಜ್ಯವನ್ನು ಚಂದ ಆಳತಿದ್ದ ಅಂತ ಒಂದು ಕತೆ ಬಂದ್ರೆ, ಇನ್ನೊಂದು ಕಡೆ ಬರ್ತದೆ ಈ ಕುಶಿಕ ಮಹಾಕ್ರೂರಿ, ಪ್ರಜಾಪೀಡಕ, ಬಹಳ ತೊಂದರೆ ಕೊಡ್ತಿದ್ದೆ ಎಲ್ಲರಿಗೂ. ಅವನ ಹೆಸರು ಲೋಮಶ ಅಂತಿದ್ರು ಕೂಡ ಅವನಿಗೆ ಯಾಕೆ ಕುಶಿಕ ಅಂತ ಕರೆದ್ರು ಅಂತ ಹೇಳಬೇಕು. ಇದನ್ನ ಕು ಅಂದ್ರೆ ಕೆಟ್ಟ, ಶಿಕ ಅಂದ್ರೆ ಸಂಚು ಮಾಡೋನು ಅಂತ, ಕೆಟ್ಟು ಸಂಚು ಮಾಡೋನು ಇವನು ಅಂತ ಹೇಳಿ ಕುಶಿಕ ಅಂತಿಟ್ರು. ಕೆಲವರು ಕುಶಿಕ ಅಂದ್ರೆ ಕುಶನ ಮಗ ಕುಶಿಕ ಅಂತ ಕೆಲವರು ಕರೆದ್ರೆ ಕೆಟ್ಟ ಸಂಚು ಮಾಡ್ತಾನೆ ಇವನು ಅಂತ ಹೇಳಿ ಅವನು ಕುಶಿಕ ಅಂತ ಕರೆದ್ರು. ಅವನು ಒಳ್ಳೆಯವನು ಕೆಟ್ಟವನು ಅವನೇ ಹೇಳ್ಬೇಕು. ನಾ ಹೇಳ್ದು ಅದಕ್ಕೆ ಹೇಳ್ತೀನಲ್ಲ, ದ ರಿಯಲ್ ಪರ್ಸನ್ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಬಿ ಕೌಂಟೆಡ್ ಅಂತ. ನಮ್ಗೆ ಗೊತ್ತೇ ಆಗಲ್ಲ, ಇತಿಹಾಸದಲ್ಲಿ ಎರಡು ಕರೆ ಬಂದ್ಬಿಡ್ತದೆ. ಒಂದು ಕಡೆ ನೋಡಿದ್ರೆ ಕುಶನಾಭ ದೊಡ್ಡವನು, ಮಹಾ ಪರಾಕ್ರಮಶಾಲಿ, ಪ್ರಜಾಪೋಷಕ ಆಗಿದ್ದ. ಇನ್ನೊಂದು ಕಡೆ ಬಂದಾಗ ಅವನು ಕುಶಿಕ ಅಂತ ಹೆಸರು ಬಂದಿದ್ದೇ ಕೆಟ್ಟದ್ದು, ಅದರ ಕೆಟ್ಟ ಸಂಚು ಮಾಡೋನು ಅವನು, ಪ್ರಜಾಪೀಡಕ ಆಗಿದ್ದ ಅಂತ ಬಂತು. ಇದಕ್ಕೆ ನನಗೆ ಅನಿಸುತ್ತೆ, ಹೆಸರು ಕುಶಿಕ ಅನ್ನೋದನ್ನ ಒಳ್ಳೆಯದು ಕೆಟ್ಟದ್ದು ಎರಡೂ ಮಾಡಿದ್ವಲ್ಲ. ಹೀಗೆ ನಾವು ಮಾಡ್ತೀವಿ ಬೇಕಾದಷ್ಟು ಕಡೆಗೆ. ಒಂದು ಊರಿತ್ತು, ಒಂದು ಸಣ್ಣ ಹಳ್ಳಿ. ಅಲ್ಲಿ ಹಳ್ಳಿ ಜನ ಎಲ್ಲ ಪಾಪ ಬಹಳ ಒಳ್ಳೆಯವರು, ಭಾರಿ ಪ್ರಾಮಾಣಿಕ, ಬಹಳಷ್ಟು ಜನ ಕುರುಬರು ಅಲ್ಲಿರೋರು. ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೊಂಡು ಚೆನ್ನಾಗಿದ್ರು, ಯಾರಿಗೂ ಮೋಸ ಮಾಡೋರಲ್ಲ, ಚೆನ್ನಾಗಿ ಬದುಕ್ತಾ ಇದ್ರು. ಒಂದು ದಿವಸ ಊರಲ್ಲಿ ನಾಲ್ಕು ಕುರಿ ಕಳವಾಯ್ತು. ನಮ್ಮಲ್ಲಿ ಎಂದೂ ಆಗಿಲ್ಲಲ್ಲ, ಬೇರೆ ಊರವ್ರು ಬಂದು ಮಾಡಿರ್ಬೇಕು ಅಂತ ನೋಡಿದ್ರು. ಗೊತ್ತಾಗ್ಲಿಲ್ಲ ಯಾರು ಮಾಡಿದ್ದಾರೆ ಅಂತ. ಒಂದು 15 ದಿವಸ ಆದ್ರೆ ಮತ್ತೆ 4 ಕುರಿ ಕಳವಾಯ್ತು. ಇದೇನು ಅಭ್ಯಾಸ ಆಗಿದೆ, ಯಾರಿಗೊಬ್ಬರಿಗೆ ಹುಡುಕ್ಬೇಕು ಯಾರಿದ್ದಾರೆ ಅಂತ ಹೇಳಿ ಒಂದು 5-6 ಜನ ತರುಣರನ್ನ ಬಿಟ್ರಂತೆ. ಊರಲ್ಲಿ ಅಡ್ಡಾಡ್ತಾ ಇರಿ, ಕಣ್ಣಿಟ್ಕೊಂಡು ನೋಡ್ತಾ ಇರಿ, ಯಾರು ಇದು ಹಿಡ್ಕೊಂಬನ್ನಿ ಅಂತ. ಗೊತ್ತಾಗ್ಲಿಲ್ಲ, ಮತ್ತೆ 8 ದಿವಸಕ್ಕೆ ಮತ್ತೆ 5 ಕುರಿ ಕಳವಾಯ್ತು. ಅವ್ರದ್ದು ಹೊರಗಿನವರಲ್ಲ, ನಮ್ಮವರೇ ಇರ್ಬೇಕು ಇವ್ರು, ಯಾರು ಎಲ್ಲ ಗೊತ್ತಿದೆ ಎಲ್ಲಿ ಕುರಿ ಎಲ್ಲಿದ್ದಾವೆ ಅಂತ. ಈ 5-6 ಜನ ಹುಡುಗರು ಉತ್ಸಾಹದಿಂದ ಹುಡುಕಿ ಇಬ್ಬರು ಸಿಕ್ಕರು. ಈ ಹುಡುಗರು ಇದೇ ಊರವ್ರು ಹುಡುಗರು, ಅವರು ಅವ್ರು ಕಳ್ತನ ಮಾಡಿ ಬೇರೆ ಊರಿಗೆ ಮಾರಿ ಬಂದು ದುಡ್ಡು ತೊಗೊಂಬರ್ತಾ ಇದ್ರು. ಹಿಡಿದ್ರು ಅವ್ರನ್ನ, ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಏನು ಶಿಕ್ಷೆ ಕೊಡಬೇಕು ಅವ್ರಿಗೆ? ಅವರು ಹಿರಿಯ ತೀರ್ಮಾನ ಮಾಡಿದ್ರಂತೆ, ಇನ್ನೊಮ್ಮೆ ಇವ್ರು ನೋಡಿದಾಗ ಗೊತ್ತಾಗಬೇಕು ಇವ್ನು ಕುರಿ ಕಳ್ತನ ಮಾಡಿದ್ದಾನೆ ಅಂತ ಹೇಳಿ ಹಣೆ ಮೇಲೆ ಹಚ್ಚಿ ಬರ್ಸ್ಬಿಟ್ರಂತೆ. ಕೂಕ ಕುರಿ ಕಳ್ಳ ಅಂತ ಹಚ್ಚಿ ಅಂದ್ರೆ ಈಗಿನ ಹಾಗೆ ರಿಮೂವಬಲ್ ಅಲ್ಲ, ಪರ್ಮನೆಂಟ್. ಕೂಕ ಹುಡುಗರು, ಸಣ್ಣ ಹುಡುಗರು ಅವರು, ಹಣೆ ಮೇಲೆ ಕೂಕ ಅಂತ ಬರೆದ್ಬಿಟ್ರು. ಅಸಹ್ಯ ಆಗ್ಬಿಡ್ತು ಅವ್ರಿಗೆಲ್ಲ. ಏನು ಕೂಕ ಅಂದ್ರೆ ಏನು? ಕುರಿ ಕಳ್ಳ. ಎಲ್ಲರೂ ಕೂಕ ಕೂಕ ಅನ್ನೋಕ್ಕೆ ಶುರು ಮಾಡಿಬಿಟ್ರು ಅವ್ರಿಗೆ. ಒಬ್ಬ ಇಬ್ಬರು ಇದ್ರಲ್ಲ, ಅಣ್ಣ ತಮ್ಮಂದ್ರು, ಅಣ್ಣನಿಗೆ ಬಹಳ ದುಃಖ ಆಗ್ಬಿಡ್ತು. ಛೇ, ಮರ್ಯಾದೆಯಿಂದ ಬದುಕೋಕ್ಕಾಗಲ್ಲ. ಬೇರೆ ಊರಿಗೆ ಹೋದ್ರೆ ಕೇಳ್ತಾರೆ ಜನ, ಕೂಕ ಅಂದ್ರೆ ಏನು ಅಂತ ಕೇಳ್ತಾರೆ. ಏನು ಹೇಳೋದು? ಅವನ ಆತ್ಮಹತ್ಯೆ ಸತ್ತೋಗ್ಬಿಟ್ಟ. ತಮ್ಮ ಅಂದ, ನಾ ತಪ್ಪು ಮಾಡಿದ್ದೇನೆ, ಶಿಕ್ಷೆ ಆಗ್ಬೇಕಾದದ್ದೇ ನನಗೆ, ನಾನು ಇಲ್ಲೇ ಸಂಸ್ಬೇಕು ನನ್ನ ಶಿಕ್ಷೆನ ಅಂತ ಹೇಳಿ ಅದೇ ಊರಲ್ಲಿದ್ದ, ಪ್ರಾಮಾಣಿಕವಾಗಿ ಬದುಕಿದ. ಬರೀ ಊರು ಸೇವೆ ಮಾಡೋದು, ಎಲ್ಲ ಕೆಲಸ ಮಾಡೋದು, ಯಾರು ಹೇಳ್ತಾರೆ ಕೆಲಸ ಮಾಡೋದು, ಪ್ರಾಮಾಣಿಕವಾಗಿ ಮಾಡ್ತಿದ್ದ. ಒಂದು ದಿವಸ ಹೋದ ಹಾಗೆ ಒಂದು ವಯಸ್ಸಾಯ್ತಲ್ಲ ಇವನಿಗೆ, ಇವನು ಪಂಚಾಯತಿ ಮೆಂಬರ್ ಆದ, ಪಂಚಾಯತಿ ಪ್ರೆಸಿಡೆಂಟ್ ಆದ, ಒಳ್ಳೊಳ್ಳೆ ಕೆಲಸ ಮಾಡ್ದ, ಶಾಲೆ ಮಾಡ್ದ, ಆಸ್ಪತ್ರೆ ಮಾಡ್ದ, ಇಡೀ ಊರಿಗೆಲ್ಲ ಆದರ್ಶ ನಾಯಕ ಆಗ್ಬಿಟ್ಟು. ಈ ಘಟನೆಗೆ 50-60 ವರ್ಷ ಆಗ್ಬಿಟ್ಟಿದೆ. ಹಳೆ ಘಟನೆ ಯಾರಿಗೂ ಗೊತ್ತಿಲ್ಲ, ಈಗ ಹಳಬರು ಯಾರಿಲ್ಲ, ಈಗ ಇವನೇ ಊರಲ್ಲಿ ಹಿರಿಯ. ಹುಡುಗರು ಮಾತಾಡ್ಕೊಳ್ಳೋರು, ನಮ್ಮ ಯಜಮಾನ ಹಣೆ ಮೇಲೆ ಕೂಕನ್ ಬರ್ದಿದೆಯಲ್ಲ, ಅದೇನದು? ಯಾರು ಗೊತ್ತಿಲ್ಲ, ಎದಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಈಗ ಯಾಕೆ ದೊಡ್ಡ ಮನುಷ್ಯ, ಈಗ ಬಹಳ ಆದರ್ಶ ಮನುಷ್ಯ ಆಗ್ಬಿಟ್ಟಿದ್ದಾನೆ ಈಗ ಅವನು.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಅವರು ವಿಚಾರ ಮಾಡಿದ್ರಂತೆ ಬಹುತೇಕ ಅವನಿಗೆ, ಅವರು ದೊಡ್ಡ ಮನುಷ್ಯ, ದೊಡ್ಡ ಸಾಧನೆ ಮಾಡಿದಂತ ಮನುಷ್ಯ. ಕೂಕ ಅಂದ್ರೆ ಕುಶಲ ಕರ್ಮಯೋಗಿ, ಕುಶಲ ಕರ್ಮಯೋಗಿ ಅಂತ. ಆ ಹೆಂಗೆ ಹೆಸರಾಗ್ಬಿಡ್ತು ಅವರು, ಕುಶಲ ಕರ್ಮಯೋಗಿ ಅಂತ ಅವ್ರ ಹೆಸರು ಬರಕ್ಕೆ ಶುರು ಮಾಡಿದ್ರು. ಮೊದಲಿದ್ದದ್ದು ಕುರಿಕಳ್ಳ, ಆಮೇಲೆ ಬದಲಾದದ್ದು ಕುಶಲ ಕರ್ಮಯೋಗಿ. ಇನಿಷಿಯಲ್ ಎರಡಕ್ಕೂ ಒಂದೇ ಕೂಕನೆ. ಈ ಕುಶಿಕನ ಹಣೆ ಬಾರ ಹಂಗೇನೆ. ಕುಶಿಕ ನಿಜವಾಗ್ಲೂ ಒಳ್ಳೆಯವರಿದ್ರೋ ಕೆಟ್ಟದ್ದು ಗೊತ್ತಿಲ್ಲ ನಮ್ಗೆ. ಆದ್ರೆ ಒಂದು ದಾಖಲೆಯಲ್ಲಿ ಬರೋ ಹಾಗೆ ಅದ ಬಹಳ ಪರಾಕ್ರಮಶಾಲಿ ಆಗಿದ್ದ, ಭಾರಿ ಶೂರ ಆಗಿದ್ದ ಕುಶನ ಮಗ, ಆದ್ರಿಂದ ಕುಶಿಕ ಅಂತ ಹೆಸರು ಬಂತು ಹೊರತ ಮತ್ತೊಂದೇನಿಲ್ಲ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಇಲ್ಲ, ಅವನು ಬರೀ ಸಂಚು ಮಾಡ್ತಾ ಇದ್ದ, ಕೆಟ್ಟ ಸಂಚುಗಳನ್ನು ಮಾಡ್ತಿದ್ದ, ಆದ್ರಿಂದ ಕುಶಿಕ ಅಂತ ಅವ್ರ ಹೆಸರು ಇಟ್ಕೊಂಡು. ಏನೇ ಇರಲಿ, ಅವನು ಕುಶನಾಭ ಏನ್ ಮಾಡಿದ ಅಂದ್ರೆ, ಪುರುಕೋತ್ಸವ ವಂಶ ಅಂತ ಒಂದಿದೆ, ಆ ವಂಶದ ರಾಜಕುಮಾರಿಯನ್ನು ಮದುವೆಯಾದ. ಈ ಪುರುಕೋತ್ಸವ ವಂಶವನ್ನು ಮುಂದೆ ಶತಮರ್ಷಣ ವಂಶ ಅಂತ ಕರೆದ್ರು. ಈ ಇಕ್ಷ್ವಾಕು ರಾಜದ ಋದರ್ಶನ ಮಕ್ಕಳು ಇರಲ್ಲ, ಪರಂಪರೆನೇ ಬೇರೆಯವರು. ಈ ಕುಶಿಕ ಮಹಾರಾಜನ ಮಗ ಗಾಧಿ ಅಂತ, ಗಾಧಿ ಅಂತ, ಗಾಧಿ ಮಹಾರಾಜ ಕುಶಿಕನ ಮಗ. ಹಿಂದಿನ ಬಿಟ್ಬಿಡೋಣ.

ಕುಶಕನ್ ಬಿಟ್ಬಿಡೋಣ, ಏನು ಗಾದಿ ಇದ್ರೆ ಸಾಕು ನಮಗೆ. ಆ ಗಾದಿ ಮಹಾಶೂರ, ಬಹಳ ಧೈರ್ಯವಂತ. ಆ ಗಾದಿಗೆ ಅವ್ ಮಗಳಿದ್ಲು ಸತ್ಯವತಿ ಅಂತ, ಪರಮ ಸುಂದರಿ ಆಕೆ. ಗಂಡು ಮಕ್ಕಳಿರಲಿಲ್ಲ ಅವನಿಗೆ, ಹೆಣ್ಮಗಳು ಒಬ್ಬಳೇನೆ ಸತ್ಯವತಿ ಅಂತ. ಆಕೆನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಈಗ ಅಂತಾರೆ ಆಗಿನ ಕಾಲದಲ್ಲಿ ಆಗಿತ್ತು, ಈಕೆನ ಮದುವೆ ಆಗಬೇಕಾದ್ರೆ ಕನ್ಯಾಶುಲ್ಕ ಕೊಡಬೇಕು ಅಂತ. ಕನ್ಯಾಶುಲ್ಕ ಏನು ಆಗಿನ ಕಾಲದಲ್ಲಿ? 4 ಬೆಡ್ರೂಮ್ ಹೌಸು

ಅಂತ 1000 ಕುದುರೆಗಳನ್ನ ಕೊಡ್ಬೇಕಂತೆ. ಸಂಪತ್ತು ಅಂದ್ರೆ ಗೋ ಸಂಪತ್ತು, ಕುದುರೆ ಸಂಪತ್ತು, ಅಶ್ವ ಸಂಪತ್ತು. ನಾವು ನೋಡಿ ಇವತ್ತಾದ್ರೆ ನಮ್ಮ ಶ್ರೀಸೂತ ಹೇಳ್ಬೇಕಾದ್ರೆ ಗೋಧಾಯಿ ಧನದಾಯಿ ವನದ ಅಲ್ಲಿ ಹೇಳ್ತೀವಿ ನಾವು, ಅಶ್ವಧಾಯಿ ಗೋಧಾಯಿ ಧನದಾಯಿ ಮಹಾಧನೆ ಅಂತ ಹೇಳ್ಬೇಕು. ಅಂದ್ರೆ ಅಶ್ವ ಕೊಡು ನಮಗೆ, ಹಸುಗಳನ್ನು ಕೊಡು ಅಂತ ಅವನು ಹೇಳಿದ್ದ. ಗಾದಿ ಮಹಾರಾಜ ನನ್ನ ಮಗಳ ಮದುವೆ ಆಗ್ಬೇಕನ್ನೋರು ಮೈಯೆಲ್ಲ ಬಿಳಿ ಇರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರುವಂತ 1000 ಕುದುರೆಗಳನ್ನು ಕೊಡಬೇಕು ಅಂತ ಕೇಳಿದ್ದ. ಅಲ್ಲೊಬ್ಬ ಋಷಿ ಇದ್ದಾನೆ, ರುಚಿಕ ಅಂತ ಅವನ ಹೆಸರು, ಅದ್ಭುತ ಕಥೆಗಳೆಲ್ಲ. ರುಚಿಕ ಅಂತ ಮನುಷ್ಯ ಋಷಿ, ಆತ ಯಾರು, ಅವನ ಇತಿಹಾಸ ಬಹಳ ಅದ್ಭುತವಾದದ್ದು. ವರುಣ, ವರುಣನ ಮಗ ಭೃಗು, ಭೃಗು ಋಷಿ ತಮ್ಗೆ ಗೊತ್ತಿದೆ, ವರುಣನ ಮಗ ಭೃಗು. ಆ ಭೃಗುನ ಮಗ ಚವನ, ಚವನ ಮಹರ್ಷಿ ಅಂತ ಕೇಳಿದ್ವಿ ನಾವು. ಇವತ್ತೆಲ್ಲ ಚವನ್ ಪ್ರಾಶ್ ಬಹಳ ಫೇಮಸ್ ಆಗ್ಬಿಟ್ಟಿದೆ. ವರುಣನ ಮಗ ಭೃಗು, ಭೃಗುವಿನ ಮಗ ಚವನ. ಈ ಚವನನ ಹೆಂಡತಿ ಮನುವಿನ ಮಗಳು, ಮನು ಇದ್ದಲ್ಲ ಮನು ಚಕ್ರವರ್ತಿ, ಅವರಿಂದ ಮನುಷ್ಯ ಅಂತ ಆದದ್ದು ನಾವೆಲ್ಲರೂ. ಆ ಮನುವಿನ ಮಗಳು ಆರುಷಿ ಅಂತ, ಚವನನ ಹೆಂಡತಿ ಆರುಷಿ. ಈ ಚವನ ಆರುಷಿಯ ಮಗ ಔರ್ವ ಅಂತ ಅವನ ಹೆಸರು, ಔರ್ವ ಇದ್ದಾನಲ್ಲ ಅವನ ಮಗ ರುಚಿಕ. ಸಂಬಂಧ ಹೆಂಗ್ ಬಂತು ನೋಡಿ, ರುಚಿಕನ ಅಪ್ಪ ಔರ್ವ, ಅವನಪ್ಪ ಚವನ, ಅಂದ್ರೆ ರುಚಿಕನ ಅಜ್ಜ ಚವನ ಋಷಿ, ಚವನ ಋಷಿ ತಂದೆ ಭೃಗು, ಭೃಗುವಿನ ತಂದೆ ವರುಣ. ದೊಡ್ಡ ಲೈನೇಜ್ ಅದು, ವೆರಿ ಪವರ್ಫುಲ್ ಲೈನೇಜ್. ರುಚಿಕ ಆ ವಂಶಕ್ಕೆ ಸೇರಿದವನು. ಆದ್ರೆ ಸಾಕಷ್ಟು ವಯಸ್ಸಾಗ್ಬಿಟ್ಟಿದೆ ಅವನಿಗೆ. ವಯಸ್ಸಾದಾಗ ಇದು ಕೇಳ್ದ, ಸತ್ಯವತಿಯನ್ನು ಮದುವೆ ಆಗಬೇಕಾದ್ರೆ 1000 ಕುದುರೆ ಕೊಡಬೇಕು, ಮೈಯೆಲ್ಲ ಬಿಳಿ ಇರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು. ಇವನಿಗೆ ಆಸೆ ಹುಡ್ಕೊಂಡ್ಬಿಡ್ತಕ್ಕೆ ಮದುವೆ ಆಗಬೇಕು ಅಂತ. ಈ ವಯಸ್ಸಿಗೆ ಕಂಡಾಪಟ್ಟಿ ವಯಸ್ಸಾಗಿದೆ ಅವನಿಗೆ. ಅವನೇನ್ ಮಾಡ್ದ, ಒಂದು ಯಜ್ಞ ಮಾಡಿಸೋಕೆ ಹೋದ. ಅಶ್ವತೀರ್ಥ ಅನ್ನೋ ಜಾಗದಲ್ಲಿ ಯಜ್ಞ ಮಾಡಿಸಿದ. ಅಲ್ಲಿ ಜನ ಖುಷಿಯಾಗಿ ನಿಮಗೇನು ಬೇಕು ಅಂತ ಕೇಳಿದರು. ಈತ ಹೇಳ್ದೆ, ನಾನು ಕೊಡೋದಾದರೆ 1000 ಕುದುರೆ ಕೊಡಿ, ಮೈ ಎಲ್ಲ ಬೆಳ್ಳಗಿರಬೇಕು, ಕಿವಿ ಮಾತ್ರ ಕಪ್ಪಿರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು ಅಂತ. ಆ ಹುಡುಕಿ ಕೊಟ್ರು ಇವನಿಗೆ, ದಾನ ಆಗಿ ಕೊಟ್ರು. ಇವನು ಸೀದಾ ಆ 1000 ಕುದುರೆ ಹೊಡ್ಕೊಂಡು ಗಾದಿ ಋಷಿ ಗಾದಿ ಕಡೆ ಹೋದ, ಗಾದಿ ಮಹಾರಾಜನ ಕಡೆ ಹೋದ. ನೋಡಪ್ಪ, ನೀ ಕೇಳಿದಂಗೆ 1000 ಕುದುರೆ ತಂದಿದ್ದೇನೆ, ನಿಮ್ಮ ಮಗಳ ಮದುವೆ ಮಾಡಿಕೊಡು ಅಂತ. ಮತ್ತೆ ಮಾಡಿಕೊಡ್ಬೇಕಲ್ಲ, ಕಂಡೀಷನ್ ಹಾಗಿತ್ತು, ಮದುವೆ ಮಾಡಿದ್ರು. ಈಕೆ ಸಣ್ಣ ಹುಡುಗಿ, ತುಂಬ ಸುಂದರಿ, ಇವನು ತುಂಬ ವಯಸ್ಸಾಗಿದೆ, ಇವನಿಗೆ ಮದುವೆ ಆಗಿ ಕೊಟ್ಟು. ಆತ ಹೋಮ ಹವನ ಮಾಡ್ತಾ ಇದ್ದ. ಒಂದ್ಸಲ ಸತ್ಯವತಿ ಕೇಳಿದ್ದು ಬೇಡಿಕೆ ಕೊಟ್ಲು, ಸ್ವಾಮಿ ನನಗೂ ಮಗ ಬೇಕು, ದಯವಿಟ್ಟು ಬ್ರಹ್ಮನ ಬೇಡ್ಕೊಂಡು ಮಗನ ಕೊಡಿಸಿ ನನಗೆ. ಆದ್ರೆ ಹೇಗಿರ್ಬೇಕು ನನ್ನ ಮಗ ಅಂದ್ರೆ, ಮಹಾಬ್ರಾಹ್ಮಣ ಆಗಿರ್ಬೇಕು, ಮಹರ್ಷಿ ಆಗಬೇಕು, ಅಂತ ದೊಡ್ಡ ಮಗ ನನಗಾಗಬೇಕು. ಮತ್ತೆ ಇನ್ನೊಂದು ಬೇಡಿಕೆ ಇದೆ, ನಾನು ಒಬ್ಬರಿಗೆ ಕೇಳ್ಕೊಂಡ್ರೆ ಸಂಕಟ ಆಗುತ್ತೆ ನನಗೆ, ನನ್ನ ತಾಯಿಗೆ ಗಂಡು ಮಕ್ಕಳಿಲ್ಲ, ಗಾದಿ ಮಹಾರಾಜನೇ ನಾನೊಬ್ಬಳೇ ಮಗಳು, ಒಂದು ವಂಶಕ್ಕೆ ಯಾರು ಇಲ್ಲ, ಆದ್ದರಿಂದ ನನ್ನ ತಾಯಿಗೂ ಒಂದು ಗಂಡು ಮಗು, ಹಾಗೆ ಒಂದು ವರ ತಗೊಳ್ಳಿ, ನನಗೊಂದು ಗಂಡು ಮಗು, ನಮ್ಮ ತಾಯಿ ಗಂಡು ಮಗು. ನನ್ನ ಮಗ ಮಹಾಬ್ರಾಹ್ಮಣ ಆಗಬೇಕು, ಪ್ರಪಂಚ ಪ್ರಸಿದ್ಧನಾಗಬೇಕು, ಹಾಗೆ ನನ್ನ ತಾಯಿಗೆ ಮಗ ಹುಟ್ಟುವಂಥವನು ಅಸಾಧ್ಯ ಪರಾಕ್ರಮಶಾಲಿಯಾದ ಕ್ಷತ್ರಿಯ ಆಗಬೇಕು, ಮಹಾಶೂರ ಆಗಬೇಕು, ಅಂಥ ಮಗನ ಬೇಡ್ಕೊಳ್ಳಿ ಅಂತ. ಹೋಮಕ್ಕೆ ಕೂತ್ಕೊಂಡ, ಇಲ್ಲ ಅನ್ನೋಂಗಿಲ್ಲ ಅಂತ. ಆತ ಬ್ರಹ್ಮನ್ ಬೇಡ್ಕೊಂಡ, ಕೊಡಪ್ಪ ಅಂತ. ಬ್ರಹ್ಮ ಪ್ರಸಾದ ಕೊಟ್ಟ, ಎರಡು ದೊನ್ನೆಯಲ್ಲಿ ಪ್ರಸಾದಗಳನ್ನು ಕೊಟ್ಟ. ಇವನು ಹೇಳ್ದೆ, ನೋಡು ಈ ದೊನ್ನೆ ನಿಂದು, ಇದು ನಿಮ್ಮ ಅಮ್ಮಂದು, ಬದಲಿ ಮಾಡ್ಕೋಬಾರ್ದು, ಇಟ್ಕೊಳ್ಳಿ ಇದನ್ನ ಅಂತ ಹೇಳ್ದೆ. ಯಾಕೆ ನೀವು ಬೇಡ್ಕೊಂಡಿದ್ದೀಯಲ್ಲ, ನೀನು ಮಹಾಬ್ರಾಹ್ಮಣ ಆಗಬೇಕು, ನೀನು ಬೇಡ್ಕೊಂಡಿದ್ಯಾ, ಮಹಾಕ್ಷತ್ರಿಯ ಆಗಬೇಕು ಅಂತ ಅವ್ರು ಬೇಡ್ಕೊತಾಳೆ, ಹಂಗೆ ಮಾಡಬೇಕು ಕೊಡು ಅಂತ ಹೇಳ್ದೆ. ಕೊಟ್ಟಮೇಲೆ ಕತೆ ಸ್ವಲ್ಪ ಬೇರೆ ಆಗುತ್ತೆ. ಅಲ್ಲ, ಮೂರು ಥರದ ಕತೆಗಳು ಬರ್ತಾರೆ. ಏನು ಅಂದರೆ, ಈ ಗಾದಿ ಹೆಂಡತಿ ಇದ್ದಾಳಲ್ಲ, ಆಕೆ ಹೆಸರೇ ಗೊತ್ತಿಲ್ಲ, ಎಲ್ಲೂ ಸಿಗಲಿಲ್ಲ, ಹುಡುಕಿದ್ದೆ ನಾನು. ಆ ಗಾದಿ ಹೆಂಡತಿ ಸತ್ಯವತಿ ತಾಯಿ, ಆಕೆ ಸಂಚಿ ಮಾಡಿದ್ಲು, ಸಂಚಿ ಮಾಡಿ ಮಗಳಿಗೆ ಹೇಳಿ ನನಗೊಂದು ಬೇಡಕು ಅಂತ ಕೇಳಿಸಿದ್ಲು ಅಂತ ಒಂದು ಕಡೆ ಬರುತ್ತೆ. ಅಷ್ಟೇ ಅಲ್ಲ, ಸ್ನಾನಕ್ಕೆ ನದಿಗೆ ಹೋದಾಗ ಮುದ್ದಾಂ ಬದಲಾಯಿಸ್ಕೊಂಡ್ಬಿಟ್ಲು ಪ್ರಸಾದ, ಆಕೆ ಪ್ರಸಾದ ಈಕೆ ತೊಗೊಂಡ್ಲು, ಈಕೆ ಪ್ರಸಾದ ಆಕೆ ತೊಗೊಂಡ್ಲು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾಳೆ, ತಾಯಿನೇ ಮಗಳನ್ನ ಬೇಡ್ಕೊಂಡ್ಲಂತೆ, ಇಲ್ಲೋಡಮ್ಮ ನನಗೆ ಮಗ ಬೇಕು, ನನ್ನ ಕೊಡು, ನೀನು ಪ್ರಸಾದ ನನಗೆ ಕೊಡು, ನನ್ನ ಪ್ರಸಾದ ನೀ ತಗೋ ಅಂತ ಹೇಳಿ ಕೊಟ್ರು ಅಂತ. ಮೂರನೇದು ಅಕಸ್ಮಾತ್ ಆಗಿದೆ, ಆಕ್ಸಿಡೆಂಟ್ಲಿ, ಇಬ್ಬರು ದೊನ್ನೆ ಒಂದೇ ಥರದ ದೊನ್ನೆ ಅಲ್ಲಿ ಇಟ್ಟು ಹೋಗಿದ್ದಾರೆ, ಸ್ನಾನಕ್ಕೆ ಬರಬೇಕಾದ್ರೆ ಬದಲಾಯಿತು ಅಂತ. ಆಯಿತು ಮಾಡಿದ್ರು ಗೊತ್ತಿಲ್ಲ, ಆದದ್ದೇ ಒಂದು ಪ್ರಸಾದ ಬದಲಿ ಆದದ್ದು ಮಾತ್ರ ಕರೆ. ಬದಲಿ ಆದ್ಮೇಲೆ ಇಬ್ಬರು ಗರ್ಭಿಣಿಯಾದರು. ಸ್ವಲ್ಪ ದಿವಸ ಅದನ್ನ ರುಚಿಕ ನೋಡ್ತಾ ಇದ್ದ, ಸತ್ಯವತಿ ಮುಖದಲ್ಲಿ ಕ್ಷಾತ್ರ ತೇಜಸ್ ಬರ್ತಾ ಇದೆ, ಸತ್ಯವತಿ ಮುಖದಲ್ಲಿ ಕ್ಷಾತ್ರ ತೇಜಸ್ ಬರ್ತಾ ಇದೆ. ಈಕೆ ಮುಖದಲ್ಲಿ ಸತ್ಯವತಿ ಮಗಳು ಹೆಂಡತಿ, ಆಕೆ ಬೇಡಿದ್ದೇನು, ಮಹಾಜ್ಞಾನಿ ಆದಂತ ಬ್ರಾಹ್ಮಣ ಬೇಕು ಅಂತ ಬೇಡ್ಕೊಂಡದ್ದು. ಆದ್ರೆ ಆಕೆ ಮುಖದಲ್ಲಿ ಅತ್ಯಂತ ಅದ್ಭುತವಾದ ಕ್ಷಾತ್ರ ತೇಜಸ್ ಬರ್ತಾ ಇದೆ, ಅತ್ತೆ ಮುಖದಲ್ಲಿ ಒಂದು ಅದ್ಭುತವಾದ ಬ್ರಹ್ಮ ತೇಜ ಬರ್ತಾ ಇದೆ. ಅವನು ಗೊತ್ತಾಯ್ತು ಇದು ಬದಲಿ ಆಗಿದೆ, ಪ್ರಸಾದ ಬದಲಿ ಆಗಿದೆ ಅಂತ. ಹೆಂಡತಿ ಹೇಳ್ದೆ ಹಿಂಗಾಯ್ತು ಅಂತ, ಆಕೆ ಗಾಬರಿ ಆಗ್ಬಿಟ್ಟು, ಅಯ್ಯೋ ಅಯ್ಯೋ ನನಗೆ ಕ್ಷತ್ರ ತೇಜಸ್ ಬೇಕಾಗಿಲ್ಲ, ಆ ಕ್ಷತ್ರ ತೇಜನ್ನು ತಾಳ್ಕೊಳ್ಳುವಂಥ ಶಕ್ತಿ ನನಗಿಲ್ಲ, ಅದನ್ನು ದಯವಿಟ್ಟು ನಾನು ಬೇಡ, ನನಗೊಂಡು ಒಳ್ಳೆ ಸನ್ಯಾಸಿ ಮಹಾಜ್ಞಾನಿ ಆಗುವಂಥ ಮಗ ಇದ್ದರೆ ಸಾಕು, ಬ್ರಾಹ್ಮಣ ಸಾಕು ನನಗೆ, ನಾನು ಕ್ಷತ್ರಿಯ ಬೇಡ ಅಂದಕ್ಕೆ ಅವನಂದ ಈಗಾಗಲೇ ಸ್ಯಾಂಕ್ಷನ್ ಆಗೋಗಿದೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಬಹಳ ಅಂದರೆ ಪೋಸ್ಟ್ಪೋನ್ ಮಾಡ್ಬೋದು, ಆಪ್ಷನ್ ಇರುತ್ತೆ ನಮ್ದು, ಅದು ಸಂತೋಷ ಆಗೋದು ನನಗೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ವರ ಕೊಟ್ಟದ್ದಾಯ್ತು, ನಿನಗೊಬ್ಬ ಅತ್ಯಂತ ಕ್ಷತ್ರಿಯ ವಂಶಕ್ಕೆ ಕುಠಾರನಾದಂಥ ಬ್ರಾಹ್ಮಣ ಹುಡ್ತಾನೆ, ಮಹಾ ಉಗ್ರ,

ಪರಾಕ್ರಮಿ ಆದಂತ ಉಗ್ರ ಹುಡ್ತಾನೆ, ಬ್ರಾಹ್ಮಣನೇ ಅವನು, ಆ ಉಗ್ರ ಕ್ಷತ್ರಿಯರನ್ನ ಹೊಡೆದಾಕ್ ಬಿಡ್ತಾನ ಅವನು ಅಂತ ಬಿಡ್ತಾನೆ. ಅದು ಬೇಡ ನನಗೆ ಅಂದಕ್ಕೆ, ಹಾಗಾದ್ರೆ ಒಂದು ಕೆಲಸ ಮಾಡು, ಒಂದು ಮಾತು ಮಾಡ್ತೀನಿ ನಾನು, ಈಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥವನು ದೊಡ್ಡ ಬ್ರಾಹ್ಮಣ ಆಗ್ತಾನೆ, ಮಹರ್ಷಿ ಆಗ್ತಾನೆ, ಆದರೆ ಅವನ ಮಗ ಮಾತ್ರ ಉಗ್ರ ಆಗ್ತಾನೆ, ಅವನು ಬಿಡಲ್ಲ, ಒಂದು ಪೋಸ್ಟೋನ್ ಒಂದು ಜನರೇಷನ್ ಪೋಸ್ಟೋನ್ ಮಾಡ್ತೀನಿ ಅಷ್ಟೇ ನಾನು ಒಂದು ಆಗಲಿ ಅಂದಕ್ಕೆ. ನನಗೆ ತಪ್ಪಿದ್ರೆ ಸಾಕು, ತಪ್ಪಿಸ್ಕೊಂಡ್ಬಿಟ್ರು. ಆ ಸತ್ಯವತಿ ಕಡೆ ಏನಾಯಿತು, ಭಾರಿ ಪರಾಕ್ರಮಶಾಲಿಯಾದಂಥ ಕ್ಷತ್ರಿಯ ಹುಡ್ತಾನೆ ಅಂತ ಹುಡ್ತಲ್ಲ. ಮುಂದೇನಾಯಿತು ಅಂದರೆ, ಸತ್ಯವತಿ ತಾಯಿಗೆ ಗಂಡ ಮಗು ಹುಡ್ತು, ವಿಶ್ವರಥ ಅಂತ ಹೆಸರಿಟ್ರು. ಅವನು ಕುಶಿಕ ವಂಶಕ್ಕೆ ಸೇರಿದವನಾದ್ದರಿಂದ ಕೌಶಿಕ ಅಂತ ಹೆಸರಿಟ್ರು. ಅವನೇ ಮುಂದೆ ವಿಶ್ವಾಮಿತ್ರ ಅಂತ ಆಗುತ್ತೆ.

0: ಇದುವರೆಗೂ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ್ ಕರ್ಜಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಉತ್ತಮ ಅಭ್ಯಾಸಗಳನ್ನು ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಲಾಭಕಾರಿಯಾಗುತ್ತದೆ. ಬೆಳೆಯುವ ಮಕ್ಕಳು ತಮ್ಮ ಪೋಷಕರನ್ನ ಎಲ್ಲ ರೀತಿಯಲ್ಲೂ ಅನುಸರಿಸುವುದರಿಂದ ಮಕ್ಕಳ ಮುಂದೆ ಉತ್ತಮ ಉದಾಹರಣೆಗಳನ್ನು ಸೃಷ್ಟಿ ಮಾಡುವುದು ಹೆತ್ತವರ ಜವಾಬ್ದಾರಿಯಾಗಿರುತ್ತದೆ. ಸಮತೋಲನ ಆಹಾರವು ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಜೀವನ ಅಭ್ಯಾಸ ಆಗಿರುವುದರಿಂದ ಮಕ್ಕಳ ಆಹಾರದ ಆಯ್ಕೆಯ ವಿಚಾರದಲ್ಲಿ ಜಾಗರೂಕತೆ ವಹಿಸುವುದು ಅಗತ್ಯವಾಗಿದೆ. ಮಕ್ಕಳಿಗೆ ವಿವಿಧ ಆಹಾರಗಳನ್ನು ಪರಿಚಯಿಸುವಾಗ ಸಂಸ್ಕರಿಸಿದ ಆಹಾರಗಳು ಮತ್ತು ಬೇಕರಿ ಆಹಾರಗಳನ್ನು ಮಕ್ಕಳಿಗೆ ಪರಿಚಯಿಸಬಾರದು. ಎಣ್ಣೆಯಲ್ಲಿ ಕರೆದ ಆಹಾರಗಳು ಮತ್ತು ಸಕ್ಕರೆಯ ಅಂಶ ತುಂಬಿರುವ ಕಾರ್ಬೋಹೈಡ್ರೇಟ್ ಪಾನೀಯಗಳು ಮಕ್ಕಳಿಂದ ದೂರವಿರಬೇಕು. ಕಳೆದ ತಲೆಮಾರಿನ ಮಕ್ಕಳು ಇದೇ ಮಾದರಿಯ ಕಾರ್ಬೋನೇಟೆಡ್ ಪಾನೀಯಗಳನ್ನು ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ತಿಂದು ತಮ್ಮ ಜೀವನ ಶೈಲಿ ಮತ್ತು ಆರೋಗ್ಯವನ್ನು ಹಾಳು ಮಾಡಿಕೊಂಡರು. ವಾಣಿಜ್ಯ ಕಾರಣಗಳಿಗಾಗಿ ಬಂದ ಟಿವಿ ಜಾಹೀರಾತುಗಳು ಇಂತಹ ಆಹಾರ ಮತ್ತು ಪಾನೀಯಗಳನ್ನು ಯುವ ತಲೆಮಾರುಗಳಿಗೆ ಮಾರುವುದರಲ್ಲಿ ಯಶಸ್ವಿಯಾದವು. ಆದರೆ ಇಂದಿನ ದಿನ ನಮಗೆ ನಾವು ಉತ್ತಮವಾದ ಆಹಾರವಲ್ಲವೆಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದೆ. ಹಾಗಾಗಿ ಮನೆಯಲ್ಲಿ ಆಹಾರಗಳ ಪ್ರಾಮುಖ್ಯತೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಹೆಚ್ಚಿಸಬೇಕು. ಹಸಿ ತರಕಾರಿ, ಹಣ್ಣುಗಳು, ಧಾನ್ಯಗಳು ಮತ್ತು ಬೀಜಗಳು ನಮಗೆ ಅಗತ್ಯವಿರುವ ನಾರಿನ ಅಂಶವನ್ನು ನೀಡುವುದರಿಂದ ಮಕ್ಕಳಲ್ಲಿ ಮಲಬದ್ಧತೆಯ ಸಮಸ್ಯೆಗಳು ಬರುವುದಿಲ್ಲ. ಸಮತೋಲನ ಆಹಾರದಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯು ಉತ್ತಮವಾಗುತ್ತದೆ. ಮೊದಲ 5 ವರ್ಷಗಳು ಮಕ್ಕಳ ಮೆದುಳಿನ ವಿಕಾಸದ ದೃಷ್ಟಿಯಿಂದ ಬಹಳ ಪ್ರಮುಖವಾದ ಸಮಯವಾಗಿದೆ. ಈ ಸಮಯದಲ್ಲಿ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅನುಭವಿಸಬೇಕು. ಕಾಡು ಪರಿಸರ, ಪಶು ಪಕ್ಷಿಗಳನ್ನು ಗಮನಿಸುತ್ತಾ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಆದರೆ ಹೆಚ್ಚಿನ ಮಕ್ಕಳು ತಮ್ಮ ಬಾಲ್ಯವನ್ನು ಟಿವಿ ಮೊಬೈಲ್ ಸ್ಕ್ರೀನ್ ನೋಡುವುದರ ಮೂಲಕ ಕಳೆದು ಬಿಡುತ್ತಾರೆ ಮತ್ತು ಅವುಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಇದರಿಂದ ಅವರ ಏಕಾಗ್ರತೆ ಕಡಿಮೆಯಾಗುವುದರ ಜೊತೆಗೆ ವಿವಿಧ ರೀತಿಯ ಮಾನಸಿಕ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮಕ್ಕಳು ಮೊಬೈಲ್, ಟಿವಿ ಅಥವಾ ಅಂತರ್ಜಾಲದಲ್ಲಿ ಲಭ್ಯವಿರುವ ದೃಶ್ಯಾವಳಿಗಳನ್ನು ವೀಕ್ಷಿಸಿದರೂ ಅದು ಅವರ ಮನಸ್ಸಿಗೆ ತಕ್ಕದ್ದಾಗಿರಬೇಕು ಮತ್ತು ತಮ್ಮ ಹೆತ್ತವರ ಜೊತೆಗೆ ಅವರು ವೀಕ್ಷಿಸುವುದು ಸೂಕ್ತವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ವಿವಿಧ ರೀತಿಯ ಆನ್ಲೈನ್ ಬುಲ್ಲಿಂಗ್ ಮಾದರಿಯ ದೌರ್ಜನ್ಯಗಳು ಹೆಚ್ಚಾಗಿರುವ ಕಾರಣ ಮಕ್ಕಳು ಸಾಮಾಜಿಕ ಜಾಲತಾಣದಿಂದ ದೂರವಿರಬೇಕು. ಈ ಕುರಿತಾಗಿ ಪ್ರಪಂಚದ ಮುಂದುವರೆದ ದೇಶಗಳು ಸೂಕ್ತ ಕಾನೂನು ಕ್ರಮಗಳನ್ನು ಜಾರಿ ಮಾಡಿವೆ. ದೇಹವು ಆರೋಗ್ಯ

0: ಆಗಿದ್ದಲ್ಲಿ ಮಾತ್ರ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು. ಮಕ್ಕಳಿಗೆ ಪಾಠದ ಜೊತೆಗೆ ಆಟದ ಮಹತ್ವವನ್ನು ಚಿಕ್ಕ ವಯಸ್ಸಿನಲ್ಲಿ ಕಲಿಸಬೇಕು. ನಿತ್ಯ ವ್ಯಾಯಾಮ ಮಾಡುವುದು ಮತ್ತು ವಿವಿಧ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಮಕ್ಕಳ ಸರ್ವತೋಮುಖ ವ್ಯಕ್ತಿತ್ವದ ವಿಕಸನವಾಗುವುದು. ಲಿಫ್ಟ್ ಬಳಸದೆ ಮೆಟ್ಟಿಲುಗಳನ್ನು ಬಳಸುವುದರಿಂದ ಹಿಡಿದು ತಮ್ಮ ಮನೆಯ ಸ್ವಚ್ಛತಾ ಕೆಲಸವನ್ನು ತಾವೇ ಮಾಡಿಕೊಳ್ಳುವುದನ್ನು ಮಕ್ಕಳಿಗೆ ಕಲಿಸಬೇಕು. ಇಡೀ ಕುಟುಂಬವು ಊಟ ಮಾಡಲು ಸಮಯ ನಿಗದಿ ಮಾಡಿಕೊಂಡು ಜೊತೆಯಾಗಿ ಊಟ ಮಾಡುವಂತೆ ನಿತ್ಯ 1 ಗಂಟೆ ಸಮಯವನ್ನು ಜೊತೆಯಾಗಿ ವ್ಯಾಯಾಮ ಮಾಡಲು ಮೀಸಲಿಡಬಹುದು. ಈ ರೀತಿಯ ಚಟುವಟಿಕೆಗಳಿಂದ ಉತ್ತಮ ಅಭ್ಯಾಸಗಳು ಮಕ್ಕಳು ಮನೆಯಿಂದಲೇ ಕಲಿಯುತ್ತಾರೆ. ಸಮಾಜದಲ್ಲಿ ಪ್ರಚಲಿತವಾಗಿರುವ ದುರಭ್ಯಾಸಗಳಿಂದ ಮಕ್ಕಳು ದೂರವಿರಬೇಕಾದರೆ ಹೆತ್ತವರು ಅಂಥ ಅಭ್ಯಾಸಗಳಿಂದ ದೂರವಿದ್ದು ಮಾದರಿ ಎನಿಸಿಕೊಳ್ಳುವುದು ಮುಖ್ಯವಾಗಿದೆ. ಗುಟ್ಕಾ, ಬೀಡಾ ಮುಂತಾದ ಪದಾರ್ಥಗಳು ಬಾಯಿಯ ಆರೋಗ್ಯವನ್ನು ಹಾಳು ಮಾಡುವುದರ ಜೊತೆಗೆ ಕ್ಯಾನ್ಸರ್ ಕಾಯಿಲೆಗೂ ಕಾರಣವಾಗಬಹುದು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಚಿಕ್ಕ ಮಕ್ಕಳು ತಮ್ಮ ಶಾಲಾ ದಿನಗಳಿಂದ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಪ್ರವೇಶ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದರಿಂದ ಹಿಡಿದು ತಮ್ಮ ಜೀವನ ಕಟ್ಟಿಕೊಳ್ಳುವ ಚಿಂತೆಯು ಅವರನ್ನು ಕಾಡುತ್ತಿದೆ. ಇಂತಹ ಒತ್ತಡಗಳು ನಿರ್ವಹಿಸಲು ಯೋಗ, ಧ್ಯಾನ ಸಹಕಾರಿಯಾಗಿದೆ. ಮಾನಸಿಕ ಒತ್ತಡದ ಬಗ್ಗೆ ಸಣ್ಣ ಮಕ್ಕಳಿಗೆ ಸೂಕ್ತ ಮಾಹಿತಿ ಇದ್ದರೆ ಅವರು ಆತಂಕಕ್ಕೆ ಒಳಗಾಗುವುದಿಲ್ಲ. ನಿದ್ರೆಯು ಸಮರ್ಪಕವಾಗಿರುವುದು ಮಕ್ಕಳ ಸ್ಮರಣಾ ಶಕ್ತಿ ಮತ್ತು ಏಕಾಗ್ರತೆಯ ದೃಷ್ಟಿಯಿಂದ ಅಗತ್ಯವಾಗಿದೆ. ನಿತ್ಯ ಕನಿಷ್ಠ ಪಕ್ಷ 8 ಗಂಟೆಗಳ ನಿದ್ರೆ ಮಕ್ಕಳಿಗೆ ಅಗತ್ಯವಾಗಿ ಇರಬೇಕಾಗುತ್ತದೆ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವ ಶಿಸ್ತನ್ನು ರೂಢಿಸಿಕೊಳ್ಳುವುದರಿಂದ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು. ಸಂಜೆಯ ನಂತರ ಕಾಫಿ, ಟೀ ಮತ್ತು ಮೊಬೈಲ್ ವೀಕ್ಷಣೆ ಕಡಿಮೆ ಮಾಡುವುದರಿಂದ ನಿದ್ರಾಹೀನತೆ ಕಡಿಮೆಯಾಗುವುದು. ಮಕ್ಕಳಿಗೆ ಉತ್ತಮ ಹವ್ಯಾಸಗಳನ್ನು ಕಲಿಸುವುದರ ಮೂಲಕ ಅಥವಾ ಅವರಿಗೆ ಇಷ್ಟವಿರುವ ಕ್ರೀಡೆಗೆ ಸೇರಿಸುವುದರ ಮೂಲಕ ಆ ವಯಸ್ಸಿನ ಉತ್ಸಾಹವನ್ನು ತಣಿಸಬಹುದು. ಆರೋಗ್ಯದ ವಿಚಾರದಲ್ಲಿ ಉತ್ತಮ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ನಂತರ ಚಿಕಿತ್ಸೆ ನೀಡಿ ಆರೋಗ್ಯ ಸರಿಪಡಿಸಿಕೊಳ್ಳುವುದಕ್ಕಿಂತ ಉತ್ತಮವಾದ ಕೆಲಸವಾಗಿದೆ. ಕೇಳುಗರೆ, ಕೇಳುತ್ತಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.

0: ನಮ್ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾಬಳಿಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಂದು ದಿನ ಒಬ್ಬ ಪಂಡಿತ ಸಂಜೆ ತಿರುಗಾಡಿ ಬರಬೇಕು ಅಂತ ನದಿ ತೀರಕ್ಕೆ ಹೋದ. ಬಿಸಿಲು ಕಮ್ಮಿ ಆಗ್ತಾ ಇತ್ತು. ನಿಧಾನ ನೀರಿನ ಮೇಲೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಮಧ್ಯಾಹ್ನ ಬಹಳ ಬಿಸಿಲಿತ್ತಲ್ಲ ಇವತ್ತು ಅನ್ಕೊಂಡ್ರು ಪಂಡಿತರು. ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ದೃಶ್ಯ ಕಣ್ಣಿಗೆ ಬಿತ್ತು. ಒಬ್ಬ ತರುಣಿಯನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಪಂಡಿತರಿಗೆ ಅಸಹ್ಯ ಆಯ್ತು. ಛೇ, ಇದೇನ್ರಿ ಇದು? ಜನ ತಿರುಗಾಡೋ ಜಾಗದಲ್ಲಿ ಶೃಂಗಾರ ಪ್ರದರ್ಶನ ಮಾಡ್ತಾರೆ ಇವರು, ಏನ್ ಅನ್ಕೊಂಡಾರ ಜನ ಅಂತ ಅನ್ನೋದ್ರೊಳಗೆ ಆ ತರುಣ ಏನ್ ಮಾಡಿದ ಗೊತ್ತಾ? ಬೆನ್ಮೇಲೆ ಕುಡಿಸ್ಕೊಂಡಿದ್ದಲ್ಲ ತರುಣಿನ ಕೆಳಗಿಳಿಸಿದ, ಸೊಂಟಕ್ಕೊಂದು ಸೀಸೆ ಸಿಗಿಸ್ಕೊಂಡಿದ್ದ, ಅದು ತೆಗೆದು ಏನೋ ಕುಡಿಯೋಕೆ ಶುರು ಮಾಡಿದ. ಅಯ್ಯೋ ಅಯ್ಯೋ, ಸುರೇ ಕುಡಿತಾನಲ್ಲಪ್ಪ ಇವನು ಅಂದ್ರು ಪಂಡಿತರು. ಕೋಪ ಏರ್ತಾ ಇತ್ತು ಪಂಡಿತರದು. ನಿಜವಾಗ್ಲೂ ದೇಶ ಕಲಿಕಾಲ ಬಂದ್ಬಿಟ್ಟಿದೆ ಅಂತ ಸಂಕಟಪಟ್ರು. ಮತ್ತೆ ಅವ್ರ ಹತ್ರ ನೋಡಿದ್ರು, ಏನ್ ಮಾಡ್ತಾನೋ ಅವನು ಅಂತ. ಆ ಹುಡುಗ ಸೀಸೆಯನ್ನು ಗಟ್ಟಿ ಮುಚ್ಚಳ ಮುಚ್ಚಿ ಮತ್ತೆ ಸೊಂಟಕ್ಕೆ ಕಟ್ಕೊಂಡ. ಕೆಳ ಕೂತಿದ್ಲಲ್ಲ ತರುಣಿ, ಆಕೆ ಸೀರೆಯನ್ನು ಮೊಳಕಾಲುವರೆಗೂ ಎತ್ತಿದ. ನಿಧಾನವಾಗಿ ಎರಡು ಕಾಲು ಒತ್ತಿ ಒತ್ತಿ ಒತ್ತಿ ನೀವು ತೊಡಗಿದ. ಈಗಂತೂ ಪಂಡಿತ ಸಿಟ್ಟಿನಿಂದ ಕುದ್ದೋದ್ರು. ಛೇ, ಎಂತ ದರಿದ್ರ ಜನ ಇವರು, ನಮ್ಮ ಸಮಾಜದ ಮೌಲ್ಯ ಹಾಳು ಮಾಡಿಬಿಡ್ತಾರಲ್ಲ ಇವರು ಅಂಥೇಳಿ ಸೀದಾ ವಾಪಸ್ ವಾಯು ಸೇವನೆ ಬಿಟ್ಟರು, ಊರ ಕಡೆ ಓಡಿದ್ರು. ಊರಿನ ಪಟೇಲರು ಶಾನ್ಭಾಗನ ಕರ್ಕೊಂಡು ಮತ್ತೆ ಓಡಿ ಬಂದರು. ಎಂತ ಅನ್ಯಾಯ ಆಗ್ತಿದೆ ಗೊತ್ತಾ? ಶಾಸ್ತಿ ಆಗ್ಬೇಕು ಇದಕ್ಕೆ. ಇದೆಲ್ಲ ಹುಡುಗರು ಹೆಂಗೆ ಆಗಿಬಿಡ್ತಾರೆ, ಇಲ್ಲಿ ನಾವು ಅನ್ಯಾಯದಲ್ಲಿ ನಾವು ಭಾಗವಹಿಸಿದಂಗೆ ಆಗ್ತದೆ ಅಂತ ಒತ್ತಿ ಹೇಳಿದರು. ಎಲ್ರಿಗೂ ಪಂಡಿತರ ಮಾತಿನಲ್ಲಿ ನಂಬಿಕೆ ತಾನೆ? ಎಲ್ಲರೂ ಓಡಿ ಬಂದರು ನದಿ ಕಡೆಗೆ. ಆ ತರುಣ ತರುಣಿ ಬಹಳ ದೂರ ಏನು ಹೋಗಿರಲಿಲ್ಲ. ಆದರೆ ಒಂದು ವಿಶೇಷ ಘಟನೆ ನಡೀತಾ ಇತ್ತು. ಮೂರು ಜನ ಪುಟ್ಟ ಹುಡುಗರು ತೆಪ್ಪದ ಮೇಲೆ ಏರಿ ಮೀನು ಹಿಡಿಯೋಕ್ಕೆ ಹೋಗಿದ್ದಾರೆ ನದಿಯಲ್ಲಿ. ಒಂಚೂರು ಪ್ರವಾಹ ಜಾಸ್ತಿ ಇತ್ತು. ತೆಪ್ಪ ಅಲ್ಲಿ ಗರ್ರಂತ ತಿರ್ಕೊಂಡ್ಬಿಡ್ತು. ಕಲ್ಲಿ ಮೂಲೆಗೆ ಹೊಡೆದು ಬೋರ್ಲಾಗಿ ಬಿತ್ತು. ಹುಡುಗರೆಲ್ಲ ನೀರಿನ ಪಾಲಾದರು. ಆ ಹುಡುಗ ನೋಡ್ತಿದ್ನಲ್ಲ, ಆ ತರುಣಿನ ಕೆಳಗಿಳಿಸಿದ, ನೀರಿಗೆ ಹಾರ್ಕೊಂಡ, ಎಲ್ಲರನ್ನು ಒಬ್ಬೊಬ್ಬರು ಹಿಡ್ಕೊಂಡ್ಬಂದು ದಂಡೆಗೆ ತಂದುಬಿಟ್ಟ. ತುಂಬ ಸುಸ್ತಾದಂಗಿತ್ತು ಅವನಿಗೆ. ಮತ್ತೆ ಕೂತ್ಕೊಂಡು ಹುಡುಗಿ ಕಾಲು ತಿಕ್ಕೋಕೆ ಶುರು ಮಾಡಿದ. ದಂಡೆಡೋ ಸೀಸೆಯಿಂದ ದ್ರವ ಕುಡಿತಾ ಇದ್ದ. ಊರು ಹಿರಿಯರೆಲ್ಲ ಇರಿಸ್ ಮುರುಸಾಗಿ, ಮಕ್ಕಳನ್ನ ಉಳಿಸಿದ್ದೇನೋ ಒಳ್ಳೆ ಕೆಲಸ ಮಾಡಿದ, ಇದೆಂತ ನಡತೇನೋ ಇದು, ತರಾಟೆ ತಗೊಂಡ್ರು. ಅವ್ರು ಹೇಳಿಬಿಟ್ರೊಬ್ರು, ನಾವೆಲ್ಲ ಮಾನ ಇರೋರಪ್ಪ, ಇಂಥ ಹೊಲಸು ಕೆಲಸ ಮಾಡ್ತೀಯ ಇಲ್ಲಿ ಅಂದರು. ಬೆನ್ಮೇಲೆ ಗುದ್ದಿದ್ರು ಜೋರಾಗಿ. ಆತ ಅಳತ ಹೇಳಿದ.

ಸ್ವಾಮಿ, ನಾನು ಯಾವ ಅನ್ಯಾಯ ಮಾಡಿಲ್ಲ. ಈಕೆ ನನ್ನ ತಂಗಿ. ಈಕೆ ಮೊನ್ನೆಯಿಂದ ಆಕೆ ಕಾಲುಗಳು ಬಿದ್ದು ಹೋಗಿದ್ದಾವೆ, ಎರಡು ಕಾಲು ಬಿದ್ದು ಹೋಗಿದ್ದಾವೆ. ನಮ್ಮೂರಲ್ಲಿ ಯಾರು ಮುಟ್ಸ್ಕೊಳ್ಳಲ್ಲ ನಮ್ಮನ್ನ. ಎತ್ತಿನ ಗಾಡಿ ಕೂಡ ಕೊಡಲಿಲ್ಲ ಸ್ವಾಮಿ ನಮ್ಮ ಊರಿಗೆ ಹೋಗೋದಕ್ಕೆ. ಆಕೆನ ಹೊತ್ಕೊಂಡು ವೈದ್ಯರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಹುಡುಗಿ ಕಾಲು ಹರಿತಾ ಇದೆ, ಕಿತ್ತು ಹೋಗ್ತದೆ ಅನ್ಸುತ್ತೆ. ಸ್ವಲ್ಪ ಕಾಲು ನೀವಿದ್ರೆ ಹಾಯ್ ಅನಿಸ್ತದೆ ಆಕೆಗೆ. ನಾ ಕುಡಿತಾ ಇರೋದು ಮನೆ ತಂದ ನೀರು, ನನ್ನ ನೀರು ಮುಟ್ಟಕ್ ಬಿಡಲ್ಲ. ನೀವು ಕುಡಿಯೋ ನೀರು ತಂದಿದ್ದೀನಿ ಬಾಟ್ಲಿಯಲ್ಲಿ, ನೀರು ಕುಡಿತೇನೆ ಹೊರತಾಗಿ ಮತ್ತೊಂದೇನಿಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡ. ಹಿರಿಯರ ಮುಖ ಎಲ್ಲ ಬಿದ್ದೋದು. ಅಶ್ಲೀಲತೆ ಅನ್ನೋದು ಘಟನೆಯಲ್ಲಿ ಇಲ್ಲ ಸ್ವಾಮಿ, ಅಶ್ಲೀಲತೆ ಇರೋದು ಮನುಷ್ಯರ ಮನಸ್ಸಿನಲ್ಲಿದೆ, ಅವ್ರ ಕಣ್ಣಲ್ಲಿದೆ. ದೃಷ್ಟಿ ಸ್ವಚ್ಛ ಆಗಿದ್ರೆ ಸೃಷ್ಟಿ ಸುಂದರ ಆಗ್ತದೆ. ನನ್ನ ಕನಸಿನಲ್ಲಿ ಕೊಚ್ಚೆ ತುಂಬಿಕೊಂಡಿದ್ರೆ ಸ್ವರ್ಗದಲ್ಲೂ ಕೊಚ್ಚೆನೇ ಕಂಡಿತು. ಆದ್ದರಿಂದ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ.

0: ಇದುವರೆಗೂ ಕರುಣಾಳು ಬಾಬೆಳಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಚಗಿರವರು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು

0: ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
4: ಸಿಗೋದಿಲ್ಲ,
3: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
6: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
4: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
8: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಧನ್ಯವಾದಗಳು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
3: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
1: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
2: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
3: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
2: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
3: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
3: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
3: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
2: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
3: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
2: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
3: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
2: ಜವಾಬ್ದಾರಿಯಿಂದ ಬಳಸಿ
3: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.

ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ಬಾಂಗ್ಲಿ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಕನ್ನಡ ದೀಪ ಹಚ್ಚಿ ಬೆಳಕು ಮೂಡಿಸುವ ಆಸೆ ಕವಿ ಡಿಎಸ್ ಕರ್ಕಿ ಅವರಿಗೆ. ಕಲ್ಪನೆಯ ಕಣ್ಣು ಹರಿಯುವ ತನಕ ದೀಪದ ಬೆಳಕು ಬೀರಬೇಕು. ಹಿರಿಯರು ಗಳಿಸಿದ ಹೆಸರನ್ನು ಉಳಿಸಲು ಎಲ್ಲರೂ ಒಂದುಗೂಡಿ ಕನ್ನಡ ದೀಪ ಹಚ್ಚಿ ಮಾಂಗಲ್ಯ ಗೀತೆ ಹಾಡೇವು ಎನ್ನುತ್ತಾರೆ ಕವಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕರ್ನಾಟಕ ಪವಿತ್ರ ಕ್ಷೇತ್ರ, ಪರಾಕ್ರಮಿಗಳ ವೀರ ಸಿರಿ, ಧರ್ಮ ಜಾಗೃತಿಯ ಬೀಡು, ಕವಿ ಕಾವ್ಯ ಸಾಗರ ವಿಹಾರಿ, ಜ್ಞಾನ ವಿಜ್ಞಾನಗಳ ಧಾರಾನಗರಿ ಎಂದು ಅಭಿಮಾನದ ಅಚ್ಚೊತ್ತಿ ವಿಶ್ವ ಭಾರತಿಗೆ ಕನ್ನಡ ದಾರತಿ ಬೆಳಗಿಸಿದ್ದಾರೆ ಕವಿ ಚನ್ನವೀರ ಕಣವಿ. ಅರಿವೇ ಗುರುವಾಗಿ, ನುಡಿ ಜ್ಯೋತಿರ್ಲಿಂಗವಾಗಿ ಮಂಗಲ ಜಯಭೇರಿ ಮೊಳಗಿಸಿದ್ದಾರೆ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಚ್ಚಡಿಕೋಟೆ ತಾಲೂಕಿನ ಕೆ ಬೆಳ್ತೂರು ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ವಿನಯ್ ಬಿ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಯಜಡೆಕೋಟೆ ತಾಲೂಕಿನ ಕೆಬೆಳತೂರು ಗ್ರಾಮದಲ್ಲಿರುವ ಅತ್ಯಂತ ಪ್ರಾಚೀನ ಶಾಸನವಾಗಿರುವ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಕೆಬೆಳತೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀಯುತ ವಿನಯ್ ಬಿಎಸ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಪುರಾತನವಾಗಿರುವಂತಹ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಗೂ ಕೂಡ ನಮಸ್ತೆ. ಎಲ್ಲ ಕೇಳುಗರಿಗೂ ಕೂಡ ನಮಸ್ಕಾರ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಬಿ ಎಸ್ ವಿನಯ್ ಅಂತ ಹೇಳಿ, ಮೂಲತಃ ಇಲ್ಲೇ ಕೆಬೆಳತೂರವನು. ಮತ್ತು ಹುಟ್ಟಿ ಬೆಳೆದಿದ್ದೆಲ್ಲ ಮೇಲ್ಕೋಟೆನಲ್ಲಿ, ಮತ್ತು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೂ ಕೂಡ ಕಾಲೇಜಿನಲ್ಲಿ ಶ್ರೀಕಾಂತ ಪಿ ಯು ಕಾಲೇಜಿನಲ್ಲಿ, ಮತ್ತು ಹಾಗೆ ಸಂಸ್ಕೃತ ಪಾಠಶಾಲೆಯಲ್ಲಿ, ಮತ್ತು ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಕೂಡ ಸಂಸ್ಕೃತ ಉಪನ್ಯಾಸಕನಾಗಿ ಕೆಲವು ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಇಲ್ಲಿವಾಗ ಭಗವಂತನ ಸೇವೆಗಾಗಿ ನಮ್ಮ ಪೂರ್ವಿಕರ ಆರಾಧನೆ ಮಾಡ್ತಾ ಇರತಕ್ಕಂತಹ ದೇವಸ್ಥಾನ, ಹಾಗೂ ಭಗವಂತನ ಸೇವೆಗಾಗಿ ಈ ಗ್ರಾಮದಲ್ಲಿ ಬಂದು ಭಗವಂತನ ಆರಾಧನೆ ಮಾಡ್ತಾ ಇದ್ದೇನೆ.
0: ಸರ್, ಈ ಒಂದು ದೇಕಬ್ಬೆ ಶಾಸನ, ಈ ಹೆಸರು ಕೇಳಿದ ಕೂಡಲೇ ಇದೊಂದು ಸ್ತ್ರೀ ಪರಂಪರೆಯ ಶಾಸನ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಶಾಸನದ ಒಂದು ಐತಿಹಾಸಿಕ ಹಿನ್ನೆಲೆ ಏನು, ಇದು ಯಾವ ಕಾಲಕ್ಕೆ ಸೇರಿದ್ದು ಮತ್ತು ಇದನ್ನು ಸ್ಥಾಪಿಸಿದ್ದು ಏಕೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುವವರಿಗೆ ತಿಳಿಸ್ಕೊಡೋದಾದರೆ.
1: ಇದು 11ನೇ ಶತಮಾನ, ಅಂದರೆ ಶಾಸನದಲ್ಲಿ ಉಲ್ಲೇಖ 1056ನೇ ಇಸವಿ ರಾಜೇಂದ್ರ ಚೋಳನ ಒಂದು ಆಡಳಿತ ಕಾಲದ ಅವಧಿನಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನ್ನೋದು ಇದರಲ್ಲಿ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಏನಾಗಿದೆ ಅದರಲ್ಲಿ ಉಲ್ಲೇಖ ಇದೆ. ಮೊದಲನೇದಾಗಿ ಇದನ್ನು ಸ್ಥಾಪನೆ ಮಾಡಿದ ಯಾರಪ್ಪ ಅಂದರೆ ದೇಕಬ್ಬೆಯ ತಂದೆನೇ ಇದನ್ನು ಸ್ಥಾಪನೆ ಮಾಡಿದ್ದು, ಆತ ರವಿಗ ಅಂತ ಹೇಳಿ. ಆತ ನುಗುನಾಡಿನ ಅರಸ, ತನ್ನ ಮಗಳು ಅನುಗಮನ ಮಾಡಿದ್ದಕ್ಕಾಗಿ ಅವನು ಈ ಒಂದು ಅವನ ಮಗಳೇ ದೇಕಬ್ಬೆ, ಅವನು ಮತ್ತು ಪೊನ್ನಕ್ಕ ಇವರಿಬ್ಬರು ದಂಪತಿಯ ಮಗಳೇ ದೇಕಬ್ಬೆ. ಅವಳು ಅನುಗಮನ ಮಾಡಿದ್ದರಿಂದ ಅವಳ ನೆನಪಿಗಾಗಿ ರವಿಗ ಇಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿದ್ದಾನೆ.
0: ಸರ್, ಈ ಒಂದು ಶಾಸನ ಈಗ ಯಾವ ಶತಮಾನ?

0: ಒಂದು ಕನ್ನಡ ಲಿಪಿ ಮತ್ತು ಭಾಷೆಯನ್ನು ಹೊಂದಿದೆ ಎಂದು ಈಗ ವಿದ್ವಾಂಸರು ಪ್ರಸ್ತುತ ಗುರುತಿಸಿದ್ದಾರೆ. ಜೊತೆಗೆ ಈ ಒಂದು ಶಾಸನದ ಪಾಠ ಏನನ್ನ ಮುಖ್ಯವಾಗಿ ವಿವರಿಸುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ,
1: 11ನೇ ಶತಮಾನ ಕನ್ನಡದಲ್ಲೇ ಇದೆ, ಸ್ವಲ್ಪ ಹಳಗನ್ನಡ ಮಿಶ್ರಿತವಾಗಿರತಕ್ಕಂತಹ ಒಂದು ಕನ್ನಡದಲ್ಲೇ ಇದೆ. ಇದನ್ನ 1890 ಡಿ ಎಲ್ ರೈಸ್ ಅವರು ಮೊದಲಿಗೆ ಬೆಳಕಿಗೆ ತಂದರು. ಹಾಗಾಗಿ ಈ ಒಂದು ಇದಾಗುತ್ತೆ. ಒಟ್ಟು ಒಂದು 5 ಇದರಲ್ಲಿ ಇದೆ ಈ ಒಂದು ಕಲ್ಲಿನಲ್ಲಿ. ಅದು ಚಿತ್ರಣಗಳಿದೆ, ಚಿತ್ರಣಗಳಾದ ಮೇಲೆ ಅದರಲ್ಲಿ ಈ ಒಂದು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾತಕ್ಕಾಗಿ ಇದಾಯಿತು ಅನ್ನತಕ್ಕಂಥದ್ದನ್ನು, ಒಂದು ಉದ್ದೇಶ ಏನು ಅನ್ನತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ.
0: ಸರ್, ಹಲವು ವರ್ಷಗಳ ಕಾಲ ಈ ಒಂದು ಶಾಸನ ಮಣ್ಣಿನಲ್ಲಿ ಅಥವಾ ಮುಳುಗಿದ ಒಂದು ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಈ ಶಾಸನವನ್ನು ಪುನಃ ಗುರುತಿಸಿ ಮತ್ತೆ ನಿಲ್ಲಿಸುವಲ್ಲಿ ಗ್ರಾಮಸ್ಥರು ಮತ್ತು ವಿದ್ವಾಂಸರ ಪಾತ್ರ ಹೇಗಿತ್ತು, ಈ ಒಂದು ಇಡೀ ಪ್ರಕ್ರಿಯೆಯನ್ನು ತಿಳಿಸೋದಾದರೆ,
1: ಸ್ಥಳೀಯವಾಗಿ ಹೇಳಬೇಕಾದ್ರೆ ಬಿನಕಲ್ಲಮ್ಮನ ದೇವಸ್ಥಾನದ ಹತ್ತಿರ ಇದೆ ಅಂತ ಹೇಳಿಬಿಟ್ಟು ಎಲ್ಲರೂ ಇದನ್ನು ಗುರುತಿಸ್ತಾರೆ. ವಾಸ್ತವವಾಗಿ ಈ ಒಂದು ಶಾಸನವನ್ನು ಇರತಕ್ಕಂಥ ಜಾಗದಲ್ಲಿ ಆಕೆಗೆ ಯಾವುದೇ ಒಂದು ಪರ್ವಗಳನ್ನು ಆಚರಣೆಯನ್ನು ಇವತ್ತಿನ ಒಂದು ಸನ್ನಿವೇಶದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಿಲ್ಲ. ಹಾಗಾಗಿ ಬೇರೆ ಎಲ್ಲ ಆಚರಣೆಗಳು ಮಾಡೋದು ಎಷ್ಟೋ ಇದಾಗೋಗಿದೆ. ಯಾಕೆಂದರೆ ಕೆಲವು ಆಕೆಯ ಒಂದು ಸಮಾಧಿಯೇ ಆಗಿದ್ದರೆ ಅಲ್ಲಿ ಒಂದು ಪ್ರಾಯಶಃ ಒಂದು ಆಚರಣೆ ಇರ್ತಿತ್ತೇನೋ. ಹಾಗಾಗಿ ಇಲ್ಲಿ ಕೆಲವು ಒಂದು ಸ್ಥಾನಗಳು ಒಂದು ಗುರುತುವಿಕೆ ಎಲ್ಲಿ ಇದಾದ್ಲು ಅನ್ನತಕ್ಕಂಥದ್ದನ್ನು ನಮಗಿನ್ನೂ ಕೂಡ ಅಲ್ಲಿ ಒಂದು ಅಸ್ಪಷ್ಟವಾಗಿದೆ. ಮೊದಲನೇದಾಗಿ ಶಾಸನದಲ್ಲೇ ಉಲ್ಲೇಖವಾಗಿರತಕ್ಕಂಥ ರವಿಗ, ಯಾರು ಶಾಸನ ನಿರ್ಮಾತರು ಆತ ರವಿಗ ಅಂತ ಹೇಳಿಬಿಟ್ಟು ಆತ ನುಗುನಾಡ ಅರಸ ಅಂತ ಹೇಳ್ತಾರೆ. ಹಾಗಾಗಿ ನುಗುನಾಡು ಅನ್ನತಕ್ಕಂಥದ್ದನ್ನು ಯಾವ ರೀತಿ, ಅದನ್ನು ಸೀಮೆ ಏನು ಅನ್ನತಕ್ಕಂಥದ್ದು ನಮಗೆ ಅಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅನ್ನತಕ್ಕಂಥದ್ದನ್ನು ನಮಗೆ ನಾವು ಕಲ್ಪನೆ ಮಾಡ್ಕೊಳ್ಳೋದು ಸ್ವಲ್ಪ ಊಹಿಂದ ಹೇಳ್ಬೋದು ಅಷ್ಟೇ. ಇದಕ್ಕೆ ಸಮೀಪವಾಗಿ ಇಲ್ಲಿ ನೆಟ್ಟಿರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಸ್ವಲ್ಪ ಅನತಿ ದೂರದಲ್ಲೇ ನುಗು ನದಿ ಹರಿಯುತ್ತೆ. ನುಗು ನದಿ ಕಪಿಲಾ ನದಿಗೆ ಸಂಗಮವಾಗುತ್ತೆ ಹುಳ್ಳಳ್ಳಿ ಹತ್ತಿರ ಈ ಕಡೆ, ಇದರಿಂದ ಹಂಪಾಪುರದ ಹತ್ತಿರ ಹೊಂಬರಗಳಿಂದ ಮುಂದಕ್ಕೆ ಹೋದಾಗ. ಹಾಗಾಗಿ ಅನತಿ ದೂರ ಅಂದರೆ ಏನು, ಒಂದು 12 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಈ ನುಗು ಅನ್ನತಕ್ಕಂಥದ್ದು ಆ ಕಡೆ ಬೀರ್ವಾಳ್ ಕಡೆಯಿಂದ ಹರ್ಕೊಂಡು ಬಂದು ಮುಳ್ಳೂರು ಕಡೆಯಿಂದ ಬಂದು ಇಲ್ಲಿ ಬಂದು ಕಪಿಲಾ ನದಿಗೆ ಸಂಗಮ ಆಗುತ್ತೆ. ಕಬಿನಿರುತ್ತೆ ಸಂಗಮ ಆಗಿರೋದ್ರಿಂದ ಸಂಗಮ ಸ್ಥಾನದ ನುಗುನಾಡು ಈ ಒಂದು ಅದು ಹರಿಯುವಂಥ ಒಂದು ಆಸ್ಪಾಸಿನಲ್ಲಿ, ಆ ನುಗು ನದಿ ಹರಿಯತಕ್ಕಂಥ ಒಂದು ಆಸ್ಪಾಸಿನಲ್ಲಿ ನುಗು ನಾಡು ಅಂತ ಹೇಳ್ಬೋದು ಅಂತ ಹೇಳ್ಬೋದಾಗ. ನಾಡು ಅಂದರೆ ಒಂದು ಸಣ್ಣ ಒಂದು ತೊರೆಯಲ್ಲಿ ಇರತಕ್ಕಂಥ ಒಂದು ನದಿಗಳು ಇನ್ನೊಂದು ನದಿಗಳು ಇರತಕ್ಕಂತಹ ಒಂದು ಸ್ಥಾನ ಅಂತ ಹೇಳ್ಬೋದಾಗಿದೆ. ಹಾಗೆ ನುಗುನಾಡ ಅರಸ ರವಿಗ ಅಂತ ಹೇಳಿ, ಈ ರವಿಗ ಅನ್ನತಕ್ಕಂಥವನು ಅವನ ಬಗ್ಗೆ ಈ ವಿದೇಕಬ್ಬೆ ಶಾಸನದಲ್ಲೇ ಬಹಳ ಅವನಿಗೆ ಈ ಶಾಸನ ಅವನ ಕೆತ್ತದಂತಹ ಶಿಲ್ಪಿಗಳು ಅದನ್ನು ಅವನ ಬಹಳ ಚೆನ್ನಾಗಿ ಹೊಗಳಿದ್ದಾರೆ. ಆತ ಬಹಳ ಒಂದು ವಿದ್ಯಾವಂತ, ಗುಣವಂತ, ತುಂಬ ದಾನಶೀಲ, ವೀರ ಕೂಡ. ಹೀಗೆ ಅವನನ್ನು ರಾಮನ ಹಾಗೆ ಅವನಿರತಕ್ಕಂತಹ ಒಳ್ಳೆಯ ಸದ್ಗುಣಗಳ ಸಂಪನ್ನನಾಗಿದ್ದ, ಹೊರಗೈದಾನಿಯಾಗಿದ್ದ ಅಂತೆಲ್ಲ ಅವನಿಗೆ ಬಹಳ ಚೆನ್ನಾಗಿ ಆ ಶಾಸನದಲ್ಲಿ ಹೇಳಿರೋದ್ರಿಂದ ಅದನ್ನು ಹೇಳ್ತಾರೆ. ಹಾಗಾಗಿ ನುಗುನಾಡಿನ ನಮಗೆ ಒಂದು ಆ ಒಟ್ಟು ಏನು ಆಯಕಟ್ಟು ಎಷ್ಟಿದೆ ಆ ಒಂದು ನಮಗೆ ಅದು ನಮಗೆ ಗುರುತಿಸೋದು ಕಷ್ಟ. ಎರಡನೇದಾಗಿ ಏನಾಗಿದೆ, ಅವನ ಮಗಳಾಗಿರತಕ್ಕಂತಹ ದೇಕಬ್ಬೆಯನ್ನು ವಿವಾಹ ಮಾಡಿಕೊಟ್ಟಿದ್ದು ಇದೇ ನವಿಲುನಾಡುಗೆ ಅಂತ ಹೇಳ್ತಾರೆ. ಆ ನವಿಲುನಾಡು ಅಂದರೆ ಯಾವುದು ಅದು ಕೂಡ ನಮಗೆ ಅಸ್ಪಷ್ಟವಾಗಿದೆ. ಯಾಕೆಂದರೆ ನಮ್ಮ ಚರಿತ್ರೆಯನ್ನು ನಾವು ನೋಡಕ್ಕೆ ಹೋದಾಗ ತುಂಬ ಪ್ರಸಿದ್ಧವಾಗಿರತಕ್ಕಂತಹ ಇತಿಹಾಸದಲ್ಲಿ ಒಂದು ದೊಡ್ಡ ಯುದ್ಧಗಳನ್ನು ಮಾಡಿದೋ, ಸಾಮ್ರಾಜ್ಯ ವಿಸ್ತರಣೆ ಮಾಡಿರತಕ್ಕಂತಹ ರಾಜರುಗಳ ಬಗ್ಗೆ, ಅವರು ಸಾಮ್ರಾಜ್ಯ ವಿಸ್ತಾರವಾಗಿ ಅದು ರಾಜ್ಯಗಳ ತನಕ ಅದು ಒಂದು 100 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅವರು ಸಾಮ್ರಾಜ್ಯ ವಿಸ್ತರಿಸಿದ್ದೆ, ಅದರಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ, ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಸಣ್ಣ ಸಣ್ಣ ಸಂಸ್ಥಾನಗಳಲ್ಲಿರತಕ್ಕಂತಹ ಅರಸರ ಬಗ್ಗೆ ಹೆಚ್ಚು ಮಾಹಿತಿಗಳು ಇರಲ್ಲ. ಯಾಕೆಂದರೆ ಅದು ಕೆಲವು ಜನಗಳೇ ಇದಾಗಿರ್ತಾರೆ, ವಲಸೆ ಬಂದಿರ್ತಾರೆ, ಇನ್ನು ಕೆಲವರು ಕಾರಣಾಂತರದಿಂದ ಹೋಗಿರ್ತಾರೆ, ಇಲ್ಲ ಕೆಲವರು ಈ ಮೂಲೋತ್ಪಾಟನೆಯೇ ಆಗಿರುತ್ತೆ. ಹಾಗಾಗಿ ಏನು ಅಂತ ಹೇಳಲಿಕ್ಕೆ ಬರೋಲ್ಲ. ಹಾಗಾಗಿ ಈ ನವಿಲುನಾಡು ಮತ್ತು ನುಗುನಾಡು ಎರಡು ಯಾವುದು ಅಂತ ಹೇಳಲಿಕ್ಕೆ ನಮಗೆ ಒಂದು ಅಸ್ಪಷ್ಟವಾಗಿದ್ದರಿಂದ ಈ ಒಂದು ಶಾಸನದಲ್ಲಿ ಏನು ಹೇಳ್ತಾರೆ, ದೇಕಬ್ಬೆನ ಈ ನವಿಲುನಾಡಿನ ಕುರುವಂದ ವಂಶದ ಇವನ ಏಚನಿಗೆ ವಿವಾಹ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಏಚ ಆತನು ಕೂಡ ವೀರನೇ, ದಾಯಾದಿಗಳ ಜೊತೆಗೆ

ಅವರ ಒಂದು ಕಾಳಗದಲ್ಲಿ ಒಬ್ಬ ದಾಯಾದಿಯನ್ನು ಆತ ಕೊಲ್ಲುತ್ತಾನೆ ಯುದ್ಧದಲ್ಲಿ ಅಂತ ಹೇಳಿ ಅದನ್ನು ಒಂದು ಅಪರಾಧ ಅಂತ ತಲಕಾಡನ ಚೋಳರಲ್ಲಿ ನಿರ್ಧರಿಸಿ ಅವನನ್ನು ಕರೆಸ್ಕೊಂಡು ಅವನಿಗೆ ಒಂದು ಮರಣದಂಡನೆಯನ್ನು ವಿಧಿಸ್ತಾರೆ. ಇದು ದೇಕಬ್ಬೆ ಅವಳಿಗೆ ವಿಚಾರ ಗೊತ್ತಾಗುತ್ತೆ, ಮರಣದಂಡನೆ ವಿಧಿಸಿದ್ದಾರೆ ಎಂದು ಗೊತ್ತಾಯಿತು. ಮರಣದಂಡನೆ ಆದ ಮೇಲೆ ಅವನು ಅವನ್ನ ಸಾಯಿಸ್ತಾರೆ ಅಂತ ಹೇಳ್ಬಿಟ್ಟು ವಿಚಾರಕ್ಕಾಗಿ ಹೇಳ್ತಾರೆ. ಇದು ಶಾಸನಾಧಾರಿತವಾಗಿ ಹೇಳಿರತಕ್ಕಂತಹ ಒಂದು ದಾಖಲೆ, ಶಾಸನದಲ್ಲಿ ಹೇಳಿರತಕ್ಕಂಥದ್ದು. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಗ್ರಾಮಸ್ಥರು ಹೇಳಿರತಕ್ಕಂಥದ್ದು ಕೆಲವು, ಇದು ಜನಶ್ರುತಿಯಾಗಿ ಬಂದಿರುವಂಥದ್ರಲ್ಲಿ, ಆ ದಾಯಾದಿಗಳಂತಕ್ಕಂಥವನು ಈ ಮುಡಿಗುಂಡ ಚೋಳ ಯಾರಿದ್ದಾನೆ, ಅವನ ಮಗನೇ ಒಬ್ಬ ದಾಯಾದಿ ಅಂತ ಹೇಳ್ತಾರೆ. ಸ್ವಯಂ ಆತನ ಮುಡಿಗುಂಡ ಚೋಳದ ಮಗನನ್ನೇ ಈತ ಆ ಒಂದು ಮಲ್ಲಯುದ್ಧದಲ್ಲಿ ಅವನನ್ನು ಸೋಲಿಸಿ ಇದು ಮಾಡಿ ಅವನ ಕಾರಣ ತೆರೆದು ಯಾವುದೋ ಪೆಟ್ಟಲ್ಲಿ ಇದಾದಾಗ ಅವನು ಸತ್ತೋಗಿರ್ತಾನೆ. ಹಾಗಾಗಿ ರಾಜಕುಮಾರನನ್ನೇ ಅವನು ಕೊಂದ ಅಂತ ಹೇಳಿಬಿಟ್ಟು ಅವನಿಗೆ ಮರಣದಂಡನೆ ವಿಧಿಸ್ತರು ಅಂತ ಹೇಳ್ತಾರೆ. ಏನೇ ಇರಲಿ, ಒಟ್ಟಲ್ಲಿ ಅವರ ದಾಯಾದಿ ಕಲಹದಲ್ಲಿ ಅವನಿಗೆ ಅವನು ಮಾಡಿದ್ದು ಅವರ ಒಬ್ಬ ದಾಯಾದಿನ ಕೊಂದ ಅಂತ ಹೇಳಿ ಅವನಿಗೆ ಮರಣದಂಡನೆ ವಿಧಿಸಿ ಅದರಿಂದ ಆಕೆ ಕೇಳಿದ ತಕ್ಷಣವೇ ಅವಳು ಒಂದು ಕೊಂಡವನ್ನು ನಿರ್ಮಾಣ ಮಾಡಿ ಕೊಂಡದೊಳಗಡೆ ಅವಳು ಪ್ರಾಣಾರ್ಪಣೆಯನ್ನು ಮಾಡ್ತಾಳೆ. ಆವತ್ತು ಅವನ ಶರೀರವನ್ನು ಅದರ ಜೊತೆ ಅನುಗಮನ ಮಾಡಬೇಕಾದ್ರೆ, ಆ ಒಂದು ಕೊಂಡದಲ್ಲಿ ಅಗ್ನಿಗೆ ಹಾರಬೇಕಾದ್ರೆ, ಬೆಂಕಿಗೆ ಹಾರಬೇಕಾದ್ರೆ ಅವಳು ಸಾಕು ಅವ್ರಿಗೆಲ್ಲ ತಡೀತಾರೆ. ಅವಾಗ ಯಾಕೆ ಇದು ಬೇಡ ಅಂತೆಲ್ಲ ಎಲ್ಲ ಹೆತ್ತವರು ಸ್ನೇಹಿತರು ಎಲ್ಲ ಬಂಧುಗಳು ಎಲ್ಲ ಕೇಳಿಕೊಂಡರು ಕೂಡ ಅವಳು ಅದನ್ನು ತಿರಸ್ಕರಿಸ್ತಾಳೆ. ಅದನ್ನು ಶಾಸನದಲ್ಲೇ ಹೇಳಿದಾಗ ಹೇಳ್ತಾರೆ, ಕಲಿಕಾಲ ವೇಳೆ ನೆನೆಸಿದ ಕಲಿಚಾಗಿಯಂ ಇರದು ಕೊಂದರಂ ಎಂಬುದು ಲಲಿತಾಂಗಿ ಕೇಳ್ದು ರವಿಗನ ಕುಲದೀಪಕಿ ಸಾಯಲೆಂದು ಕೊಂಡಕ್ಕೆ ನೆಗಳ್ದಳ್ ಅಂತಾನೆ ಶಾಸನದಲ್ಲಿ ಹೇಳ್ತಾರೆ. ಕಲಿಕಾಲ ವೇಳೆ ನೆನೆಸಿದ ಅಂತ ಹೇಳಿದಾಗ ಆ ಒಂದು ಕಲಿ ಪುರುಷನಿಗೆ ಒಂದು ಯಮನಂತ ಸುದರ್ಶನಾಗಿರತಕ್ಕಂತಹ ಮಹಾವೀರನಾಗಿರತಕ್ಕಂತಹ ಕಲಿಚಾಗಿಯಂ ಒಳ್ಳೆಯ ಪರಾಕ್ರಮಿ ಆಗಿರತಕ್ಕಂತಹ ಏಚನನ್ನು ಇರಿದು ಕೊಂದರಂ ಅವನನ್ನು ಆ ಒಂದು ಇರಿದು ಕೊಂದರಂ ಅಂದರೆ ಅವನನ್ನು ಒಂದು ಕತ್ತಿನಲ್ಲೋ ಕಠಾರಿನಲ್ಲೋ ಅವನಿಗೆ ಹೊಟ್ಟೆಗೆ ಚುಚ್ಚುತ್ತಾರೆ. ಇರಿದು ಕೊಂದರಂ ಎಂಬುದಂ ಲಲಿತಾಂಗಿ ಕೇಳ್ದು, ಲಲಿತಾಂಗಿ ಅಂದರೆ ಬಹಳ ಅವಳು ಸ್ಫುರದ್ರೂಪಿಯಾಗಿರ್ತಾಳೆ. ರವಿಗನ ಕುಲದೀಪಕಿ, ಇಲ್ಲಿ ಕುಲದೀಪಕಿ ಅಂತ ಹೇಳಿದ್ರಿಂದಾಗ ಅವಳು ಅನುಗಮನ ಮಾಡಿ ಅವಳು ಅಂತಹ ದೊಡ್ಡ ನಿರ್ಧಾರ ತಗೊಂಡದ್ರಿಂದ ಅವಳಿಗೆ ಬೇಕಬ್ಬೆಗೆ ಕುಲದೀಪಕಿ ಸಾಯಲೆಂದು ಅಂದರೆ ಅವಳು ಪ್ರಾಣಾರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ಶರೀರ ತ್ಯಾಗ ಮಾಡೋಕ್ಕಾಗಿ ಕೊಂಡಕ್ಕೆ ನೆಗಳ್ದಳ್ ಒಂದು ಕಟ್ಟಿಗೆಯನ್ನು ಜೋಡಿಸಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಆ ಇದರೊಳಗೆ ಅಗ್ನಿ ಪ್ರವೇಶವನ್ನು ಮಾಡಿದಳು ಅನ್ನತಕ್ಕಂಥದ್ದು ಶಾಸನದಲ್ಲೇ ಲಿಖಿತವಾಗಿದೆ. ಇದೊಂಥರ ಏನಾಗಿದೆ ಅಂದರೆ ಕಾವ್ಯಮಯವಾಗಿರತಕ್ಕಂತಹ ಒಂದು ಶಾಸನ ಇದು. ಹೀಗಾಗಿ ಅವಳು ಕೊಂಡ ಪ್ರವೇಶ ಮಾಡಿದ್ದ ಜಾಗ ಎಲ್ಲಿ ಅನ್ನತಕ್ಕಂಥದ್ದು ಅದನ್ನು ಇದು ಮಾಡಲಿಲ್ಲ. ಆದರೆ ಪ್ರಾಯ ಈ ಒಂದು ಮಗಳು ಇದು ಮಾಡಿರ್ತಕ್ಕಂಥ ಕೆಲವರು ಏನು ಹೇಳ್ತಾರೆ ಅಂದರೆ ಅವಳು ಅಲ್ಲಿರಲಿಲ್ಲ, ನವಿಲ್ನಾಡಲ್ಲಿ ಇರಲಿಲ್ಲ, ನುಗುನಾಡಿನಲ್ಲೇ ಅವಳು ಮಾಡಲು ಇದನ್ನು ಹೇಳ್ತಾಳೆ ಸಹಗಮನ ಮಾಡಿದ್ರೆ. ಆದರೆ ಆ ಜಾಗ ಇದು ಅಂತ ಇಲ್ಲಿ ನಿರ್ದೇಶನ ಹೇಳಿಲ್ಲ. ಆದರೆ ಅವನ ಮಗಳ ನೆನಪಿಗಾಗಿ ಏನು ಮಾಡಿದ್ದಾನೆ ಇಲ್ಲಿ ಆ ರವಿಗ ಆ ಶಾಸನ ನೆನೆಸಿದ್ದಾನೆ. ಪ್ರಾಯ ಏನಾರು ಅದೇ ಜಾಗದಲ್ಲಿ ಏನಾರು ದೇಹತ್ಯಾಗ ಮಾಡಿದ್ದೇ ಆಗಿದ್ದೇ ಆಗಿದ್ದಲ್ಲಿ ಆಗ ಅಲ್ಲಿ ಒಂದು ಆಕೆ ಒಂದು ಪರ್ವಗಳು ಮತ್ತೊಂದು ಆ ಒಂದು ಆಚರಣೆಗಳು ನಡೀತಾ ಇದ್ದು ಅಂತ ಹೇಳಿಬಿಟ್ಟು ಒಂದು ನಮಗೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಆಕೆಯ ಬಗ್ಗೆ ಒಂದು ವರ್ಷಕ್ಕೊಂದು ಸಾರಿ ಆಕೆಯ ನೆನಪುಗಳಾಗಿ ಯಾವುದೇ ಒಂದು ಆಚರಣೆಗಳು ಯಾವುದೂ ಮಾಡದಿರೋದ್ರಿಂದ ಪ್ರಾಯಶಃ ಈ ಊರಿನಲ್ಲಿ ಅವಳು ತ್ಯಾಗ ಮಾಡಿಲ್ಲ, ಬದಲಾಗಿ ಈ ಸ್ಥಳದಲ್ಲಿ ಅವಳಿಗೆ ಅವಳ ನೆನಪಿಗಾಗಿ ಮಾಡಿದ್ದಾನೆ. ಅಂದರೆ ಪ್ರಾಯಶಃ ಇದು ರವಿಗ ಒಂದು ಆಳದಂತಹ ಒಂದು ಸೀಮೆನೆಲ್ಲ ಒಳಪಟ್ಟಿರಬೇಕು ಅಂತ ಆಗುತ್ತೆ. ಯಾಕೆಂದರೆ ಅವನೇ ಮಾಡಿರೋದ್ರಿಂದ, ಇಲ್ಲಾಂದರೆ ಏಚ ಅವನಿರೋ ನವಿಲ್ನಾಡಲ್ಲೆಲ್ಲ ಆಗಿದ್ದರೆ ರವಿಗ ಅಲ್ಲಿ ನಡೆಸೋಕ್ಕೆ ಸಾಧ್ಯ ಇರ್ತಿರಲಿಲ್ಲ, ಹಾಗಾಗಿ ಇರಬಹುದು ಅಂತ ಹೇಳಿ ಇದು ಊಹೆಯಿಂದ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಪಾರಂಪರಿಕವಾಗಿ ಅಲ್ಲಿ ಮಾಡ್ತಾ ಇಲ್ಲ. ಎರಡನೇದಾಗಿ ಭಿನಕಲ್ಲಮ್ಮ ಅಂತ ಹೇಳಬೇಕಾದ್ರೇ ಆ ಶಾಸನದಲ್ಲಿ ಒಂದು ಭಾಗ ಸ್ವಲ್ಪ ಮೇಲ್ಭಾಗದಲ್ಲಿ ಹೀಗೆ ಸ್ವಲ್ಪ ಮುರಿದಿದೆ, ಭಿನ್ನವಾದ ಕಲ್ಲು ಅಂತ ಹೇಳ್ತಾರೆ. ಭಿನ್ನವಾದ ಕಲ್ಲು ಅಂತ ಇರೋದ್ರಿಂದ ಕಲ್ಲು ಸ್ವಲ್ಪ ಭಿನ್ನವಾಗಿರೋದ್ರಿಂದ ಅದು ಭಿನ್ನಕಲ್ಲು ಅದು ಭಿನ್ನಕಲ್ಲಮ್ಮ ಅಂತ ಜನಜನತ್ವ ಬಂದಿದೆ. ಯಾಕೆಂದರೆ ಅಲ್ಲಿ ಒಂದು ಆ ಶಾಸನದಲ್ಲಿ ಚಿತ್ರಿತವಾಗಿರತಕ್ಕಂಥವಳು ಒಬ್ಬಳು ಸ್ತ್ರೀ, ಆದ್ದರಿಂದ ಆ ಸ್ತ್ರೀ ಯಾರು ಪ್ರಾಯಶಃ ದೇವತಾ ಸ್ವರೂಪ ಕಾಂಡಿದ್ದರಿಂದ ಇದನ್ನು ಹಾಗೆ ಭಾವಿಸ್ತಾರೆ ಭಿನಕಲ್ಲಮ್ಮ ಅಂತ ಆಕೆಗೆ ಹೇಳ್ತಾರೆ. ಭಿನಕಲ್ಲಮ್ಮನ ದೇವಸ್ಥಾನ ಹತ್ರನೇ ಇದೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದೂ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಬಾಣೇಶ್ವರನ ದೇವಸ್ಥಾನ ಇದೆ, ಈ ಕಡೆ ಮಲ್ಲೇ ದೇವರ ದೇವಸ್ಥಾನ ಇದೆ, ಅದು ಬಿಟ್ಟರೆ ಭಿನಕಲ್ಲಮ್ಮ ಅಂತಕ್ಕಂಥದ್ದು ಯಾವುದು ಅಲ್ಲಿಗೆ ಒಂದು
ಇವರೇನೋ ಒಂದು ಸ್ವಲ್ಪ ಚಕ್ಕೂರವ್ರು ಏನೋ ಹೋಗ್ತಾರೆ ಅಂತ

0: ಹೇಳ್ತಾರಷ್ಟೇನೆ ಆ ಒಂದು ಇದರಲ್ಲಿ ಏನು ಯಾವಾಗ ಅಂತ ನಿರ್ದಿಷ್ಟವಾದ ನನಗೆ ಮಾಹಿತಿ. ನನಗೆ
1: ಇದನ್ನು ಮೊದಲು ಬೆಳಕು ತಂದ್ರೆ 1890 ಡಿ ಎಲ್ ರೈಸ್ ಅವರು ತೆಗೆದಿದ್ದಾರೆ.
0: ಹೌದು ಹೌದು ಹೌದು, ಅದು ಬಂದ್ಮೇಲೆ ತಾನೆ ನಮಗೆ ಗೆಜೆಟ್ ಅಲ್ಲಿ ಇದಾಗಿದ್ದು. ನಮಗೆ ಎಪಿಗ್ರಫಿ ಆಫ್ ಕರ್ನಾಟಕ ದಾಖಲೆ ಬಂದಿದ್ದೇನೆ, ಶಾಸನ ಓದಿ ಇದು ಮಾಡಿದ್ದೇನೆ. ಆವಾಗ ರೈಸ್ ಅವರು 1890 ಇದಾದಾಗ ಅದನ್ನು ಮಾಡಿದಾಗ.
2: ಸರ್, ಈ ಒಂದು ಶಾಸನದ ಒಂದು ಶಿಲ್ಪದ ವಿನ್ಯಾಸ ಆಗಿರ್ಬೋದು, ಕೆತ್ತನೆಯ ಬಗ್ಗೆ ಹೇಳೋದಾದ್ರೆ, ಶಾಸನದ ಒಂದು ಮೇಲ್ಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿರುವಂತಹ ಚಿತ್ರಗಳು ದೇಕಬ್ಬೆಯ ಯಾವ ಒಂದು ಪ್ರಮುಖ ಕಥೆಗಳನ್ನ ಅಥವಾ ಒಂದು ಪರಂಪರೆಯನ್ನ ಸೂಚಿಸುತ್ತೆ? ಆ ದಿನಗಳಲ್ಲಿ ನಡೆದಂತಹ ಒಂದಷ್ಟು ಸನ್ನಿವೇಶಗಳಾಗಿರ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ
0: ನೋಡಿ, ಮೊದಲು ಕೆಳಭಾಗದಲ್ಲಿ ಆಕೆನ ಪಲ್ಲಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಒಂದು ಚಿತ್ರಣ ಇದೆ ಕೆಳಭಾಗದಲ್ಲಿ, ತಳಭಾಗದಲ್ಲಿ. ಇದು ಮೊದಲನೇ ಹಂತ. ಎರಡನೇ ಭಾಗದಲ್ಲಿ ಅವಳು ಸಾಕಷ್ಟು ಗೋದಾನ ಮಾಡಿದ್ದು, ವಸ್ತ್ರದಾನ ಮಾಡಿದ್ದು, ಮತ್ತು ಧನ ಕನಕಗಳನ್ನು ದಾನ ಮಾಡಿರ್ತಕ್ಕಂಥದ್ದು, ಸ್ವರ್ಣಾಭರಣಗಳನ್ನು ಧ್ಯಾನ ಮಾಡತಕ್ಕಂಥದ್ದು, ಇದನ್ನೆಲ್ಲ ಚಿತ್ರಣ ಕೊಟ್ಟು ಆಮೇಲೆ ಅವಳು ಅಗ್ನಿಯಲ್ಲಿ, ಪಕ್ಕದಲ್ಲೇ ಒಂದು ಅಗ್ನಿಕುಂಡ ಥರ ಇದಿರುತ್ತೆ, ಅದರೊಳಗಡೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಎರಡನೇ ಒಂದು ಹಂತದಲ್ಲಿ ಬರುತ್ತೆ. ಮೂರನೇ ಹಂತದಲ್ಲಿ ಅವಳು ಅಗ್ನಿ ಪ್ರವೇಶ ಮಾಡಿದಂತಹ ಆಕೆಯನ್ನು ಅಪ್ಸರಿಯರು ಅವಳನ್ನು ಬರಮಾಡಿಕೊಂಡು ಎದುರುಗೊಂಡು ಅವಳನ್ನಗೆ ಸ್ವಾಗತವನ್ನು ನೀಡ್ತಾ ಕರ್ಕೊಂಡು ಹೋಗೋದು ಹಾಗೆ ಮೂರನೇ ಇದರಲ್ಲಿ ಬರುತ್ತೆ. ನಾಲ್ಕನೇ ಇದರಲ್ಲಿ ಅಲ್ಲಿ ಲಕ್ಷ್ಮಿ ಹಾಗೂ ನಾರಾಯಣನ ಸನ್ನಿಧಿ ಮುಂಭಾಗದಲ್ಲಿ ಆಕೆ ಇದ್ದಂಥದ್ದು, ಅದರ ಮೇಲ್ಭಾಗದಲ್ಲಿ ಪರಿವಾರಯುತನಾಗಿರತಕ್ಕಂತಹ ಶಿವಪಾರ್ವತಿಯರು, ಅಲ್ಲಿ ಷಣ್ಮುಖ ಗಣಪತಿ ಇವರೆಲ್ಲ ಇದ್ದಾರೆ, ಅವರ ವಾಹನಗಳು ಕೂಡ ಇದೆ. ಹೀಗೆ ಇಷ್ಟು ಒಂದೊಂದು ಹಂತದಲ್ಲಿ ಈ ರೀತಿಯಾಗಿ ಇದೆ. ಹೀಗಾಗಿ ಈ ಥರ ಇದೆ. ಈ ಇದರಲ್ಲಿ ಶಾಸನದಲ್ಲಿ ಅದನ್ನು ಹೇಳ್ತಾರೆ, ಈ ಥರ ಚಿತ್ರಣಗಳೆಲ್ಲ ಇದೆ. ಇಲ್ಲಿ ಹೇಳತಕ್ಕಂಥದ್ರಲ್ಲ ಅವಳು ಹೇಳ್ತಾರೆ ಏನಪ್ಪ ಅಂದರೆ, ಎಲ್ಲ ಮಾಹಿತಿಯನ್ನು ಹೇಳ್ತಾರೆ. ಇವರದೆಲ್ಲ ನಾನು ಹಿಂದೆ ಹೇಳಿದ ಹಾಗೇ ರವಿಗನ ಒಂದು ಅವರದೆಲ್ಲ ಹೇಳಿ, ಏಚನದ ಬಗ್ಗೆ ಇದನ್ನೆಲ್ಲ ಹೇಳಿ ಅವಳಿಗೆ ಅದೆಲ್ಲ ಹೇಳಿದಾಗ ಅವಳು ಪ್ರವೇಶ ಮಾಡಿದ್ಲು ಅಂತ ಹೇಳಿ, ಆ ಪ್ರವೇಶ ಮಾಡಬೇಕಾದ್ರೆ ಆಕೆಯನ್ನು ತಡೀತಾರೆ ಅಂತ ಹೇಳ್ತಾರೆ. ತಡೆದಾಗ ಅವಳು ಹೇಳ್ತಾಳೆ, ಏನು ಹೇಳ್ತಾಳೆ, ನುಗುನಾಡ ಅಧಿಪತಿ ರವಿಗನಂ ಮಗಳಾಗಿಯುಂ ಅಂತೆ ನವಿಲನಾಡಿ ಅಧಿಪತಿಗೆ ನೆಗಳ್ ಸತಿಯಾಗಿ ಬಾಳ್ಪದು ಬಗೆದರ್ಪನೆ ಕೊಟ್ಟುಕೊಂಡ ಮನೆಯ ಯಸಂ ಅರಿಯಲ್ ಎಂದು ನುಡಿಯದ ಬಾ ಮಾಣ್ ಬೇಡ ಮಾಣ್ ಎಂದು ನುಡಿಯದ ಪೋಗಿನಾಂ ಮಾಳ್ವೆ ಉರಿವ ಉರಿಯಂ ಪೊಕ್ಕ ಧಗಧಗನೆ ಇರಿ ನಾರಿ ಜನರಂ ಅದಾರು ಮರೆದರ್ಪರ್ ಅನ್ನತಕ್ಕಂಥದ್ದು ಈ ಶಾಸನದಲ್ಲಿ ಹೇಳ್ತಾರೆ. ನುಗುನಾಡಿನ ಅಧಿಪತಿಯಾದ ರವಿಗನ ಮಗಳಾಗಿಯೂ ಅಂತೆ ನವಿಲುನಾಡಿನ ಅಧಿಪತಿಯಾಗಿರ್ತಕ್ಕಂತಹ ಏಚನ ಆಕೆಯ ಪತ್ನಿಯಾಗಿರತಕ್ಕಂಥ ಸತಿಯಾಗಿ ಮಾಡತಕ್ಕಂತಹದ್ದನ್ನು ನಾನೆಲ್ಲರೂ ಬಿಡಕ್ಕಾಗತ್ತೆಯೇ. ಕೊಟ್ಟು ಕೊಂಡ ಮನೆಯ ಯಸಂ ಅರೆಯಲ್, ಯಸಂ ಅಂದರೆ ಯಶಸ್ಸು ಅಂತ ಹೇಳ್ತಾರೆ. ಕೊಟ್ಟು ಅಂದರೆ ರವಿಗನ ಮನೆಯಿಂದ ಕೊಟ್ಟಿರೋತಕ್ಕಂಥದ್ದು. ಕೊಂಡ ಮನೆ ಯಾರ್ದು, ಏಚನ ಮನೆ, ಕುರುವಂದು ವಂಶ. ಮನೆಯ ಯಸಂ ಅರೆಯಲ್, ನಾನು ಯಶಸ್ಸನ್ನು ಬೆಳಗಲಿಕ್ಕಾಗಿಯೇ ನಾನು ಪ್ರವೇಶ ಮಾಡ್ತಿದ್ದೇನೆ, ಅದು ತಡೆಯಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಅವಳು ಪ್ರವೇಶ ಮಾಡ್ತಾಳೆ. ಇದರಿಂದ ನಮಗೇನಾಗುತ್ತೆ, ಆಗಿನ ಕಾಲದಲ್ಲಿ ಇರತಕ್ಕಂಥದ್ರಲ್ಲಿ ಒಂದು ಅವಳು ಗಂಡ ಏನಾರತಕ್ಕಂತಹದ್ದು ಗತಿಸಿದರೆ ಆತನ ಪತ್ನಿಯಾಗಿರತಕ್ಕಂಥವಳು ಕೂಡ ಸಹಗಮನ ಮಾಡ್ತಾ ಇದ್ರು. ಸಹಗಮನ ಇದು ಅನುಗಮನ, ಇದು ಅನುಗಮನ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಕರ್ನಾಟಕದಲ್ಲಿ ಅದು ಎಲ್ಲೂ ಇಲ್ಲ, ಇಲ್ಲಿ ಈ ಜಾಗದ ಒಂದಿರೋದು ಇಲ್ಲಿ ಒಂದು ಸ್ಥಳದ ಒಂದು ವಿಶೇಷ. ಸಹಗಮನದ ಬಗ್ಗೆ ಇರತಕ್ಕಂತಹದ್ದನ್ನು ಹಿಂದೆ ಕೆಲವೆಲ್ಲ ಉಲ್ಲೇಖಗಳಿದ್ರು, ಅದು ಯಾವುದು ಶಾಸನಗಳು ಯಾವುದೂ ಇಲ್ಲ, ಅದೆಲ್ಲ ಸ್ವಲ್ಪ ರಾಜಸ್ಥಾನ ಆ ಕಡೆ ಎಲ್ಲ ಇದೆ. ಆದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಅನುಗಮನವಾಗಿ ಅಂದರೆ ಅವನು ಹೋಗಿದ್ದನ್ನು ಕೇಳಿ ಅವಳು ಅಗ್ನಿ ಪ್ರವೇಶ ಮಾಡಿರತಕ್ಕಂಥ ಪ್ರಾಯಶಃ ದೇಕಬ್ಬೆ ಇದು ಒಂದೇನೆ. ಹಾಗಾಗಿ ದೇಕಬ್ಬೆ ಶಾಸನ ಅತ್ಯಂತ ಪ್ರಸಿದ್ಧಿಯಾಗಿದೆ. ಹಾಗಾಗಿ ನಾವು ಇದನ್ನು ಹೇಳಬೇಕು, ಆಗಿನ ಕಾಲದಲ್ಲಿ ಹೇಗಿತ್ತು ಒಂದು ಸನ್ನಿವೇಶಗಳು ಅಂತ. ಹಾಗಾದರೆ ಬಲವಂತವಾಗಿ ಅವರು ತಳಿತಾ ಇರಲಿಲ್ಲ, ಅವರಲ್ಲಿ ಪರಸ್ಪರ ಅನ್ಯೋನ್ಯತೆ ದಾಂಪತ್ಯ ಅನ್ನೋದು ಆ ರೀತಿ ಇತ್ತು. ಅವರು ಕೇವಲ ಇವತ್ತಿನ ಹಾಗೆ ಕೇವಲ ಏನೋ ಒಂದು ಜೊತೆಗೆ ಒಂದು ಸಂಸಾರ ಬೇಕು, ಏನೋ ಒಂದು ಮಕ್ಕಳನ್ನು ಪಡೀಬೇಕು ಅನ್ನೋದಕ್ಕಷ್ಟಕ್ಕೇ ಅವರು ವಿವಾಹವಾಗ್ತಿರಲಿಲ್ಲ. ಇವಾಗ ರಾಮಾಯಣಾದಿ ಇದರಿಂದ ತಗೆದುಕೊಂಡಾಗ್ಲೂ ವೇದದಲ್ಲೂ ಕೆಲವೆಲ್ಲ ಹೇಳ್ತಾರೆ, ವೇದ ಕಾಲದಲ್ಲೂ ಕೂಡ ದಾಂಪತ್ಯಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಸಪ್ತಪದಿನಲ್ಲಿ ಎಲ್ಲ ಹೇಳ್ತಾರೆ ಯಾವ್ಯಾವ ರೀತಿ ಒಂದು ಸಂಬಂಧಗಳನ್ನು ಹೇಳ್ತಾರೆ. ಅದರಲ್ಲಿ ನೀನು ಠುಕ್ಕ ಋಗ್ವೇದವಾದರೆ ನಾನು ಸಾಮ ಅಂತ ಹೇಳ್ತಾರೆ. ಋಕ್ ಅನ್ನತಕ್ಕಂಥದ್ದು ಅದು ಒಂದು ಪದ್ಯವಾಗಿರತಕ್ಕಂಥ ಒಂದು ಸಾಹಿತ್ಯ ಋಗ್ವೇದ. ಸಾಮ ಅಂದರೆ ಪದ್ಯವಾಗಿರೋದನ್ನು ಹಾಡುವಂಥದ್ದು, ಗಾನರೂಪವಾಗಿ ಹಾಡುವಂಥದ್ದು ಅದು ವೇದದಲ್ಲಿ. ಅಂದ್ರೆ ನೀನು ಬರೀ ಇದಾದ್ರೆ ನಾನು ನಿನ್ನಿದನ್ನ ನಾನು ಹಾಡ್ತೀನಿ ಅಂತ ನಿನ್ನ ಭಾವನೆ ನಾನು ಕೊಂಡಾಡ್ತೀನಿ ಅನ್ನತಕ್ಕಂಥ ಮಟ್ಟದಲ್ಲಿ

0: ಆ ಗಂಡ ಹೇಳೋ ಹಾಗೆ. ಈ ರೀತಿ ಅನ್ಯೋನ್ಯವಾಗಿರತಕ್ಕಂಥದ್ದು ವೇರ ಸಖಾ ಸಪ್ತಪದಿ ಭವ ಅಂತ ಬರುತ್ತೆ. ಹಾಗಾಗಿ ಅಲ್ಲೇ ವೇದಗಳಲ್ಲೇ ನಾವು ಹೇಳಿದಾಗ ದಾಂಪತ್ಯ ಅನ್ನತಕ್ಕಂಥದ್ದು ಉತ್ತಮ ಒಂದು ಪ್ರಜೆಗಳನ್ನು ಸಮಾಜಕ್ಕಾಗಿ ನೀಡಲಿಕ್ಕಾಗಿ ಇರತಕ್ಕಂಥ ಒಂದು ಸಂಕಲ್ಪ. ಪರಸ್ಪರ ಅನ್ಯೋನ್ಯತೆ ಪ್ರೀತಿ ಇದು ಆ ಕಾಲದಿಂದಲೂ ಬಹಳ ಇತ್ತು. ಹಾಗೆ ವೇದದಿಂದ ಮುಂದಕ್ಕೆ ರಾಮಾಯಣದಲ್ಲೂ ಕೂಡ ವಾಲ್ಮೀಕಿಗಳು ಹೇಳಿದ್ದಾರೆ. ಅದರಲ್ಲಿ ರಾಮನ ಒಂದು ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ರಾಮ ತನ್ನ ತಂದೆ ಮಾತಿಗೆ ತಾನು ಹೋಗಬೇಕು ಅನ್ನೋ ಆಸಕ್ಕೆ ನೀನು ಯಾಕೆ ಬರ್ತೀಯ, ಅನವಶ್ಯಕವಾಗಿ ನೀ ತೊಂದರೆ ಪಡಬೇಡ, ನೀ ಇಲ್ಲೇ ಇರು ಅಂತ ಹೇಳಿ ನಾನು ತಂದೆ ಮಾತನ್ನು ಹೇಳ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಸೀತೆ ಅದನ್ನು ಖಂಡಿಸಿ ಅದನ್ನು ರಾಮಾಯಣದಲ್ಲೂ ಹೇಳ್ತಾರೆ. ನೀ ನಡೆದ್ರೆ ನೀ ನಡಿಬೇಕಾದ್ರೆ ಮುಂದೆ ಇರೋದು ಮುಳ್ಳುಗಳನ್ನು ನಾನು ಆ ಮುಳ್ಳುಗಳನ್ನು ಇದನ್ನು ಹರಿತವಾಗಿರತಕ್ಕಂಥ ಸಸ್ಯಗಳನ್ನು ಅದೆಲ್ಲ ತೆರವುಗೊಳಿಸಿ ನಾನು ನಿನ್ನ ಅಡುಗೆಗೆ ನಾನು ಸಹಕಾರ ಮಾಡಿಕೊಡ್ತೀನಿ ಅನ್ನತಕ್ಕಂಥದ್ದು ಅವಳಲ್ಲಿ ಇತ್ತು. ಆ ಸೀತೆ ಮಾತನಲ್ಲಿ ಬರುತ್ತೆ. ಅದು ಏನೇ ಇದ್ರು ನೀನಿದ್ರೇ ನನಗೆ ಅದೇ ಹೊರತು ನೀನಿಲ್ಲದೆ ಇರತಕ್ಕಂಥ ನನಗೆ ಯಾವ ಸುಖ ಸಂತೋಷಗಳು ಬೇಡ, ಇದ್ರೆ ನಿನ್ನ ಜೊತೆಗೆ ನಾವು ಒಟ್ಟಿಗೆ ಅದನ್ನು ಅನುಭವಿಸೋಣ ಅನ್ನತಕ್ಕಂಥದ್ದು ಸೀತೆನಲ್ಲಿ ಅಭಿವ್ಯಕ್ತವಾಗುತ್ತೆ. ಹಾಗೆ ಮುಂದೆ ಈ ದ್ವಾಪರ ಯುಗದಲ್ಲಿ ತೆಗೆದುಕೊಂಡ್ರೆ ಮಹಾಭಾರತ ಕಾಲದಲ್ಲಿ ನೋಡಿದಾಗ ಮಹಾಭಾರತ ಕಾಲದಲ್ಲಿ ಅಲ್ಲಿ ಪಾಂಡುರಾಜ ಅವನ ಇದನ್ನು ಗತಿಸಿದಾಗ ಏನಾಗುತ್ತೆ, ಪಾಂಡವನ ಇಬ್ಬರು ಪತ್ನಿಯರು ಕುಂತಿ ಮತ್ತು ಮಾದ್ರಿ ಸಹಗಮನ ಮಾಡ್ತಾಳೆ ಅಂತ ಹೇಳ್ತಾರೆ. ಕುಂತಿ ಬಂದು ಹಾಗೆ ಮಕ್ಕಳನ್ನ ಪೋಷಣೆಗಾಗಿ ಇದಾಗಿರ್ತಾರೆ. ಹಾಗಾಗಿ ಅವರು ಪ್ರತಿಯೊಬ್ಬರು ಅವರೆಲ್ಲ ಮದುವೆ ಆದವರೆಲ್ಲ ಹೋಗಿ ಅವರಿಗೆ ಇದು ಮಾಡ್ತಾ ಇದ್ರು, ಅವ್ರನ್ನ ಬಲಾತ್ಕಾರವಾಗಿ ಅವರಿಗೆ ಬೆಂಕಿ ತಳ್ತಾ ಇದ್ರು ಅನ್ನತಕ್ಕಂತಹ ಕ್ರೌರ್ಯ ಇರಲಿಲ್ಲ. ಯಾಕೆಂದ್ರೆ ಕುಂತಿನೂ ಇದು ಮಾಡಲ್ಲ. ಕುಂತಿ ಏನು ಮಾಡಿದ್ರು, ಅವಳು ಜವಾಬ್ದಾರಿ ತಗೊಂಡು ಮಕ್ಕಳನ್ನು ನಾನು ಪೋಷಿಸ್ತೀನಿ ಅಂತ ಹೇಳಲು, ಆದರೆ ಗಂಡನ ಬಿಟ್ಟು ಅನುಗಾಲವು ಸಹಿಸಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಅವರು ಆ ರೀತಿ ಸಹಗಮನವನ್ನು ಮಾಡ್ತಾ ಇದ್ರು. ಮುಂದೆ ಆ ರೀತಿ ಅದೇ ರೀತಿ ಕೆಲವು ಇದರಲ್ಲೆಲ್ಲ ಆ ಪರಂಪರೆ ಸಹಗಮನ ಅನ್ನತಕ್ಕಂಥದ್ದು ಅನುಗಮನ ಇತ್ಯಾದಿಗಳೆಲ್ಲ ಬರುತ್ತೆ. ಹಾಗೆಯೇ ಅನ್ನ ಗಂಡನ ಒಂದು ಆ ಪಾರ್ಥಿವ ಶರೀರದ ಒಂದು ಇಲ್ಲ ಅಂದಾಗ, ಅನುಪಸ್ಥಿತಿ ಇದ್ದಾಗ, ಆ ಒಂದು ಮರಣದ ಒಂದು ಸುದ್ದಿ ಕೇಳಿದಾಗಲೇ ಅದು ಸಿದ್ಧಿಸಿದಾಗ ಅವರು ಪ್ರಾಣತ್ಯಾಗ ಮಾಡ್ತಾಯಿದ್ರು. ಸಾಮಾಜಿಕವಾಗಿ ಹಿನ್ನೆಲೆ ಇದೆಲ್ಲ ತೆಗೆದುಕೊಂಡಾಗ ಇದೆಲ್ಲ ಹೇಗೆ ಏನು ಎಂತ ಅನ್ನೋದೆಲ್ಲ ನಾವು ಚರ್ಚೆ ಮಾಡಲು ಹೋದಾಗ ಇಲ್ಲಿ ಅವರಲ್ಲಿರತಕ್ಕಂಥ ಅನ್ಯೋನ್ಯತೆ ಮತ್ತು ಯಶಸ್ಸು ಅವರಿಗಿದಾಗಿತ್ತು. ಎರಡನೇದಾಗಿ ಆಗಿನ ಇದರಲ್ಲಿ ಏನಾಗ್ತಾ ಇತ್ತು, ಅವರನ್ನು ಅಪಹರಣ ಮಾಡಿ ಇನ್ನೊಬ್ಬರು ಅವರನ್ನು ಅನುಭವಿಸ್ತಕ್ಕಂಥ ಒಂದು ಭೋಗ ವಸ್ತುವಾಗಿ ಕಾಣ್ತಾ ಇರತಕ್ಕಂಥ ಸಂಭವ ಇದ್ದರಿಂದ ವೈದೇಶಿಕರ ಆಕ್ರಮಣವೂ ಕೂಡ ಅದೆಲ್ಲ ಇರ್ತಾ ಇತ್ತು. ಸ್ತ್ರೀಯರು ಅಂದರೆ ಅವರಿಗೆ ಒಂದು ಬಹಳ ಶೀಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು ಅವರಿಗೆ. ಹಾಗೆ ಶೀಲ ಸಂರಕ್ಷಣೆಯೇ ಅವ್ರಿಗೂ ಮುಖ್ಯವಾಗಿತ್ತು. ಬೇರೆ ಇರತಕ್ಕಂಥದ್ದನ್ನು ಅಪಪ್ರಚಾರಗಳು ಮತ್ತೊಂದು ಮಾತನ್ನು ಕೇಳಿದ್ರೆ ಅದನ್ನು ಸಹಿಸ್ತಾ ಇರಲಿಲ್ಲ ಅವರು. ಹಾಗಾಗಿ ಅದನ್ನೆಲ್ಲ ಕೇಳಿಕೊಂಡು ಆ ರೀತಿ ಮಾತುಗಳು ಬಂದರೆ ಆ ಥರದಕ್ಕೆ ಆಸ್ಪದನ ಕೊಡೋದಕ್ಕಿಂತ ಅಂಥ ಚುಚ್ಚು ಮಾತುಗಳಿಂದ ಕೇಳಿ ಅದರಿಂದ ಒಂದು ಅನುಭವಿಸೋದು ಬದಲಾಗಿ ಅದನ್ನು ಜೊತೆಗಿನಲ್ಲಿ ಅಗ್ನಿ ಪ್ರವೇಶ ಮಾಡೋದು ಅತ್ಯಂತ ಸೂಕ್ತ ಅಂತ ಹೇಳ್ಬಿಟ್ಟು ಭಾವಿಸಿ ಅವರು ಆ ಅಗ್ನಿಗೆ ಆಹುತಿ ಆಗ್ತಾಯಿದ್ರು. ಹಾಗಾಗಿ ಇದು ಆವತ್ತಿನ ಕಾಲದ ಸ್ತ್ರೀಯರ ಒಂದು ಅಷ್ಟು ಅವರ ಒಂದು ಸ್ಥಿರತೆ ಧೈರ್ಯ ಮತ್ತು ಆ ಪಾತಿವೃತ್ಯ ಗಂಡನೊಂದಿಗೆ ಎಷ್ಟು ಅಂತ. ಇವಾಗ ನಾವೆಲ್ಲ ಇವತ್ತಿನ ಕಾಲದಲ್ಲಿ ಅದೆಲ್ಲ ಇಲ್ಲ. ಇವಾಗೆಲ್ಲ ನಾವೆಲ್ಲ ಮಾಡ್ತೀವಿ, ಆದಾಯ ಇತ್ಯಾದಿಗಳಲ್ಲಿ ಏನು ಓದಿದ್ದಾನೆ ಇನ್ನೊಂದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೇವಲ ಅಷ್ಟಲ್ಲಿ ಮಾತ್ರ ವ್ಯಾವಹಾರಿಕವಾಗಿ ದೃಷ್ಟಿನಲ್ಲಿ ಮಾತ್ರ ನಾವು ಒಂದು ಕೋಣದಲ್ಲಿ ನೋಡ್ತೀವಿ ಹೊರತು ಪರಸ್ಪರ ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸಗಳು ಇವತ್ತಿನ ಕಾಲದಲ್ಲಿ ಕಣ್ಮರೆ ಆಗ್ತಾ ಇದೆ. ಹಾಗಾಗಿ ಇವರದೆಲ್ಲ ನಾವು ನೋಡಿದಾಗ ಶಾಸನಗಳದೋ ಮತ್ತೊಂದೋ ಸಾಹಿತ್ಯಗಳ ಪ್ರಾಚೀನ ಸಾಹಿತ್ಯಗಳನ್ನು ಕಂಡಾಗ ಅದನ್ನು ಅವಶ್ಯವಾಗಿ ಓದಬೇಕು. ಇದರಿಂದ ಒಂದು ನಮ್ಮ ಭಾರತೀಯ ಪರಂಪರೆಯ ಒಂದು ದಾಂಪತ್ಯ ಅನ್ಯೋನ್ಯತೆ ಇದೆಲ್ಲ ನಮಗೆ ಒಂದು ಮಾರ್ಗದರ್ಶಕವಾಗಿರುತ್ತೆ, ಉತ್ತಮ ಒಂದು ಬಾಳನ್ನು ನಡೆಸಲು ನಮಗೆ ಒಂದು ಅನುಕೂಲವಾಗುತ್ತೆ, ಸಾರ್ಥಕವಾದ ಜೀವನ ನಡೆಸಬಹುದು.
1: ದೇಕಬ್ಬೆ ಒಬ್ಬರು ಮಹಾಸತಿಯಾದ ನಂತರ ಆಕೆಯ ಪರಂಪರೆಯು ಒಂದು ಕುಂತನಬೆಳ್ತೂರು ಗ್ರಾಮದ ಜನರ ಮೇಲೆ ವಿಶೇಷವಾಗಿ ಮಹಿಳೆಯರ ಮೇಲೆ ಯಾವ ರೀತಿ ಒಂದು ಸಾಮಾಜಿಕ ಮತ್ತು ನೈತಿಕ ಪ್ರಭಾವವನ್ನು ಬೀರಿದೆ, ಜೊತೆಗೆ ಗ್ರಾಮದ ಜನರು ಯಾವ ರೀತಿ ಒಂದು ಭಾವನಾತ್ಮಕ ಸಂಬಂಧವನ್ನು ಈ ಒಂದು ಶಾಸನದ ಜೊತೆಗೆ ಹೊಂದಿದ್ದಾರೆ, ಜೊತೆಗೆ ವರ್ಷಕ್ಕೊಮ್ಮೆ ಯಾವುದಾದ್ರೂ ವಿಶೇಷ ಪೂಜೆಗಳು ಅಥವಾ ಪುನಸ್ಕಾರಗಳು ಏನಾದರೂ ಇಲ್ಲಿ ಪ್ರಸ್ತುತ ನಡೀತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರು?
0: ಪ್ರಭಾವಗಳು ಬೀರಬೇಕು ಅಂದರೆ ಹೇಳಿದ ಹಾಗೆ ಬಿನಕಲ್ಲಮ್ಮ ಅಂತ ಹೇಳಿ ಇದು ಮಾಡ್ತಿದ್ದರಿಂದ ಅವರು ಪ್ರಾಯಶಃ ಒಂದು ಭತ್ತದಲ್ಲಿ ಇದಾದಾಗ ಒಂದು ಮೊದಲು ಫಸಲು ಬಂದಾಗ ಅಲ್ಲಿ ಏನೋ ಪೂಜೆ ಮಾಡೋದೋ ಆ ಥರದ್ದೇನೋ ಒಂದು ಇಟ್ಕೊಂಡಿದ್ದಾರೆ. ಆ ಸುತ್ತಮುತ್ತ ಜಮೀನಲ್ಲಿ ಇರ್ತಕ್ಕಂಥ ಅವರು ಮಾಡ್ತಾ ಇರ್ತಕ್ಕಂಥ ಮತ್ತು ಚಕ್ಕೂರು ಮತ್ತು ಈ ಊರಿನ ಕೆಲವರು ಒಂದು ನಾಮದಾರಿ ಗೌಡರುಗಳು ಬಂದಿದ್ದರಲ್ಲಿ ಕೆಲವರು ಹೋಗ್ಬೋದು ಅಂತ ಕೇಳ್ಬಿಟ್ಟಿದ್ದೀವಿ. ಹಾಗಾಗಿ ಅದನ್ನು ಇನ್ನೂ ದೊಡ್ಡ ಜಾತ್ರೆಯಾಗಿ ಏನು ಮಾಡ್ತಿಲ್ಲ, ಕೆಲವೇ ಒಂದು ಇವಾಗಿರೋರೇ ಇಲ್ಲಿ ವಾಸವಾಗಿರ್ತಕ್ಕಂಥವರು ಕೆಲವು ಮಂದಿ ಇರ್ತಾರೆ, ಅವರು ಅದನ್ನೇನೋ ಒಂದು ಮಾಡಿಕೊಂಡು ಅದು ಸರಳವಾಗಿ ಒಂದು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದೇಕಬ್ಬೆ ಅನ್ನೋ

ತಕ್ಕಂತಹ ಶಾಸನ ಇಂತಹದಿದೆ. ಆಕೆ ದೇಹಕಬ್ಬೆಯನ್ನು ಹೆಸರು ಗೊತ್ತಿರೋದೆ. ಪ್ರಾಯಶಃ ಈ ಶಾಸನವನ್ನು ಒಂದು ಅಧ್ಯಯನ ಮಾಡಿದ ಮೇಲೆ ಪರಿಚಯವಾಗಿರುತ್ತೆ. ಪ್ರಾಯಶಃ ಹಿಂದೆ ಎಲ್ಲ ಸ್ವಲ್ಪ ಯಾರೂ ಇಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳುಗಳು ಯಾರೂ ಓದ್ತಿರಲಿಲ್ಲ. ಇತ್ತೀಚೆಗೆ ಒಂದು ಆಧುನಿಕ ಒಂದು ಶಿಕ್ಷಣ ಪದ್ಧತಿ ಬಂದ ಮೇಲೆ ಇತ್ತೀಚೆಗೆ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಅದೊಂದು ಏನಪ್ಪ ಇತ್ತು ಅಂದರೆ ಒಂದು ಪೂಜಾ ಸ್ಥಾನ ಏನೋ ಒಂದು ಇತ್ತು ಅಂತ ಹೇಳಿದ ಹಾಗೆ, ಒಂದು ಶಕ್ತಿ ದೇವತೆ, ಒಂದು ಸ್ಥಾನ, ಪೂರ್ವಾಪರಗಳೆಲ್ಲ ಗೊತ್ತೆ, ಆದರೆ ಒಂದು ಗೌರವ ಇರ್ತಾ ಇತ್ತು. ಹಾಗಾಗಿ ಇಲ್ಲೂ ಕೂಡ ಒಂದು ಏನಾಗಿದ್ದಾರೆ ಅಂದರೆ ಒಂದು ಅನ್ಯೂನ್ಯತೆ ಆ ಇದರದೆಲ್ಲ ಈಗಲೂ ಕೂಡ ಈ ಗ್ರಾಮದಲ್ಲಿ ಇದೆ. ಹಾಗಾಗಿ ಆಕೆಯನ್ನು ದೇವತೆಯಾಗಿ ಒಂದು ಭಾವಿಸ್ತಕ್ಕಂಥದ್ದು ಒಂದು ಇದಿದೆ. ಆದರೆ ದೇಕಬ್ಬೆ ಅನ್ನತಕ್ಕಂಥದ್ದು ಇವಾಗ ಹೊರ ಬಂದ ಮೇಲೆ ಅವ್ರ ಹೆಸರು ಗೊತ್ತಿದೆ. ಬಟ್ ಅದಕ್ಕೆ ಮೊದಲು ಯಾವ ಒಬ್ಬಳು ಸತಿ ಇದಾಗಿದ್ಲು ಅನ್ನತಕ್ಕಂಥದ್ದನ್ನು ಗ್ರಾಮಸ್ಥರು ತಿಳ್ಕೊಂಡಿದ್ರು. ಈಗೆಲ್ಲ ಸ್ವಲ್ಪ ಮಾಧ್ಯಮಗಳೆಲ್ಲ ಬಂದ ಮೇಲೆ ಆಕೆಯ ಹೆಸರೆಲ್ಲ ಗೊತ್ತಿರುವ ಈ ಥರ ತಿಳಿದಿದೆ.

0: ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಕೆ ಬೆಳತೂರು ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ವಿನಯ್ ಬಿಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಯತೀಸ್ ರವರು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿದೆ.

ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
2: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ನಮ್ಮ ನಿಲಯದಿಂದ ಇನ್ನೊಂದು ಗೀತಾಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 7ನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ನನ್ನನ್ನು ಅನುಗಾಲವೂ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯಾ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡುವಂತಿದ್ದಾನೆ. ಅಂತಂದರೆ ಆಧ್ಯಾತ್ಮ ಆಗಲಿ ಅಥವಾ ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದ್ರಿಂದೆಲ್ಲ ಆಗಲಿ, ಕೇವಲ ನಾವು ಸುಮ್ಮನೆ ದೇವರನ್ನು ಚಿಂತಿಸ್ಕೊಂಡೇ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅಥವಾ ದೇವರನ್ನೇ ಧ್ಯಾನ ಮಾಡುತ್ತಾ ಸುಮ್ಮನೆ ಒಂದು ಕಡೆಗೆ ಇರುವುದು ಅಂತಲ್ಲ. ನಿನ್ನ ಕರ್ಮಗಳೇನಿದೆ, ನಿನ್ನ ಕೆಲಸಗಳೇನಿದೆ, ನಿನ್ನ ಕಾರ್ಯಗಳನ್ನೇನಿದೆ ಅದನ್ನೆಲ್ಲ ಮಾಡ್ತಾ ಇರು. ಆದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರನ್ನೇ ಚಿಂತಿಸಿ ದೇವರಿಗೆ ಅರ್ಪಣೆ ಮಾಡುತ್ತಾ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಅದನ್ನೇ ದೇವರನ್ನು ಸ್ಮರಿಸುತ್ತಾ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಹೇಳುವುದಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸುರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲಿಯೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿರಬೇಕು. ಅವನ ಸ್ಮರಣೆಯ ಹೆಗಲನ್ನೇರಿ ಈ ಜೀವ ಹಾರಿ ಹೋಗಬೇಕು. ಶ್ರೀಕೃಷ್ಣ ಬರೀ ನನ್ನನ್ನು ಚಿಂತಿಸುತ್ತಿರು ಎಂದು ಮಾತ್ರ ಹೇಳೋದಿಲ್ಲ. ಚಿಂತಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದೂ ಅಲ್ಲ. ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅದೇ ರೀತಿ ಆ ಭಗವಂತ ಬಂದು ನಮ್ಮನ್ನು ಕರೆದಾಗ ನಾವು ಹೋಗೋದಕ್ಕೂ ಕೂಡ ಸಿದ್ಧವಾಗಿರಬೇಕು. ಇದು ಬರೀ ಸಾವಿಗೆ ಅಣಿಯಾಗುವುದು ಮಾತ್ರವಲ್ಲ, ಅವನು ಬದುಕಿರುವುದಕ್ಕೂ ಅಣಿಯಾಗಿರುವವನು. ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಮೃತ್ಯುವನ್ನೇ ಎದುರು ನೋಡುತ್ತಿರುವವನಿಗೆ

ಈ ಪ್ರಪಂಚದ ಯಾವ ಕಾರ್ಯದಲ್ಲಿ ತೊಡಗಿರುವುದಕ್ಕೂ ಕೂಡ ಉತ್ಸಾಹವಿಲ್ಲ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಇರುವವನು ಸಾವಿನ ಚಿಂತೆಯನ್ನು ಮಾಡಲಾರ. ಅದರಷ್ಟು ಕಂಪನಕಾರಿ ಮತ್ತಾವುದೂ ಇಲ್ಲ. ಹಾಗಾಗಿ ಈ ಪ್ರಪಂಚಕ್ಕೆ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಇರುವವನು ಈ ಜಿಗಣೆಯಂತೆ. ಆ ಒಂದು ಪ್ರಾಪಂಚಿಕವಾದ ಕೆಲಸವನ್ನ ಬಿಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೆ ಯೋಗಿ, ಆ ಯೋಗಿಯಾದರೂ ಎರಡಕ್ಕೂ ಕೂಡ ಸಿದ್ಧವಾಗಿರ್ತಾನೆ. ಇರುವ ತನಕ ಈ ಪ್ರಪಂಚದಲ್ಲಿ ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದೇ ಮೇಲು ಅಂತ ಹೇಳಿ ಈ ಕರ್ಮದ ನೊಗಕ್ಕೆ ತನ್ನ ಹೆಗಲನ್ನು ಕೊಟ್ಟಿರ್ತಾನೆ ಒಬ್ಬ ಯೋಗಿ. ಅದೇ ರೀತಿ ಆ ಯೋಗಿಗೆ ಅದೇ ಕೆಲಸದ ಮಧ್ಯೆ ಮೃತ್ಯುವಿನ ಕರೆ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ತನ್ನ ಕೈಯನ್ನು ತೊಳೆದುಕೊಂಡು ಆ ಮೃತ್ಯುವಿಗೆ ತನ್ನ ಕೊರಳನ್ನು ಒಡ್ಡಿ ತನ್ನನ್ನೇ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಈ ಪ್ರಾಣವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾನೆ ಆ ಯೋಗಿ. ಹಾಗಾಗಿ ಇಂಥ ಒಂದು ಎಲ್ಲದ ಒಂದು ಸ್ಥಿತಿಗೆ ಯಾರು ಸಿದ್ಧ ಆಗಿರ್ತಾನಲ್ಲ, ಅವನು ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯವಾಗುತ್ತೋ ಆಗ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಅದ್ದಿರಬೇಕು, ಅವನಲ್ಲಿಯೇ ಮುಳುಗಿರಬೇಕು. ಆಗ ಮನಸ್ಸು ಪವಿತ್ರವಾಗುತ್ತೆ, ಪರಿಶುದ್ಧವಾಗುತ್ತೆ. ಪ್ರಪಂಚದ ಗಾಣಕ್ಕೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ಅದು ಅರೆದು ನಿಸ್ಸಾರ ಮಾಡುವುದು. ಅದೇ ಭಗವಂತನಿಗೆ ಅರ್ಪಿಸಿದರೆ ಅದನ್ನು ಅಮೃತದಿಂದ ತುಂಬುತ್ತಾನೆ ಅವನು. ಹಾಗೆಯೇ ಬುದ್ಧಿಯನ್ನು ಭಗವಂತನ ಕಡೆಗೆ ಹರಿಸಿದರೆ ಅವನ ಮಹಿಮೆ ಅರ್ಥವಾಗುತ್ತಾ ಬರುತ್ತೆ, ಜೀವನವನ್ನ ಶಾಂತಿಯಿಂದ ತುಂಬುತ್ತಾನೆ. ಯಾವಾಗ ಪ್ರಪಂಚಕ್ಕೆ ಅರ್ಪಿಸುತ್ತೇವೆಯೋ ಅದರಿಂದ ಹೆಚ್ಚು ಲಾಭ ಮತ್ತು ಕೀರ್ತಿ ಮುಂತಾದವು ಬರುವಂಥದ್ದು. ಆದರೆ ಬುದ್ಧಿಯೆಲ್ಲ ಎಂಜಲಾಗಿ ಬಿಡುತ್ತೆ. ಇದರಿಂದ ಶಾಂತಿ ಸಮಾಧಾನ ಸಿಲುಕದು ನಮಗೆ. ಹಾಗಾಗಿ ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಅತ್ಯಮೋಘವಾದಂತಹ ಮನಸ್ಸು ಮತ್ತು ಬುದ್ಧಿಯನ್ನು ಇಟ್ಟು ಕಳಿಸಿರ್ತಾನೆ. ನಾವು ಯಾವಾಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆಯೋ ಆಗ ಅದು ಸಾರ್ಥಕವಾಗುತ್ತೆ. ಪ್ರಪಂಚಕ್ಕೆ ಅರ್ಪಿಸಿದರೆ ಅದು ವ್ಯರ್ಥವಾಗುತ್ತೆ. ಇದರಿಂದ ಸಂಸಾರದ ಗಾಣವನ್ನು ನಾವು ಈ ಬಡ ಎತ್ತುಗಳಂತೆ ಎಳಿಬೇಕಾಗಬಹುದು. ಅದೇ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಿದರೆ ನಿಜವಾಗಿಯೂ ಕೂಡ ಅದು ಸಾರ್ಥಕ್ಯವನ್ನು ಪಡೆಯುತ್ತೆ. ಹಾಗಾಗಿ ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯ ಅಂತಂದರೆ ಸಮಾಜದಲ್ಲಿ ಸುಖ ಬಾಳ್ವೆಯನ್ನು ನಿರೂಪಿಸುವಂಥದ್ದು. ಅಂತೆಯೇ ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲ ಜನರಿಗೂ ಅನ್ವಯವಾಗುವಂಥ ಒಂದು ಉಪದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನದ ಮಟ್ಟವನ್ನು ಮತ್ತು ಆಂತರಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಅಂಥೇಳಿ ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ ಅಂತ. ಆದರೆ ಆ ವಾದ ಸರಿಯಾದುದಲ್ಲ. ಅವರಿಗೆ ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರೋದಿಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕೆಂಬುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಈ ರೀತಿ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನೆಲೆ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಕೂಡ ಬಾಳಲು ಸಾಧ್ಯವಾಗುವುದು ಎಂದು ಕೂಡ ಹೇಳುತ್ತಾನೆ. ಅಂತಹ ಕರ್ಮಕುಶಲಿಯು ತನ್ನ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನ ಸತ್ಕರ್ಮಗಳನ್ನು ಮಾಡುವ ಮೂಲಕ ಸದುಪಯೋಗಪಡಿಸಿಕೊಳ್ತಾನೆ. ಹಾಗಾಗಿ
ಯಾರು ಸದಾ ಭಗವಂತನನ್ನೇ ಸ್ಮರಿಸುತ್ತಾ ಕರ್ತ

ಕರ್ತವ್ಯವನ್ನು ಮಾಡ್ತಾರೋ ಆಗ ಅವರ ಮನಸ್ಸು ಮತ್ತು ಬುದ್ಧಿ ಆ ಭಗವಂತನಿಗೆ ಅರ್ಪಿತವಾಗುತ್ತೆ. ಆ ಮೂಲಕ ಆ ಭಗವಂತನನ್ನೇ ಪಡೆಯುತ್ತಾರೆ ಅನ್ನುವಂತಹ ದಿವ್ಯ ಸಂದೇಶವುಳ್ಳಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ 1 ಹಾಗೂ 3 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು, ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು. ಆದರೆ ಮಳೆಯಾಗದ ಕಾರಣ ಕೇವಲ 1.74 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14 ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದೆ.

0: ಇದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಹೆಚ್ಚು ಸಭೆಗಳು, 1,000 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು. ದೇಶದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ KRಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್

ಮೂರರಿಂದ ಐದರವರೆಗೆ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ.

0: ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದಿಸೇಲ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
0: ಸರ್, ನಾವು ಇತ್ತೀಚಿನ ದಿನಗಳನ್ನು ನಾವು ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ. ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಆದವು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಸರ್, ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು? ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ? ಸರ್,
2: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಬಹಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ತಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
0: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ, ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
2: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
0: ಓಕೆ ಸರಿಗೆ, ತಾವು ಮೊದಲೇ ಹೇಳಿದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
2: ನೀವು ಈಗ ಒಂದು

0: ಪ್ರಾಣಿ, ಈಗ ಹುಲಿನ ನಾವು ಒಂದು ಅಂದ್ರೆ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಸೊ ಹುಲಿಗೆ ನಿರ್ದಿಷ್ಟವಾದಂತ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದ್ರೆ, ಈ ಹುಲಿ ಯೋಜನೆ 1973 ಬಂದ ದಿನದಿಂದ ಇವತ್ತಿನವರೆಗೂ ಬಹಳಷ್ಟು ನಾವು ಅಂದ್ರೆ ಅದಕ್ಕೆ ಅಂದ್ರೆ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ವಿಸ್ತಾರವಾದಂತಹ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್, ಮತ್ತೆ ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದ್ರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಆಚೆ ಕಡೆ ಬರ್ತಾ ಇದಾವೆ. ಮತ್ತೆ ಕಾರಿಡಾರ್ ಅಂತ ಏನ್ ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದ್ರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂತ ವೃದ್ಧಿ ಆಗ್ತಿರ್ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ವರ್ಷದ ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದ್ರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನು ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು ಕಬ್ಬು ಇರ್ಬೋದು ಈ ತರ 10 ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ. ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರ್ ಕೇಳೋದಂದ್ರೆ ಸರ್, ಅದನ್ನು ಕಾಡಿಗೆ ಸೌದೆ ತರಕ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕಿಂತ ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ಕೆಳಗೆ ಇರ್ತಕ್ಕಂತ ಸಂಖ್ಯೆಗೂ ಇವತ್ತ ಇರ್ತಕ್ಕಂತ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ

0: ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾಡ್ ಅಂಚಿನವರೆಗೂ ಗ್ರಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗ್ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಜಾಗನೂ ಅವು ಓಡಾಡುವಂಥ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
1: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
1: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಫೆನ್ಸಿಂಗ್ ಕೊಡ್ತೀರಿ?
0: ಹೌದು.
1: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ
1: ಕಿಲೋಮೀಟರ್
0: ಅದೇ ಕಾಡಂಚಿನಿಂದನಾ? ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವುದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು ಸಾಗರ ಅಂತನಾ? ಯಾವ
2: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು. ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಸರಿ, ಧನ್ಯವಾದಗಳು.
1: ಆಮೇಲೆ ಸರ್ ಇನ್ನೊಂದು, ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
0: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವೊಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಕಷ್ಟದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರಿ. ಸರಿಗೆ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100 ರಿಂದ 150 ಕೆಜಿ ಅಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೆಯ್ಟಿನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100 ರಿಂದ 200 ಲೀಟರ್ ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 ಕೆಜಿ ಅಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 ಕೆಜಿ ಅಷ್ಟು ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನು ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋ

0: ಅದರಿಂದ ಕೆಲವು ಸರಿ ಏನಾಗುತ್ತೆ, ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೇನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೆ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕಿದಾಗ ಸೊ ಅದೇನಾಗುತ್ತೆ, ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
1: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡ. ಮತ್ತೊಂದು ಕರೆ ಇದೆ. ಹಲೋ
2: ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ಬಾಡಿ ಅಂತ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ, ನಂದೀಶರು.
2: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ, ಹೇಳಿ.
2: ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
2: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡೋಣ.
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ಏನು ಭೂಮಿಯ ಸಮಸ್ಯೆ?
2: ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
2: ವನ್ಯಜೀವಿ ಸಂಘದಲ್ಲ.
0: ಓಕೆ,
2: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ವು.
0: ಓಕೆ,
2: 2017 ತಂತೇನೆ. ಅರಣ್ಯ ಇಲಾಖೆದವರು ಟ್ರೈನ್ಸ್ ಹೊಡೆದ್ಬಿಡ್ತು.
0: ಓಕೆ,
2: ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಆಗ್ಯಾರ. ಇದು CM ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಚಂದ್ರ ಸಾಹೇಬ್ ಗಮನಕ್ಕಿದೆ, ಪ್ರಭಾಕರನ್ ಸರ್ ತುಂಬಾ ಒಂದ್ 10 ಸಭೆನೆ ಮಾಡಿದ್ರು. ಸರ್ವೆ ಜಂಟಿ ಸರ್ವೆ ಎಲ್ಲ ಆಯ್ತು.
0: ಓಕೆ,
2: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದ್ ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
0: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಇದ್ರಿ, ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
0: ಸೊ ಅದೇ, ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಅಂದರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ ತಡೆ ಬೇಲಿ, ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಅವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳನ್ನೋದಕ್ಕಿಂತ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
1: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೊಂದು ಕರೆ ಇದೆ. ಹಲೋ
3: ಹಲೋ, ನಮಸ್ತೆ.
1: ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾರದು ಸರ್.
1: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
3: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ. ನಂದೀಶ್ ಸರ್ನ ಸರ್, ನಮಸ್ತೆ ಸರ್. ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತ ಹೇಳಿದ್ದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋಟಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ಟು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. 1/2 ಲೀಟರ್ ಬಾಟ್ಲು, 1 ಲೀಟರ್ ಬಾಟ್ಲೆಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ

0: ಮಾಡ್ಬೋದ ಬಂಡೀಪುರದಲ್ಲೂ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್, ಏನ್ ಸರ್ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದು ಸರ್?
1: ಆಕ್ಚುಲಿ ಯಾವುದೇ ಒಂದು ಅಂದರೆ ಪಾರ್ಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದರೆ ಬಿಡುವಂಥ ಎಲ್ಲ ಪ್ರಕ್ರಿಯೆ ಮಾಡ್ತಿದ್ದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟ್ರಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ಸನ್ನು ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂಥ ಎಲ್ಲ ಕ್ರಮನ ಇನ್ನು ಮುಂದೆ ತೊಗೊಳ್ಲಿಕ್ಕೆ ನಾನು ಅಂದರೆ ಕ್ರಮ ಜರುಗಿಸ್ತೀವಿ ಇನ್ನು ಮುಂದೆ.
2: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು.
1: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನ ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂತ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
3: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ನಮಸ್ತೆ ಸರ್.
1: ನಮಸ್ಕಾರ ಹೇಳಿ.
3: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ಕ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ, ತಮ್ಮ ಅಭಿಪ್ರಾಯ ಏನು?
1: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ, ಕೊರತೆ ಯಾವುದೂ ಇಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋಂತ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕೆ ಆಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲ ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ, ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದ್ರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ

0: ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೇಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟು ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವತ್ತಿ ಕೊಡ್ತೀರಿ ಸರ್? ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ ಅವರೇ?
1: ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ ನಾವು ಎತ್ತರವಾದ ಬೆಟ್ಟದಲ್ಲಿ ಜಲಮಾರ್ಗಗಳು ನೋಡಕ್ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು AI ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದ್ರೆ ಅನಿಮಲ್ ಯಾವ ತರದ ಅನಿಮಲ್ಲು ಅಂತೇಳು ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಅಂದರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನೂ ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು AI ಕ್ಯಾಮ್ರಾದಾಯಿತು. ಅದೇ ರೀತಿ GSM ಕ್ಯಾಮ್ರಾಗಳು ನಾವು ಇವತ್ತು GSM ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರೋಕ್ಕಿಂತ ಮುಂಚೆನೇ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟಾಗಿ ಮಾಹಿತಿನ ಜನರಿಗೆ ತಲುಪಿಸೋವಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
2: ಓಕೆ, ಧನ್ಯವಾದ.
1: ಆನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಿಲ್ಲ ಏನಾದ್ರೂ ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ತರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ
2: ಮಾಡ್ತೀವಿ. ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದೀವಿ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ ನ ಹೇಗೆ ಯಾವ ತರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ತರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ, ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ ನ ನಾವು ಈಗ ನೋಡ್ತಾ ಇದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಅದು ನಾನೇ

0: ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಎರಡು ಮೂರು ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
2: ಸಿಎಫ್
1: ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ, ಸಿಎಫ್ ಸರ್ ಇದ್ದಾರೆ ಹೇಳಿ. ನಂದಿ
2: ಸರ್ ನಮಸ್ತೆ. ಸರ್
0: ನಮಸ್ಕಾರ ಹೇಳಿ.
2: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಚಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
0: ಹೌದು,
2: ಅದರಲ್ಲಿ ಆಲ್ಮೋಸ್ಟ್ ಸಮಾನ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
2: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
2: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
0: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10-20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
0: ಹೌದೌದು.
2: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ. ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರಂತ ಸುಮಾರು ಸಂಗತಿಗಳಿದಾವೆ.
0: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೆ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
2: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ತರಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸ್ ಬರ್ತಾರೆ ಸರ್? ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
0: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ. ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ.
2: ಸರಿ ಸರಿ.
0: ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
2: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
0: ಹೇಳಿ ಹೇಳಿ
2: ಸರ್. ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಹೇಳಿದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದು?
0: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
1: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಈಗ ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
0: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ಲಿಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸಬಿಲಿಟಿಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಷ್ಟು

0: ಅಂದರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದರು, ಕಂಪ್ಲೀಟ್ ಅವರ ಈ ಚಿಕಿತ್ಸೆಯ ವೆಚ್ಚನು ಬರೆಸುವಂತ ಎಲ್ಲ ಕ್ರಮನು ಜರುಗಿಸ್ತಾ ಇದೆ.
1: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ, ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ. ಈಗ ಒಂದು ವೇಳೆ ಸರ್, ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸ್ಬೇಕಾಗತ್ತೆ ಸರ್?
0: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
1: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು. ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲೆ ಅಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದು ಮಾಡಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದರೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ಥರ ಆಗುವಂಥ ಸಾಧ್ಯತೆ.
1: ಸರ್, ಈಗ ತಾವು ಹೇಳ್ದಂಗೆ ಈ ಥರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು, ಈ ಥರ ಒಂದು ಸಂಘರ್ಷವನ್ನು ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ಥರ ಬೇಕು ಸರ್?
0: ಇದೇ ಭಾಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದಾಗ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎ ಬಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತೆ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು ಇ ಡಿ ಸಿ ಅಂತೇಳಿ ಮಾಡಿಬಿಟ್ಟು ಇ ಡಿ ಸಿ ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾವು ಹೊಸಬೀರೋಳ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ಹೇಳಿ ತಮ್ಮ ಪ್ರಶ್ನೆ ಏನಂತ
2: ಸರ್. ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರ್ವಾಲ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನ ಆಗಿದೆ ಸರ್. 17 ಜನದ ದುರಸ್ತಿ ಆಗಿ ನಾವು ವ್ಯವಸಾಯನ 2016 ತನಕ ಮಾಡ್ಕೊಂಡು ಬಂದಿದ್ದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸವನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ಅಲ್ಲಿ ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತ ಅಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ

0: ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನೂ ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ ಇದೆ ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಾವು ಉರ್ಲಳ್ಳಿ ಹಳ್ಳಿಯಿಂದ ಮಣಿಕಂಠ ಅಂತ.
1: ಮಣಿಕಂಠ ಅವರು ಹೇಳಿ, ನಮ್ ಜೊತೆ ನಂದಿ. ಸರ್, ಇದ್ರೆ ತಮ್ಮ ಪ್ರಶ್ನೆ ಏನಂತ?
2: ಸರ್, ನಾವು ಅರಣ್ಯದಲ್ಲಿ ಕಸ ಮಾಡ್ತಿದ್ದಲ್ಲಿ ಜಮೀನ್ ಮಾಡ್ತಿದ್ದ ಸರ್, ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫ್ರೆಂಡ್ಸ್ ಹೊರದ್ ಬಿಟ್ಟದ್ನೆ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರ ಸರ್.
0: ಯಾವ ಯಾವ ಜಾಗದಲ್ಲಿ
2: ಸರ್? ಲಕ್ಷ್ಮಣಪುರ.
0: ಲಕ್ಷ್ಮಣಪುರ
2: ಸರ್ವೇ ನಂಬರ್
0: 31-32.
2: ಅಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತಿರೋ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು
0: ಟ್ರೈಬಲ್ ಇದಕ್ಕೆ ಬರ್ತೀರಾ? ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ ಎಫ್ ಆರ್ ಎನ್ ಅಲ್ಲಿ?
2: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
0: ಅಲ್ಲ, ಎಫ್ ಆರ್ ಎನ್ ಅಲ್ಲಿ ಹಾಕಿದ್ರ ಅದಕ್ಕೆ?
2: ಹೌದು ಸರ್, ಹೌದು.
0: ಎಫ್ ಆರ್ ಎನ್ ಅಲ್ಲಿ ಹಾಕಿದ್ರೆ ಅದರದು ಏನು ಆಗುವಾಗ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ ಎಫ್ ಆರ್ ಎನ್ ಅಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಎಫ್ ಆರ್ ಎನ್ ಅಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ ಎಫ್ ಆರ್ ಎ ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಯಾವ
0: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
1: ಇದ್ದೆ
0: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ DRFOಗಳು ಇರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ, ಏನು ಪೈಲಟ್ ಲೈಸೆನ್ಸ್ ಕೊಡ್ಸಿದೀವಿ. ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ.
1: ಸರಿ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳಿದ್ನಲ್ಲ, ಫಸ್ಟ್ ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳಿದ್ನಲ್ಲ ಈ ರೈಲ್ ಬ್ಯಾರಿಕೇಡ್, ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿ

0: ಅಜರುದ್ದೀನ್. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್: ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ: ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕುಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ಧ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ICG ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ DRI ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು ಸುಮಾರು 12 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. T20 ಕ್ರಿಕೆಟ್ ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇನ್ನೂ ಒಳ್ಳೆಯ ರೀತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ
5: ಸರ್. ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ

0: ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂದರೆ ಹೇಗೆ ಸರ್, ಯಾವ ಥರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
1: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟಲ್ಲೇ ಭಾಳ ಕ್ಲೀನಾಗಿ ಹೇಳಿದ್ದಾರೆ. ಸೊ 1976 ಅನ್ನೋಂಥ ಒಂದು 1926 ಸಾರಿ 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363080040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ, ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
1: ದಿನ ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ
0: ಸರಿ. ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದರೂ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ಥರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
1: ಖಂಡಿತ ಖಂಡಿತ. ಯಾಕೆಂದರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ, ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ಥರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದರೆ ಹೆಡ್ ಆಫೀಸಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPF-ನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ಲ್ಲಿ ಇರ್ಬೋದು ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ, ಏನಾದರೂ ಅವ್ರಿಗೆ ಈ ಥರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದರೂ ಯಾವುದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ, ಕುಂಬಿಂಗ್ ಮಾಡ್ತಾ, ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ, ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನೂ ಹೊಂದಿದೆ, 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
0: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ
1: ಮಾಡಬಹುದು.
0: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
1: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೇ ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
0: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘ

0: ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೇನೆ.
1: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
3: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
1: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
4: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
3: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
4: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
4: ಇಲ್ವಲ್ಲ.
3: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
4: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
3: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು,

0: ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000513119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.